0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಮಸ್ತೆ ಕೇಳಿದ್ರೆ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ನಾನು ನಿಮ್ಮ ಡಾಕ್ಟರ್ ಶ್ರೀನಿಧಿ ಅಡಿಗ, ವೃತ್ತಿ ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಕನ್ಸಲ್ಟೆಂಟ್. ಕೇಳಿದ್ರೆ ನಾನು ನಿಮ್ಗೆ ಇವತ್ತೊಂದು ಪ್ರವಾಸ ಕಥನವನ್ನ ಹೇಳ್ತಾ ಇದ್ದೆ. ಈ ಪ್ರವಾಸ ಕಥನದ ಹೆಸರು ಮಧ್ಯಪ್ರದೇಶದ ಹಾದಿಯಲ್ಲಿ. ಇದು ಭಾರತದ ಹೃದಯ ಭಾಗ, ಭೌಗೋಳಿಕವಾಗಿ ಭಾರತದ ಎರಡನೇ ದೊಡ್ಡ ರಾಜ್ಯ ಮಧ್ಯಪ್ರದೇಶದ ಒಂದು ಪ್ರವಾಸ ಕಥನ. ಅಲ್ಲಿಪ್ಪು ಜನ, ಅವರ ಭಾಷೆ, ಅಲ್ಲಿನ ವಿಭಿನ್ನ ಸಂಸ್ಕೃತಿ, ಅಲ್ಲಿ ಕಾಂಬುವಂತಹ ಸ್ಥಳಗಳು, ಅದರ ಚರಿತ್ರೆ, ಅಲ್ಲಿಪ್ಪು ಹೊಸ ಬಗೆ ಹೊಸ ಹೊಸ ನಮೂನೆ ಆಹಾರದ ರುಚಿ, ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಕೇಳಿದ್ರೆ ಈ ಪ್ರವಾಸದಲ್ಲಿ ನಾವು ಮೊದಲು ಕಾಲಿಟ್ಟದ್ದು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ಗೆ. ಸಿಟಿ ಆಫ್ ಲೇಕ್ಸ್ ಅಂತ ಕರೆಯುವಂತಹ ಭೋಪಾಲ್ ರಾಜ್ಯದ ರಾಜಧಾನಿ, ಆದ್ರೂ ಮಧ್ಯಪ್ರದೇಶದ ದೊಡ್ಡ ನಗರ ಇಂದೋರ್, ಭೋಪಾಲ್ ಅಲ್ಲ. ಭೋಪಾಲ್ ನಮ್ ಬೆಂಗಳೂರಿಗೆ ಹೋಲಿಸಿದ್ರೆ ಅಷ್ಟು ದೊಡ್ಡ ನಗರ ಅಲ್ಲ, ಅದರ ಬೆಂಗಳೂರಿನ ಅರ್ಧಷ್ಟು ಇಲ್ಲ ಅಂತಲೇ ಹೇಳಕ್ಕ. ಜೊತೆಗೆ ಅಷ್ಟೊಂದು ಶ್ರೀಮಂತ ನಗರವೂ ಅಲ್ಲ. ಭೋಪಾಲ್ನಲ್ಲಿ 1983 ಒಂದು ಅನಿಲ ದುರಂತ ನಡೆಯಿತ್ತು, ಅದನ್ನ ಅದ್ರ ಬಗ್ಗೆ ನೀವೆಲ್ಲ ಕೇಳಿಪ್ಪಕ್ಕು ಸಾಕು. ಈಗ ಆ ದುರ್ಘಟನೆ ನಡೆದ 4 ದಶಕಗಳೇ ಕಳೆದು ಹೋಯ್ತು, ಆದ್ರೂ ಆ ಭೋಪಾಲ್ ನಗರ ಇನ್ನೂ ಆ ಒಂದು ಘೋರ ಅನಿಲ ದುರಂತದಿಂದ ಈಗಷ್ಟೇ ಚೇತರಿಸ್ಕಂತೆ ಇತ್ತು ಅಂತ ಅನ್ಸುವಷ್ಟು ಈ ನಗರ ತುಂಬಾ ಸಿಂಪಲ್. ಈ ನಗರದಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಾಗಲಿ, ಬ್ರಾಂಡೆಡ್ ಶಾಪ್ಗಳಾಗಲಿ, ರೆಸ್ಟೋರೆಂಟ್ಗಳಾಗಲಿ ನಮ್ಮ ಕಣ್ಣಿಗೆ ಕಾಣಿಸುದಿಲ್ಲ. ಈ ನಗರ ತುಂಬಾ ಒಂಥರ ಒಂದು ಸರಳ ಆಯ್ಪು ಅಂತಹ ಒಂದು ನಗರ. 11ನೇ ಶತಮಾನದಲ್ಲಿ ರಾಜ ಭೋಜ ಅಂತ ಹೇಳೋನು ಇಲ್ಲಿ 2 ದೊಡ್ಡ ಕೆರೆಗಳನ್ನ ಕಟ್ಟಿಸ್ತ, ಭೋಜ ತಾಲ್ ಮತ್ತೆ ಛೋಟಾ ತಾಲ್ ಅಂತ. ಇದು ಈ ನಗರದ ಪ್ರಮುಖ ಆಕರ್ಷಣೆ. ಜೊತೆಗೆ ಇಲ್ಲಿ ಬುಡಕಟ್ಟು ಜನಾಂಗದ ಮ್ಯೂಸಿಯಂ ಇತ್ತು, 2 ಬುಡಕಟ್ಟು ಜನಾಂಗದ ಮ್ಯೂಸಿಯಂ ಇಲ್ಲಿತ್ತು. ವಿವಿಧ ಬುಡಕಟ್ಟು ಜನಾಂಗದವರ ವಸತಿ, ಸಂಸ್ಕೃತಿ, ಜೀವನ ಪದ್ಧತಿ, ಆಹಾರ ಶೈಲಿ ಹ್ಯಾಂಗಿರತ್ತಂಬುದನ್ನ ಇಲ್ಲಿ ಒಂದು ಪ್ರತಿಕೃತಿಗಳ ಮೂಲಕ ಹೇಳತ್ರು. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳುದಾದ್ರೆ ಜೇನು ಕುರುಬರ್ ಅಂತ ತಕೊಂಡ್ರೆ, ಜೇನು ಕುರುಬರು ಅವರ ಒಂದು ಸಂಸ್ಕೃತಿ ಹ್ಯಾಂಗಿರುತ್ತೋ, ಅವರು ಅಂದ್ರೆ ಬೇಟೆ ಆಡೋಕೆ ಉಪಯೋಗಿಸುವಂತಹ ಒಂದು ವೆಪನ್ಸ್ ಯಾವ ರೀತಿಯಾಗಿರುತ್ತೋ, ಅವರು ಧರಿಸುವಂತಹ ಉಡುಗೆ ತೊಡುಗೆಗಳು ಅಥವಾ ಅವ್ರು ಬಳಸುವಂತಹ ಆಹಾರ ಅಥವಾ ಪಾತ್ರೆಗಳು ಯಾವ ರೀತಿಯಾಗಿರುತ್ತಂತ ಹೇಳೋದನ್ನ ಇಲ್ಲಿ ಒಂದಾದ್ರ ಪ್ರತಿಕೃತಿಗಳನ್ನ ತಯಾರು ಮಾಡಿ ಅಲ್ಲಿ ಇಟ್ಟಿದ್ರು. ಒಂದು ವಿಶಾಲ ಪ್ರದೇಶದಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗದವರ ಒಂದು ಪ್ರತಿಯೊಂದು ಅವರ ವಸತಿ ಬಗ್ಗೆ ಎಲ್ಲ ಪ್ರತಿಕೃತಿಗಳನ್ನ ನಾವಿಲ್ಲಿ ಕಾಣಲಕ್ಕು. ಕೇಳಿದ್ರೆ ಇಲ್ಲಿನ ಕೆರೆ ಮತ್ತೆ ಮ್ಯೂಸಿಯಂ ಕಂಡ್ಕೊಂಡು ನಾವು ಇಲ್ಲಿಂದ ಹೊರಟದ್ದು ಭೋಪಾಲ್ನಿಂದ ಸುಮಾರು 45 ಕಿಲೋಮೀಟರ್ ದೂರ ಇಪ್ಪುವಂತಹ ಭೀಮ್ಬೆಟ್ಕಾಕ್ಕೆ. ಭೀಮ್ಬೆಟ್ಕಾ ಕಲ್ಲಿನ ಗುಹೆಗಳು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಮಹತ್ವದ ಪುರಾತತ್ವ ತಾಣಗಳಲ್ಲಿ ಒಂದು. ಯುನೆಸ್ಕೋ ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಇದನ್ನ ಐಡೆಂಟಿಫೈ ಮಾಡಿತ್ತು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನ ಬೇರ್ಪಡಿಸುವಂತಹ ಮಧ್ಯಮ ಎತ್ತರದ ವಿಂಧ್ಯ ಪರ್ವತ ಶ್ರೇಣಿಯ ಬೆಟ್ಟಗುಡ್ಡಗಳಲ್ಲಿ ಈ ಒಂದು ಭೀಮ್ಬೆಟ್ಕಾ ಸ್ಥಳ ಕಂಡುಬತ್ತು. ಇಲ್ಲಿ ಮೊದಲು ಸುಮಾರು 750 ಕಲ್ಲಿನ ಗುಹೆ ಇತ್ತು ಅಂತ ಹೇಳ್ತಾ ಇದ್ದಿದ್ರು, ಆದ್ರೆ ಈಗ ಅಲ್ಲಿ ಅಷ್ಟು ಇಲ್ಲ. ಸುಮಾರು 1,00,000 ವರ್ಷಗಳಿಂದ ಹಳೆಯದು ಅಂತ ಹೇಳುವಂತಹ ಈ ಕಲ್ಲಿನ ಗುಹೆಗಳಲ್ಲಿ ಪ್ರಾಚೀನ ಆದಿವಾಸಿ ಜನರು ಕಲ್ಲಿನ ಬಂಡೆಗಳ ಮೇಲೆ ಬಿಡಿಸಿಪ್ಪುವಂತಹ ಚಿತ್ರಗಳಿತ್ತು. ಈ ಶಿಲಾಯುಗದ ಕಾಲದಲ್ಲಿ ಬಿಡಿಸಲಾದಂತಹ ಈ ಚಿತ್ರಗಳು, ಇದರಲ್ಲಿ ಬೇಟೆಗಾರರು, ನೃತ್ಯ ಮಾಡುವವರು, ಜಿಂಕೆ, ಆನೆ, ಕುದುರೆ ಮುಂತಾದ ಪ್ರಾಣಿಗಳು, ಯುದ್ಧದ ಒಂದು ದೃಶ್ಯಗಳು, ಕಲ್ಲಿನ ಉಪಕರಣಗಳು, ದೈನಂದಿನ ಜೀವನ, ಮನುಷ್ಯರ ಚಿತ್ರಗಳು ಇತ್ಯಾದಿಯನ್ನೆಲ್ಲ ಈ ಕಲ್ಲಿನ ಬಂಡೆಗಳ ಮೇಲೆ ಬಿಡಿಸಿದ್ರು. ಕೆಂಬಣ್ಣ ಅಥವಾ ಕಾವಿ ಬಣ್ಣ ಅಂತ ನಾವೆಂತ ಹೇಳತ್ತು, ಆ ಬಣ್ಣದಲ್ಲಿ ಮತ್ತೆ ಬಿಳಿ ಬಣ್ಣದಲ್ಲಿ ಈ ಚಿತ್ರಗಳನ್ನ ಬಿಡಿಸಿದ್ರು. ಆಶ್ಚರ್ಯ ಅಂದ್ರೆ 1,00,000 ವರ್ಷ ಆಯ್ತಂತ ಹೇಳುವಂತ ಈ ಚಿತ್ರಗಳು ಮಳೆ ಬಿಸಿಲು ಯಾವುದಕ್ಕೂ ಎಂತದೂ ಆಯ್ದೆ ಹಾಂಗೆ ಇತ್ತು. ಮನೆಗೆ ಹಾಕಿದ ಪೇಂಟೇ ಉಳಿದ ಕಷ್ಟ ಅಂತದ್ರಲ್ಲಿ ಇದು ಹ್ಯಾಂಗ್ ಉಳಿದಿತ್ತು, ಅದ್ ಯಾವ ರೀತಿಯ ಒಂದು ಕಾಂಬಿನೇಷನ್ ಆಫ್ ಪೇಂಟ್ಸ್ ಅಂತ, ಯಾವ ರೀತಿಯ ಒಂದು ಕಾಂಬಿನೇಷನ್ ಆಫ್ ಕಲರ್ಸ್ ಅನ್ನು ಯೂಸ್ ಮಾಡಿ ಇದನ್ನ ಬಿಡಿಸಿದ್ರು ಅಂತ ಹೇಳುವಂತದ್ದು ತುಂಬಾ ಆಶ್ಚರ್ಯ ಆಗ್ತು. ಬೇರೆ ಬೇರೆ ರೀತಿಯ ಒಂದು ಚಿತ್ರಗಳನ್ನಲ್ಲಿ ಬಿಡಿಸಿದ್ರು. ಭಾರತದಲ್ಲಿ ಮಾನವ ನಾಗರಿಕತೆ ಅತ್ಯಂತ ಒಂದು ಹಳೆಯ ಸಾಕ್ಷಿ ಅಂತಿದ್ರೆ, ಮಾನವನ ನಾಗರಿಕತೆಗೆ ಒಂದು ಅತ್ಯಂತ ಹಳೆಯ ಸಾಕ್ಷಿ ಅಂತಿದ್ರೆ ಅದು ಭೀಮ್ಬೆಟ್ಕ ಬೆಟ್ಟಗಳು. ಶಿಲಾಯುಗದ ಮನುಷ್ಯರು ಹ್ಯಾಂಗ್ ಬದುಕಿದ್ರು, ಅವರು ಯಾವ ರೀತಿಯಾಗಿದ್ರು ಅಂಬುದನ್ನ ಈ ಎಂತ ಹೇಳಿದ್ರೆ ಈ ಬೆಟ್ಟದಲ್ಲಿ ನಾವು ಕಾಣ್ಲಕ್ಕೆ, ಯಾಕಂದ್ರೆ ಅವ್ರ ಪ್ರತಿಯೊಂದನ್ನು ಅಲ್ಲಿ ಅವ್ರು ಬಿಡಿಸಿದ್ರು. ಅವ್ರು ಬೇಟೆ ಆಡ್ತಿತ್ತಂತ ರೀತಿ, ಯುದ್ಧ ದೃಶ್ಯಗಳು, ಅಲ್ಲಿ ಇದ್ದಂತ ಪ್ರಾಣಿಗಳು, ಅಂದ್ರೆ ಪ್ರಾಣಿಗಳು ಯಾವ ರೀತಿ ಆಯ್ದಿತ್ತು ಅಥವಾ ಯಾವೆಲ್ಲ ರೀತಿಯ ಪ್ರಾಣಿಗಳಲ್ಲಿದ್ದು ಅಥವಾ ಆ ಶಿಲಾಯುಗದ ಕಾಲದಲ್ಲಿ ಆ ಪ್ರದೇಶದಲ್ಲಿ ಇತ್ತು ಅಂಬುದನ್ನ ಈ ಚಿತ್ರಗಳ ಮೂಲಕ ನಾವು ತಿಳ್ಕೊಳ್ಳಕ್
3: ಕೇಳಿದ್ರೆ. ಇಲ್ಲಿಂದ ನಾವು ಮುಂದೆ ಹೋದ್ದು ಭೋಜಪುರ ದೇವಸ್ಥಾನಕ್ಕೆ. ಭೋಜಪುರ ದೇವಸ್ಥಾನ ಭಾರತದ ಮಧ್ಯಪ್ರದೇಶದಲ್ಲಿ ಇರುವಂತಹ ಅತ್ಯಂತ ಪ್ರಸಿದ್ಧ ಮತ್ತೆ ಅದ್ಭುತ ಶಿವ ದೇವಸ್ಥಾನ. ಭೋಪಾಲ್ನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಬೇತ್ವಾ ನದಿ ಹರಿತಾ ಇತ್ತು. ಆ ನದಿಯ ದಡದ ಮೇಲೆ ಇರುವಂತಹ ಬೆಟ್ಟದ ಮೇಲೆ ಈ ದೇಗುಲ ಇತ್ತು. ಈ ಮಧ್ಯಪ್ರದೇಶವನ್ನ ಮಾಲವ ಪ್ರದೇಶ ಅಂತ ಕರೀತಾರೆ. ಈ ಮಾಲವ ಪ್ರದೇಶದ ಪ್ರಸಿದ್ಧ ರಾಜ ಪರಮಾರ ವಂಶದ ರಾಜ ಭೋಜ ಇದನ್ನ ಕಟ್ಟಿಸಿದ. ಇವ ಕಲೆ ಸಾಹಿತ್ಯ ಮತ್ತು ವಿಜ್ಞಾನದ ಪೋಷಕ. ಇವನ ಕಾಲ ಸುಮಾರು 11ನೇ ಶತಮಾನ, ಅಂದ್ರೆ ಸುಮಾರು 1000 ವರ್ಷ ಹಳೆಯ ದೇವಸ್ಥಾನ ಇದು. ಈ ದೇವಾಲಯ ಅರ್ಧ ಪೂರ್ಣಗೊಂಡಿತ್ತು. ಇದರ ಶಿಖರ ಅಂದ್ರೆ ಗೋಪುರದ ಭಾಗ ಏನಿತ್ತು ಮತ್ತೆ ಇತರ ಭಾಗಗಳೆಲ್ಲ ಪೂರ್ಣ ಆಗಿಲ್ಲ, ಅಂದ್ರೆ ಅರ್ಧ ಮಾತ್ರ ಇತ್ತು. ಆದ್ರೂ ಇದರ ಗಾತ್ರ ತುಂಬಾ ಎತ್ತರ ಇಪ್ಪುವಂತ ಗಾತ್ರ ಮತ್ತೆ ಇಲ್ಲಿಪ್ಪುವಂತ ವಾಸ್ತುಶಿಲ್ಪ ತುಂಬಾ ಚಂದ ಇತ್ತು. ಇದರ ಗರ್ಭಗುಡಿಯಲ್ಲಿ ಒಂದೇ ಬಂಡೆಯಿಂದ ಕೊರೆದಂತ ಅತೀ ದೊಡ್ಡ ಶಿವಲಿಂಗ ಇತ್ತು. ಸುಮಾರು 7.5 ಅಡಿ ಎತ್ತರ ಇಪ್ಪುವಂತ ಶಿವಲಿಂಗ. ಇದರ ಸುತ್ತಳತೆ 17.8 ಅಡಿ. ಇಷ್ಟು ದೊಡ್ಡ ಒಂದೇ ಬಂಡೆಯಿಂದ ಕೊರೆದಿಪ್ಪುವಂತಹ ಇದು ಶಿವಲಿಂಗ. ಇದು ಭಾರತದ ಅತಿ ದೊಡ್ಡ ಮೊನೋಲಿಥಿಕ್ ಶಿವಲಿಂಗಗಳಲ್ಲಿ ಒಂದು ಅಂತ ಹೇಳಿ ಹೇಳುತ್ತರು. ಇದು ಸುಮಾರು ಅಂದ್ರೆ ಪೀಠ ಸಮೇತವಾಗಿ, ಅಂದ್ರೆ ನಾನೀಗ ನಿಮ್ಗೆ ಹೇಳಿದ್ದು ಶಿವಲಿಂಗದ ಎತ್ತರ, ಪೀಠ ಸಮೇತ ಇದು ಸುಮಾರು 12-26 ಅಡಿ ಎತ್ತರ ಇತ್ತಂತ ಹೇಳಿ ಹೇಳುತ್ತರು. ಈ ದೇಗುಲ ಚೌಕಾಕಾರದಲ್ಲಿ ಇತ್ತು. 4 ದೊಡ್ಡ ಕಂಬಗಳು, 10 ಮೀಟರ್ ಎತ್ತರದ ದ್ವಾರ ಈ ದೇವಸ್ಥಾನದ್ದು. ಇಡೀ ದೇಗುಲವೇ ನಿಮ್ಗೆ ತಾಮ್ರದಲ್ಲಿ ಮಾಡಿದ್ದೇನೋ ಅಂತ ಅನ್ಸು ಹಂಗೆ ಅದು ತಾಮ್ರದ ಬಣ್ಣದಲ್ಲಿ ಇತ್ತು. ದೂರಕ್ಕೆ ಕಾಣುತ್ತ ನಿಮ್ ದೇವಸ್ಥಾನ ತಾಮ್ರದ ಬಣ್ಣದಲ್ಲಿ ಇಪ್ಪದಂತದ್ದು. ಇದು ಯಾಕೆ ಅರ್ಧ ಉಳಿತಂದ್ರ ಕಾರಣ ಗೊತ್ತಿಲ್ಲ. ಬಹುಶಃ ರಾಜ ಭೋಜನ ಮರಣ, ಯುದ್ಧಗಳು ಅಥವಾ ಇತರ ಆರ್ಥಿಕ ಕಾರಣಗಳು ಇಪ್ಪಕ್ಕೆ ಸಾಕಂತ ಹೇಳಿ ಹೇಳತ್ರು. ಎಲ್ಲಾ ಶಿವನ ದೇವಸ್ಥಾನದಲ್ಲಿ ಇಪ್ಪು ಹಂಗೆ ಇಲ್ಲಿ ಸಹ ಶಿವನ ಎದುರು ನಂದಿ ವಿಗ್ರಹ ಇತ್ತು. ಜೊತೆಗೆ ಬಿಳಿ ಬಣ್ಣದ ಶಿಲೆಯಲ್ಲಿ ಗೌರಿ ಗಣೇಶ ಎರಡು ಇತ್ತು. ಅಮ್ಮ ಮಗ ಇಬ್ಬರನ್ನೂ ಇಲ್ಲಿ ಪೂಜೆ ಮಾಡಿದ್ರು. ಬಹುಶಃ ನಮ್ಮಲ್ಲಿ ಎಲ್ಲೂ ಈ ರೀತಿ ಗೌರಿ ಗಣೇಶನ ಪೂಜೆ ಚೌತಿ ಹೊರತಾಯ ಬೇರೆ ಸಮಯದಲ್ಲಿ ನಾವು ಮಾಡುದಿಲ್ಲ, ಆದ್ರೆ ಇಲ್ಲಿ ಅಮ್ಮ ಮಗ ಇಬ್ಬರನ್ನೂ ಒಂದೇ ಸ್ಥಳದಲ್ಲಿ ಪೂಜೆ ಮಾಡಿದ್ರು. ಮತ್ತೆ ಈ ಮಧ್ಯಪ್ರದೇಶದ ದೇವಸ್ಥಾನದಲ್ಲಿ ನಾನು ಕಂಡಂತ ಒಂದು ಅಂಶ ಎಂತ ಅಂದ್ರೆ, ಶಿವನ ಲಿಂಗದ ತಲೆ ಹತ್ರ ಅಲ್ಲ ಒಂದು ತಾಮ್ರದ ಸರ್ಪ ಇರುತ್ತೆ. ಮತ್ತೆ ಎಲ್ಲಾ ಕಡೆ ಇಲ್ಲಿ ಶಿವನ ದೇವಸ್ಥಾನವೇ ಜಾಸ್ತಿ. ಮಧ್ಯಪ್ರದೇಶದಲ್ಲಿ ಎಲ್ಲಾ ಕಡೆಯೂ ಶಿವನ ದೇವಾಲಯವೇ ಜಾಸ್ತಿ, ಜೊತೆಗೆ ಶಿವನ ಲಿಂಗದ ಹತ್ರ ಒಂದು ತಾಮ್ರದ ಸರ್ಪ. ಮತ್ತೆ ಹನುಮಂತನ ವಿಗ್ರಹ ಇದ್ದಲ್ಲೆಲ್ಲ ಹನುಮಂತನ ಕೈಯಲ್ಲಿ ಸಂಜೀವಿನಿ ಪರ್ವತ ಇರುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಗದೆ ಹಿಡಿದ ಆಂಜನೇಯನ ವಿಗ್ರಹ ಹೆಚ್ಚು, ಆದ್ರೆ ಇಲ್ಲಿ ಎಲ್ಲಾ ಕಡೆಯಲ್ಲೂ ಆತನ ಕೈಯಲ್ಲಿ ಸಂಜೀವಿನಿ ಪರ್ವತ ಇರುತ್ತೆ. ಮತ್ತೆ ಇಲ್ಲಿನ ದೇವಸ್ಥಾನದಲ್ಲಿ ಸಾಮಾನ್ಯ ಭಕ್ತರು ಬಂದವರು ಅವರೇ ಪೂಜೆ ಮಾಡ್ಕೊಂಡು ಹೋದ್ರು. ಎಲ್ಲರೂ ಇಲ್ಲಿ ದೇವರನ್ನ ಮುಟ್ಟಿ ಪೂಜೆ ಮಾಡ್ಲಕ್ಕ ಕೇಳಿದ್ರೆ. ಇಲ್ಲಿಂದ ನಾವು ಮುಂದೆ ಹೋದ್ದು ಉಜ್ಜಯಿನಿಗೆ. ಮಧ್ಯಪ್ರದೇಶ ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರ ಮತ್ತು ಪ್ರಾಚೀನ ನಗರ ಉಜ್ಜಯಿನಿ. ಶಂಕರಾಚಾರ್ಯರು ಸ್ಥಾಪಿಸಿದ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಉಜ್ಜಯಿನಿಯಲ್ಲಿತ್ತು. ಕ್ಷಿಪ್ರಾ ನದಿಯ ದಡದ ಮೇಲೆ ಈ ಉಜ್ಜಯಿನಿ ಇಪ್ಪುವಂತದ್ದು. ಇದನ್ನ ಅವಂತಿಕ, ಉಜ್ಜಯಿನಿ ಅಥವಾ ಮಹಾಕಾಲ ನಗರ ಅಂತ ಕರೀತರು. ಕುಂಭಮೇಳ ನಡೆಯುವಂತ 4 ಸ್ಥಳಗಳಲ್ಲಿ, ಅಂದ್ರೆ ಭಾರತದಲ್ಲಿ ಕುಂಭಮೇಳ 4 ಸ್ಥಳಗಳಲ್ಲಿ ನಡೆಯಿತು. ಅದು ಒಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ಇನ್ನೊಂದು ಉತ್ತರಾಖಂಡದ ಹರಿದ್ವಾರ್, ಮತ್ತೊಂದು ಮಹಾರಾಷ್ಟ್ರದ ನಾಸಿಕ, ಮತ್ತೆ ಕೊನೆಯದು ಮಧ್ಯಪ್ರದೇಶದ ಉಜ್ಜಯಿನಿ. 1000 ವರ್ಷಗಳ ಇತಿಹಾಸ ಹೊಂದಿಪ್ಪುವಂತ ಈ ನಗರದ ಉಲ್ಲೇಖ ನಾವು ಸಮಾಜ ಪಾಠ ಪುಸ್ತಕದಲ್ಲಿ ಓದಿಪ್ಪದು ನಿಮ್ಗೆ ನೆನಪಿಪ್ಪಕ್ಕೂ ಸಾಕು. ಮೌರ್ಯ, ಗುಪ್ತ ಸಾಮ್ರಾಜ್ಯಗಳ ಕಾಲದಲ್ಲಿ ಈ ಉಜ್ಜಯಿನಿ ಅವರ ರಾಜಧಾನಿಯಾಗಿದ್ದಿತ್ತು. ಅಶೋಕ, ವಿಕ್ರಮಾದಿತ್ಯ, ಕಾಳಿದಾಸನ ಅವರ ಕಾಲದಲ್ಲಿ ಈ ನಗರದ ಉಲ್ಲೇಖ ಬರುತ್ತೆ. ಇತಿಹಾಸದಲ್ಲಿ ಇದು ಜ್ಯೋತಿಷ್ಯ ಮತ್ತು ಖಗೋಳ ಶಾಸ್ತ್ರದ ಕೇಂದ್ರವಾಯಿತಂತಲೂ ಹೇಳತ್ರು. ಈ ಉಜ್ಜಯಿನಿಯಲ್ಲಿ ಅಂದ್ರೆ ಮಹಾಕಾಲ, ಇಲ್ಲಿನ ಪ್ರಮುಖ ದೇವರು ಮಹಾಕಾಲ. ಈ ದೇವಸ್ಥಾನದಲ್ಲಿ ಭಸ್ಮಾರತಿ ತುಂಬಾ ಪ್ರಸಿದ್ಧ. ಮುಂಜಾನೆ ಒಂದು ಮೂರು, ಬೆಳಗ್ಗಿನ ಜಾವ 3:30 ಆರಂಭ ಆಗುವಂತಹ ಈ ಪೂಜೆ ಸುಮಾರು 2.5 ಗಂಟೆಗಳ ಕಾಲ ನಡೆಯುತ್ತೆ. ಈ ವೇಳೆಯಲ್ಲಿ ದನದ ಸಗಣಿಯಿಂದ ತಯಾರಿಸುವಂತಹ ಭಸ್ಮವನ್ನ ಬಟ್ಟೆಯಲ್ಲಿ ಕಟ್ಟಿ ಲಿಂಗದ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಅದನ್ನ ಲಿಂಗಕ್ಕೆ ಅಭಿಷೇಕ ಮಾಡ್ತಾ ಹೊತ್ತರು. ಈ ಮೊದಲು ಅಂದ್ರೆ ಈ ಭಸ್ಮಾರತಿ ಮಾಡೋ ಮೊದಲು ಅದರ ಮೊದಲ ಸ್ಟೆಪ್ ಅಲ್ಲಿ ಲಿಂಗಕ್ಕೆ ಹಾಲು, ಮೊಸರು, ಹೀಗೆ ಬೇರೆ ಬೇರೆ ದ್ರವ್ಯಗಳಿಂದ ಅಭಿಷೇಕವೂ ಮಾಡ್ತರು. ಇದು ಸಾಧಾರಣವಾಗಿ ನಮ್ಮ ದಕ್ಷಿಣ ಭಾರತದ ಶಿವನ ದೇವಾಲಯಗಳಲ್ಲಿ ಇಲ್ಲ. ಹಿಂಗಾಗಿ ಇದು ತುಂಬಾ ಅಪರೂಪ. ಈ ಭಸ್ಮಾರತಿ ಅಂತ ಹೇಳೋದು ತುಂಬಾ ಅಪರೂಪ. ಇದಕ್ಕೆ ಟಿಕೆಟ್ ಸಿಕ್ಕುವಂತ ತುಂಬಾ ಕಷ್ಟ. ನಾವು ಹೋಪ್ಕಿಂತ 2 ತಿಂಗಳು ಮೊದಲೇ ಇದಕ್ಕೆ ಟಿಕೆಟ್ ತಕೊಂಡು ಟ್ರೈ ಮಾಡಿದ್ರು ನಮ್ಗೆ ಸಿಕ್ಲಿಲ್ಲ. ಜೊತೆಗೆ ನಾವು ಉಜ್ಜಯಿನಿ ಹೋದ ಸೋಮವಾರ ಆದ ಕಾರಣ ಕೂಡ ಟಿಕೆಟ್ ಸ್ವಲ್ಪ ಕಷ್ಟ ಆಯ್ತು ಸಿಕ್ಕುದು. ಕೇವಲ ದರ್ಶನ ಮಾತ್ರ ಸಾಧ್ಯ ಆಯ್ತು. ಹಿಂಗಪ್ಪ ಈ ಭಸ್ಮಾರತಿಯನ್ನ ಕಾಣಕ್ಕಂತ ಹೇಳುವಂತ ಒಂದು ಆಸೆ ಹಾಗೆ ಉಳಿದು ಬಿಡ್ತು. ಕೇವಲ ಒಂದು ಮಹಾಕಾಲನ ದರ್ಶನ ನಾವು ಮಾಡ್ಕೊಂಡು ಬಂತು. ಇಲ್ಲಿ ಇತರ ಪ್ರಮುಖ ಸ್ಥಳಗಳಂತ ಹೇಳಿದ್ರೆ ಒಂದು ರಾಮಘಾಟ್, ಇದು ಶಿಪ್ರಾ ನದಿಯ ಘಾಟ್, ಕುಂಭಮೇಳ ನಡೆಯುವಂತಹ ಒಂದು ಸ್ಥಳ ಈ ರಾಮಘಾಟ್. ಇಲ್ಲಿ ಸಂಜೆ ಶಿಪ್ರಾ ಆರತಿ ಮಾಡಿದ್ರು. ಇನ್ನೊಂದು ಪ್ರಮುಖ ಸ್ಥಳ ಅಂತ ಹೇಳಿದ್ರೆ ಇಲ್ಲಿದು ಸಾಂದೀಪನಿ ಆಶ್ರಮ, ಕೃಷ್ಣ ಶಿಕ್ಷಣ ಪಡೆದಂತಹ ಸ್ಥಳ. ಇಲ್ಲಿ ಒಂದು ಅತ್ಯಂತ ಪವಿತ್ರ ಸ್ಥಳ ಇದು. ಶ್ರೀ ಕೃಷ್ಣ, ಅವನ ಸಹೋದರ ಬಲರಾಮ ಮತ್ತೆ ಸ್ನೇಹಿತ ಸುಧಾಮ, ಈ ಗುರು ಸಾಂದೀಪನಿ ಮುನಿಯ ಬಳಿ ವಿದ್ಯಾಭ್ಯಾಸ ಮಾಡಿದಂತಹ ಗುರುಕುಲ ಇಲ್ಲಿತ್ತು. ಆದ್ರೆ ನಮ್ಗೆ ನಾವು ಹೋದ ತಡಾಪು ಕಾರಣ ಅದನ್ನ ಕಾಮ ಕಾಯಲಿಲ್ಲ, ಹೊರಗಿಂದಲೇ ಕಂಡು ಬರಕಾಯ್ತು. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಇರುವಂತಹ ಇನ್ನೊಂದು ದ್ವಾದಶ ಜ್ಯೋತಿರ್ಲಿಂಗದ ಕ್ಷೇತ್ರ ಓಂಕಾರೇಶ್ವರ. ಈ ನರ್ಮದಾ ನದಿಯ ಒಂದು ಮಧ್ಯದಲ್ಲಿ, ಅಂದ್ರೆ ಸುತ್ತ ನರ್ಮದಾ ನದಿ ಹರಿತಾ ಇದ್ರೆ ಮಧ್ಯದಲ್ಲಿ ದ್ವೀಪದ ತರ ಇತ್ತು. ಆ ದ್ವೀಪದಲ್ಲಿ ಈ ಓಂಕಾರೇಶ್ವರ ದೇಗುಲ ಇತ್ತು. ಈ ಇಡೀ ದ್ವೀಪ ನಾವು ಅಂದ್ರೆ ಓಂ ಅಂತ ಬರೆದ್ರೆ ಯಾವ ರೀತಿ ತೋರುತ್ತೋ ಅದೇ ರೀತಿ ಈ ಇಡೀ ದ್ವೀಪ ಓಂಕಾರ ತರ ತೋರುವ ಕಾರಣ ಇದನ್ನ ಓಂಕಾರೇಶ್ವರ ಅಂತ ಕರೀತ್ರ ಅಂತ ಹೇಳತ್ರು. ಕೆಳಗ್ರೆ ಇಲ್ಲೂ ಸಾಮಾನ್ಯ ಹೆಚ್ಚಿನ ರಶ್ ಇರುತ್ತೆ. ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡದೆ ಹೋದ ಕಾರಣ ಸುಮಾರು 2 ಗಂಟೆ ಕಾಲ ಕ್ಯೂಲ್ ನಿಲ್ಕಾಯ್ತು. ಇಲ್ಲಿನ ಲಿಂಗ ಉದ್ಭವ ಲಿಂಗ ಅಂತ ಹೇಳತ್ರು. ಹಂಗಪ್ಪ ಇದು ಉಳಿದ ಪ್ರದೇಶಗಳಲ್ಲಿ, ಅಂದ್ರೆ ನಾವು ಸಾಧಾರಣವಾಗಿ ಶಿವನ ದೇವಸ್ಥಾನಕ್ಕೆ ಹೋದಾಗ ಲಿಂಗ ಯಾವ ರೂಪದಲ್ಲಿರುತ್ತೋ ಆ ರೂಪದಲ್ಲಿ ಇದು ಇಲ್ಲ. ಇಲ್ಲಿ ಲಿಂಗದ ಪಕ್ಕದಲ್ಲಿ ಇನ್ನೊಂದು ಲಿಂಗ ಸಹ ಇತ್ತು, ಅದನ್ನ ಶಿವನೊಟ್ಟಿಗೆ ಇಪ್ಪುವಂತ ಪಾರ್ವತಿ ಅಂತ ಹೇಳತ್ರು. ಮತ್ತೆ ಈ ದೇವಸ್ಥಾನ ಸ್ವಲ್ಪ ಉಳಿದ ದೇವಸ್ಥಾನಗಳಿಂದ ಸ್ವಲ್ಪ ಭಿನ್ನ, ಅಂದ್ರೆ ಸ್ವಲ್ಪ ಎಂತ ಹೇಳಿದ್ರೆ ವಿಶಾಲವಾದ ಪ್ರಾಂಗಣ ಎಲ್ಲ ಇಲ್ಲ. ಇಲ್ಲಿ ನಮ್ಮ ಆಗಮ ಶಾಸ್ತ್ರದ ಪ್ರಕಾರ ಯಾವ ದೇವಸ್ಥಾನಗಳು ನಾರ್ತ್ ಇಂಡಿಯಾದಲ್ಲಿ ಇಲ್ಲ, ನಮ್ಮ ಕರಾವಳಿ ಪ್ರದೇಶದಲ್ಲಿ ಇಪ್ಪುತ್ತಾರ. ಅದರಲ್ಲೂ ಈ ದೇವಸ್ಥಾನ ಅಂದ್ರೆ ಜನ ಜಾಸ್ತಿ ಆದ್ರೆ ಅಲ್ಲಿ ಹೋಗುದು ಸ್ವಲ್ಪ ಕಷ್ಟವೇ. ಆ ರೀತಿ ಸ್ವಲ್ಪ ಒಂದು ಸಣ್ಣ ಒಂದು ದೇವಸ್ಥಾನ. ಜೊತೆಗೆ ಇಲ್ಲಿ ಏನಂತ ಹೇಳಿದ್ರೆ ನರ್ಮದಾ ಪರಿಕ್ರಮ, ಇಲ್ಲಿ ನೀವು ಬೇಕಂತ ಹೇಳಿದ್ರೆ ನರ್ಮದಾ ನದಿಗೊಂದು ಸುತ್ತು ಬರ್ಲಕ್, ಇಲ್ಲಿ ಬೇಕಾದ್ರೆ ಬೋಟ್ ಅಲ್ಲಿ ನದಿಗೆ ಒಂದು ಸುತ್ತು ಹಾಕಿ ಬರ್ಲಕ್, ಈ ರೀತಿ ಸುತ್ತ ಪೋಷ್ಟಿಗೆ ಬೆಟ್ಟದ ಮೇಲೆ ನಮ್ಗೊಂದು ಶಂಕರಾಚಾರ್ಯರ ವಿಗ್ರಹ ಇತ್ತು. ದ್ವಾದಶ ಜ್ಯೋತಿರ್ಲಿಂಗಗಳನ್ನ ಸ್ಥಾಪನೆ ಮಾಡಿದಂತಹ ಶಂಕರಾಚಾರ್ಯರ ವಿಗ್ರಹವನ್ನ ಇಲ್ಲಿ ಬೆಟ್ಟದ ಮೇಲೆ ಸ್ಥಾಪನೆ ಮಾಡಿದ್ರು. ನೀವು ನರ್ಮದಾ ಪರಿಕ್ರಮಕ್ಕೆ ಹೋದ್ರೆ ಈ ವಿಗ್ರಹವನ್ನ ನೀವು ಕಾಣ್ಲಕ್. ಈಚೆ ನಾನು ಹೇಳಿದೆ ಇದು ದ್ವೀಪದಲ್ಲಿ ಇಪ್ಪುವಂತ ಪ್ರದೇಶದಲ್ಲಿ ಓಂಕಾರೇಶ್ವರ ಇತ್ತಂತ. ಅದೇ ರೀತಿ ನದಿಯ ಒಂದು ಭಾಗದಲ್ಲಿ ಮಾಮಲೇಶ್ವರ ದೇವಸ್ಥಾನ ಇತ್ತು. ಕೆಲವರು ಇದನ್ನು ಜ್ಯೋತಿರ್ಲಿಂಗ ಅಂತ ಹೇಳಿ ಕರೀತ್ರು, ಆದ್ರೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಈ ಲಿಂಗದ ಉಲ್ಲೇಖ ಇಲ್ಲ. ಇದು ತುಂಬಾ ಪ್ರಾಚೀನವಾದ ದೇಗುಲ. ಈ ದೇಗುಲದ ಹೊರಗೆ ಅಂದ್ರೆ ಬರೀ ಗರ್ಭಗುಡಿ ಇಪ್ಪುವಂತ ಅನೇಕ ಸಣ್ಣ ಸಣ್ಣ ದೇವಸ್ಥಾನಗಳು ಕೂಡ ಇತ್ತು. ಅಂದ್ರೆ ವಾಸ್ತುಶಿಲ್ಪದ ದೃಷ್ಟಿಯಿಂದ ಅಷ್ಟು ಶ್ರೀಮಂತವಾಗಿಪ್ಪುವಂತಹ ವಾಸ್ತುಶಿಲ್ಪ ಅಲ್ಲ, ಆದ್ರೆ ತುಂಬಾ ಪ್ರಾಚೀನ ದೇವಾಲಯಗಳು. ಒಂದು ಮಾಮಲೇಶ್ವರ ದೇವಸ್ಥಾನ ಒಂದು ಮುಖ್ಯ ದೇವಸ್ಥಾನ ಅಂದ್ರೆ ಅದ್ರ ಸುತ್ತ ಸಣ್ಣ ಸಣ್ಣ ಒಂದು ಕೇವಲ ಗರ್ಭಗುಡಿ ಇಪ್ಪುವಂತಹ ಅನೇಕ ಕಿರು ದೇವಾಲಯಗಳು ಇಲ್ಲಿತ್ತು. ಇಲ್ಲಿದೊಂದು ದೊಡ್ಡ ಆಕರ್ಷಣೆ ಅಂತ ಅಂತ ಹೇಳಿದ್ರೆ ನೀವು ದೇಗುಲಕ್ಕೆ ಹೋಗುವಷ್ಟೇ ಎರಡು ಕಡೆಯಲ್ಲಿ ಅಂದ್ರೆ ನಮ್ಮೂರಲ್ಲಿ ಇರುತ್ತೆ ರಥ ಬೀದಿ ಅಂತ ನಾವೇನ್ ಹೇಳತ್ತ, ಅಥವಾ ದೇವಸ್ಥಾನದ ಎದುರಿನ ಒಂದು ದಾರಿಯಲ್ಲಿ ಹೋಗುವಷ್ಟೇ ಆಚೆ ಈಚೆ ಅಂಗಡಿಗಳಿರುತ್ತೆ, ಮಣಿ ಸರಕು, ದೇವ್ರ ಫೋಟೋ ಅಥವಾ ಆ ಸ್ಥಳದ ವಿಶೇಷವಾದಂತಹ ದೇವರ ವಿಗ್ರಹ ಸಿಕ್ಕುವಂತದ್ದು ಈ ರೀತಿ ಅಂಗಡಿ ಇರುತ್ತೆ. ಅದೇ ರೀತಿ ಇಲ್ಲಿ ಏನಂತ ಹೇಳಿದ್ರೆ ಎಲ್ಲಾ ಅಂಗಡಿಯಲ್ಲೂ ವಿವಿಧ ಆಕೃತಿಯ ಲಿಂಗಗಳು, ಸಾಲಿಗ್ರಾಮ ಶಿಲೆಯಿಂದ ಹಿಡಿದು ಕೈಯಲ್ಲಿ ಹಿಡ್ಕಂ ಕಾಪುವಂತಹ ಲಿಂಗಗಳಿಂದ ಹಿಡಿದು ದೇವಸ್ಥಾನದಲ್ಲಿ ಸ್ಥಾಪಿಸಬಹುದಾದಂತ ಪೀಠದ ಸಮೇತ ಇಪ್ಪುವಂತಹ ಲಿಂಗಗಳವರೆಗೆ ಇಲ್ಲಿ ಲಿಂಗಗಳದ್ದೇ ಜಾತ್ರೆ. ಸಾಲು ಸಾಲು ಅಂಗಡಿಗಳಲ್ಲಿ ಎಲ್ಲಿ ಕಂಡ್ರು ಬರೇ ಲಿಂಗಗಳೇ. ಅಂದ್ರೆ ನರ್ಮದಾ ನದಿ ದಂಡೆಯಿಂದ ಒಂದು ಕಲ್ಲು ತಂದು ಪೂಜಿಸಿದ್ರು ಅದು ಸಾಲಿಗ್ರಾಮ ಲಿಂಗದ ಪೂಜೆಗೆ ಸಮ ಅಂತ ಹೇಳುವಂತ ನಂಬಿಕೆ ಇತ್ತು. ಹಿಂಗಪ್ಪ ಇಲ್ಲಿ ಭಕ್ತರು ಬಂದವರು ಈ ಶಿವಲಿಂಗವನ್ನ ಖರೀದಿ ಮಾಡ್ತರು. ಇಲ್ಲಿ ಎಂತ ಹೇಳಿದ್ರೆ ಈ ಲಿಂಗಗಳು ಬೇರೆ ಬೇರೆ, ಅಂದ್ರೆ ಎಂತ ಹೇಳ್ತೀವಿ ನಾವು ಕ್ರಿಸ್ಟಲ್ ಸ್ಟೋನ್ ಅಂತ ಹೇಳುತ್ತೆ, ಸ್ಫಟಿಕ ಅಂತ, ಆ ಬಿಳಿ ಕಲ್ಲಲ್ಲಿ ಕೆತ್ತಿಪ್ಪುವಂತಹ ಲಿಂಗಗಳು, ಕಪ್ಪು ಕಲ್ಲಲ್ಲಿ ಕೆತ್ತಿಪ್ಪುವಂತಹ ಲಿಂಗಗಳು, ಈ ರೀತಿ ಬೇರೆ ಬೇರೆ ಕಲ್ಲಿನಲ್ಲಿ ಕೆತ್ತಿಪ್ಪುವಂತಹ ಮತ್ತೆ ಬೇರೆ ಬೇರೆ ಗಾತ್ರದ ಲಿಂಗಗಳು ಇಲ್ಲಿ. ನಾವು ಇಲ್ಲಿಂದ ಮುಂದೆ ಹೋದದ್ದು ಮಹೇಶ್ವರ ಅಂತ ಹೇಳುವಂತಹ ಒಂದು ನಗರಕ್ಕೆ. ಈ ಮಹೇಶ್ವರ ನರ್ಮದಾ ನದಿಯ ದಂಡೆಯ ಮೇಲೆ ಇಪ್ಪುವಂತಹ ಒಂದು ಪ್ರದೇಶ. ಅಹಲ್ಯಾಬಾಯಿ ಹೋಳ್ಕರ್ನ ರಾಜಧಾನಿ ಈ ಮಹೇಶ್ವರ. ನಾವು ಹೋಪಷ್ಟಿ ರಾತ್ರಿ ಆಯ್ದಿತ್ತು ಅಂತ ಹೇಳಿದ್ರೆ, ರಾತ್ರಿ ಆಯ್ತು ಕಡೆ ರೂಮಿಗೆ ಹೋಪ, ನಾಳೆ ಬಂದ್ರೆ ಸಾಕಂತ ಎಣಿಸಿದ್ರು. ನಾವು ಇಲ್ಲ ಬೇಡ ನದಿ ಹತ್ರವೇ ಹೋಪ ಅಂತ ಹೇಳಿ ಹೋಯ್ತು. ಆದ್ರೆ ಅವತ್ತು ಹೋಗ್ಲಿಲ್ಲ ಅಂದ್ರೆ ತುಂಬಾ ಏನೋ ಮಿಸ್ ಮಾಡ್ಕಂತಿತ್ತು ಅಂತ ಹೇಳುವಷ್ಟು ಅಂತ ಹೇಳಿದ್ರೆ ಈ ನದಿ ದಂಡೆಯಲ್ಲಿ ಅಷ್ಟು ಒಂದು ಕ್ಷಣಗಳು ಕಳೆದಂತಹ ಕ್ಷಣಗಳು ಮನಸ್ಸಿಗೆ ತುಂಬಾ ಒಂದು ಪ್ರಶಾಂತತೆ ತಂದ್ಕೊಡ್ತು. ನಾವು ಅಂದ್ರೆ ಆ ನದಿ ದಂಡೆಗೆ ಹೋದಾಗ ನರ್ಮದಾ ಆರತಿ ನಡೀತಾ ಇದ್ದಿತ್ತು. ನೀವು ಕೇಳಿಪುಕ್ಕು ಸಾಕು, ಗಂಗಾ ಆರತಿ ಅಂತ. ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಿನ ಕಡೆ ಗಂಗಾ ನದಿ ಹರಿಯುವಲ್ಲಿ ಋಷಿಕೇಶ, ಹರಿದ್ವಾರ ಇಲ್ಲೆಲ್ಲ ಗಂಗಾ ಆರತಿ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನರ್ಮದಾ ಆರತಿ ಮಾಡ್ತಿದ್ರು. ಊರಿನವರೆಲ್ಲ ನರ್ಮದೆಯ ಭಜನೆ ಮಾಡ್ತಾ ಇದ್ದಿದ್ರು. ಆಮೇಲೆ ಗಂಗೆಗಿಂತಲೂ ನರ್ಮದೆ ಮನಸ್ಸಿಗೆ ಹತ್ತಿರ ಅಂತ ಅನ್ಸುತ್ತೆ. ಅಂದ್ರೆ ತುಂಬಾ ಸರಳವಾಗಿ ಪ್ರಶಾಂತವಾಗಿ ಒಂದು ನಿರಾಳತೆಯಿಂದ ಹರಿತಾ ಇದ್ಲ ಅಂತ ಹೇಳುವಷ್ಟು ನರ್ಮದೆ ನಮ್ಗೆ ಖುಷಿ ಆಗ್ತದೆ. ಎಷ್ಟು ಹೊತ್ತು ಕೂತ್ರು ಆ ಜಾಗವನ್ನು ಬಿಟ್ಟು ಹೋಗ್ತೇ ಬೇಡ, ಅಲ್ಲೇ ಕೂತ್ಕಂಬ ಅಂತ ಅನಿಸುವಷ್ಟು ಒಂದು ಮನಸ್ಸಿಗೆ ಹತ್ತಿರ ಹಾಕುವಂತಹ ಜಾಗ ಈ ಮಹೇಶ್ವರಲ್ಲಿ ಇಪ್ಪುವಂತಹ ನರ್ಮದಾ ನದಿಯ ದಂಡೆ. ಕೇಳಿದ್ರೆ ನಾವು ಇಲ್ಲಿಂದ ಮುಂದೆ ಹೋದ್ದು ಮಹೇಶ್ವರಗೆ. ಮಹೇಶ್ವರ ನಗರ ಇದು ಅಹಲ್ಯಾಬಾಯಿ ಹೋಳ್ಕರ್ನ ರಾಜಧಾನಿ, ಜೊತೆಗೆ ನರ್ಮದೆಯ ದಂಡೆಯ ಮೇಲೆ ಇಪ್ಪುವಂತಹ ಒಂದು ಕ್ಷೇತ್ರ. ನಾವು ಹೋಪತ್ತಿಗೆ ರಾತ್ರಿ ಆಯ್ತು ಅಂತ ಹೇಳಿದೆ, ಸೊ ರಾತ್ರಿ ಆಯ್ತು ನಾಳೆ ಬೆಳಗ್ಗೆ ಬಪ್ಪ ಅಂತ ಅನ್ಕೊಂಡ್ರು, ಬೇಡ ನದಿ ಹತ್ರ ಹೋಪ ಅಂತ ನಾವು ಹೋಯ್ತು. ನಿಜವಾಗಿ ಅಲ್ಲಿ ಹೋದ ಮೇಲೆ ಅನ್ಸ್ ನಾವು ಬರ್ಲಿಲ್ಲ ಅಂದ್ರೆ ತುಂಬಾ ಮಿಸ್ ಮಾಡ್ಕಂತಿದ್ದೀತ ಅಂತ. ಅಷ್ಟು ಒಂದು ಪ್ರಶಾಂತತೆ ಮನಸ್ಸಿಗೆ ಒಂದು ಪ್ರಶಾಂತತೆ ತಂದುಕೊಡುವಂತಹ ಒಂದು ಪ್ಲೇಸ್ ಅಂತ ಹೇಳಕ್ಕ. ನಾವಂತ ಹೇಳಿದ್ರೆ ಅಲ್ಲಿ ನಾವು ಹೋದಾಗ ನರ್ಮದಾ ಆರತಿ ನಡೀತಾ ಇದ್ದಿತ್ತು. ಗಂಗಾ ಆರತಿ ನೀವೆಲ್ಲ ಕೇಳಿರ್ತೀರಿ, ಸಾಮಾನ್ಯವಾಗಿ ಗಂಗೆ ಹರಿಯೋರ್ಲಿ ಹರಿದ್ವಾರ ಋಷಿಕೇಶ ಇಲ್ಲೆಲ್ಲ ಗಂಗಾರತಿ ಮಾಡಿದ್ರು. ಅದೇ ರೀತಿ ಇಲ್ಲಿ ನರ್ಮದಾ ಆರತಿ ಮಾಡ್ತಾ ಇದ್ರು. ಊರಿನವರೆಲ್ಲರೂ ನರ್ಮದೆಯ ಭಜನೆ ಮಾಡ್ತಾ ನರ್ಮದಾ ಆರತಿ ಮಾಡ್ತಾ ಇದ್ದಿದ್ರು. ಇಲ್ಲಿ ಏನಂತ ಹೇಳಿದ್ರೆ ನರ್ಮದೆ ಗಂಗೆಗಿಂತಲೂ ಒಂದು ಪ್ರಶಾಂತವಾಗಿ ಹರಿತಾ ಇತ್ತು, ನಿರಾಳವಾಗಿ ಹರಿತಾ ಇತ್ತು. ಮನಸ್ಸಿಗೊಂದು ತುಂಬಾ ನೆಮ್ಮದಿ ಕೊಡುವಂತ ಪ್ಲೇಸ್ ಅಂತ ಇದು ತುಂಬಾ ಅನ್ಸುತ್ತೆ. ನಾವು ಅಲ್ಲಿಗೆ ಹೋದ್ರೆ ಎಷ್ಟು ಹೊತ್ತು ಕೂತ್ರು ಅಲ್ಲಿಂದ ಹೋಗ್ತೇ ಬೇಡ, ನರ್ಮದಾ ನದಿಯ ದಂಡೆ ಮೇಲೆ ಹಾಗೆ ಕೂತ್ಕೊಂಡ್ಬಿಡುವ, ರಾತ್ರಿಯ ಒಂದು ನೀರವ ವಾತಾವರಣದಲ್ಲಿ ಅಲ್ಲೇ ಕೂತ್ಕೊಂಡ್ಬಿಡುವ ಅಂತ ಅನಿಸುವಷ್ಟು ನರ್ಮದೆ ನಮ್ಗೆ ಆಪ್ತ ಆತ ಹೋಯ್ತು. ಹಾಗೆ ನಾವು ಅಲ್ಲೇ ನರ್ಮದೆ ಆರ್ತಿನ ಕಾಂತ್, ಅದಾದ್ಮೇಲೆ ಅಲ್ಲೇ ಘಾಟ್ ಮೇಲೆ ಅಂದ್ರೆ ನದಿ ಮೇಲೆ ಘಾಟ್ ಅಂದ್ರೆ ಘಾಟ್ ಆದ್ಮೇಲೆ ಮೇಲ್ಗಡೆ ಶಿವನ ಒಂದು ದೇವಾಲಯ ಇತ್ತು. ಆ ಶಿವನ ದೇವಾಲಯಕ್ಕೆ ಹೋಯ್ತು. ಅಲ್ಲಿ ವಿಶೇಷ ಅಂದ್ರೆ ಊರಿನವರೆಲ್ಲ ಸೇರಿ ಶಿವನ ಭಜನೆ ಮಾಡ್ತಾ ಇದ್ದಿದ್ರು. ಅಂದ್ರೆ ನಾ ಹುಡುಗರು ಮಕ್ಳು ಅಂತ ಹೇಳುತ್ತೆ, ಹುಡುಗರು ಮಕ್ಕಳು ಪ್ರಾಯ ಆದವರು ಎಲ್ಲರೂ ಸೇರಿ ಅಂದ್ರೆ ತಬಲಾ ಗಿಬ್ಲಾ ಎಲ್ಲ ಬಾರಿಸ್ಕೊಂಡು ಶಿವನ ಭಜನೆ ಮಾಡ್ತಾ ಇದ್ದಿದ್ರು. ಪೂಜೆ ವೇಳೆಯಲ್ಲಿ ಒಳಗಿಂದ ಪೂಜೆಯವರು ಪೂಜೆ ಮಾಡುವ ಭಟ್ರು ಏನಿದ್ರು ಅವರು ಮಂತ್ರ ಹೇಳುವಷ್ಟೊತ್ತಿಗೆ ಈ ಇಲ್ಲಿ ಭಜನೆಯಲ್ಲಿ ಪಾಲ್ಗೊಂಡವರೆಲ್ಲರೂ ತಾವು ಸಹ ಮಂತ್ರ ಹೇಳ್ತಾ ಇದ್ದಿದ್ರು. ಅಂದ್ಕೊಂಡು ತುಂಬಾ ಖುಷಿ ಅಂತ ಅನಿಸ್ತು. ಆಮೇಲೆ ಅಲ್ಲಿ ಪರ್ವತ್ರ ಕೇಂಬಷ್ಟೊತ್ತಿಗೆ ಹೇಳಿದ್ರಿಲ್ಲ ಇದೇ ತರ ದಿನ ಬಂದು ಇವರೆಲ್ಲರೂ ಭಜನೆ ಮಾಡ್ತರು, ಜೊತೆಗೆ ಮಂತ್ರನೂ ಹೇಳತ್ರು ಅಂತ. ಹಾಗೆ ಆ ವಾತಾವರಣ ತುಂಬಾ ಒಂಥರ ಖುಷಿ ಅಂತ ಅನ್ನಿಸ್ತು. ಸರಿ, ಅಲ್ಲಿಂದ ಮತ್ತೆ ಅಲ್ಲೇ ಕೂತ್ಕಂಬ ಅಂತ ಅನ್ಸಿದ್ರು. ಮತ್ತೆ ರಾತ್ರಿ ಆಯ್ತು, ನಾಳೆ ಬೆಳಗ್ಗೆ ಬಪ್ಪ ಅಂತ ಹೇಳಿ ನಾವು ಮತ್ತೆ ರೂಮಿಗೆ ಹೋಯ್ ಮತ್ತೆ ಬೆಳಗತ್ತ ಮತ್ತೆ ಪುನಃ ಬಂತು. ಕೇಳಿದ್ರೆ ನಾವು ಬೆಳಿಗ್ಗೆ ಇದ್ದು ಮತ್ತೆ ಅಹಲ್ಯಾಬಾಯಿ ಹೋಳ್ಕರ್ ಕೋಟೆಗೆ ಹೋಯ್ತು. ಭಾರತದ ಇತಿಹಾಸದಲ್ಲಿ ಮಹಾನ್ ಮಹಿಳಾ ಆಡಳಿತಗಾರ್ತಿಯರಲ್ಲಿ ಪ್ರಮುಖ ಸ್ಥಾನ ಪಡೆದವರು ಈ ಅಹಲ್ಯಾಬಾಯಿ ಹೋಳ್ಕರ್. ಅವರ ಧೈರ್ಯ, ನ್ಯಾಯಪ್ರಿಯತೆ ಮತ್ತು ಜನಪರ ಆಡಳಿತಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಪ್ರಸಿದ್ಧರಾದವರು. ಅವರ ಆಡಳಿತದ ಕಾಲವನ್ನ ಈ ಪ್ರದೇಶದಲ್ಲಿ ಅಂದ್ರೆ ಮಾಲ್ವಾ ಪ್ರದೇಶದಲ್ಲಿ ಸ್ವರ್ಣಯುಗ ಅಥವಾ ಗೋಲ್ಡನ್ ಪಿರಿಯಡ್ ಅಂತ ಹೇಳಿ ಕರೀತಾರೆ. ಮರಾಠ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾನಿ ಮಾಲ್ವರ್ರಾವ್ ಹೋಳ್ಕರ್ ಅವರು ಈ ಅಹಲ್ಯಾಬಾಯಿಯಲ್ಲಿಪ್ಪುವಂತಹ ಒಂದು ಗುಣಗಳನ್ನ ಗಮನಿಸಿ ತಮ್ಮ ಮಗ ಖಾಂಡೇರಾವ್ ಹೋಳ್ಕರ್ ಅವರೊಟ್ಟಿಗೆ ಮದುವೆ ಮಾಡಿಸಿದ್ರು. ಖಾಂಡೇರಾವ್ ಹೋಳ್ಕರ್ ಯುದ್ಧದಲ್ಲಿ ಮೃತಪಟ್ಟ ನಂತರ ಮಾಲವರಾವ್ ಹೋಳ್ಕರ್ ಏನಿದ್ರು ಅವರು ಅಹಲ್ಯಾಬಾಯಿಗೆ ಪಟ್ಟ ಕಟ್ಟಿದ್ರು. 1767 ಅಹಲ್ಯಾಬಾಯಿ ಮಾಲ್ವಾ ರಾಜ್ಯದ ಆಡಳಿತವನ್ನು ಸ್ವೀಕಾರ ಮಾಡಿದ್ರು. ಕೇಳಿದ್ರೆ ಆಗ ಸತಿ ಪದ್ಧತಿ ಪ್ರಚಲಿತದಲ್ಲಿದ್ದ ಕಾಲ, ಅಂತ ಟೈಮಲ್ಲಿ ಸ್ವತಃ ಮಾವನೇ ತನ್ನ ಸೊಸೆಯಲ್ಲಿದ್ದಂತಹ ಒಂದು ಅಂದ್ರೆ ರಾಜ್ಯವನ್ನ ಆಡಳಿತ ಮಾಡುವಂತಹ ಗುಣಗಳನ್ನ ಗಮನಿಸಿ ಅವಳಿಗೆ ಪಟ್ಟ ಕಟ್ಟಿದಂತಹ ಉದಾಹರಣೆ ಚರಿತ್ರೆಯಲ್ಲಿ ತುಂಬಾ ಕಡಿಮೆ. ಆದ್ರೆ ಈ ರೀತಿ ಅವಕಾಶ ಒಂದು ಅಹಲ್ಯಾಬಾಯಿ ಹೋಳ್ಕರಿಗೆ ಸಿಕ್ತದೆ. ಮಹೇಶ್ವರ ಅಹಲ್ಯಾಬಾಯಿ ಹೋಳ್ಕರ್ ಅವರ ರಾಜಧಾನಿ. ಇವತ್ತು ಅವರು ಇಲ್ಲಿ ನಿರ್ಮಿಸಿದಂತಹ ಕೋಟೆ, ದೇವಸ್ಥಾನ, ಶಾಲೆ ಎಲ್ಲವೂ ಇಲ್ಲಿತ್ತು. ಇದೆಲ್ಲವೂ ಅವರೊಂದು ಆಡಳಿತದ ಒಂದು ವೈಭವ ಏನಿತ್ತು ಅದನ್ನ ತೋರಿಸ್ತರು. ಅವರ ಕೋಟೆಯನ್ನ ಇವತ್ತು ಒಂದು ಮ್ಯೂಸಿಯಂ ಮಾಡಿದ್ರು. ಅಲ್ಲಿ ಹೋಗಿ ಅಂದ್ರೆ ಅವ್ರು ಬಳಸ್ತಿದ್ದಂತ ವಸ್ತುಗಳು, ಅವರ ಇತಿಹಾಸ ಎಲ್ಲವನ್ನು ಅಲ್ಲಿ ಕಾಣ್ಲಕ್ಕ. ಜೊತೆಗೆ ಇಲ್ಲಿ ಪ್ರತಿದಿನ ಸಾವಿರಾರು ಮಣ್ಣಿನ ಸಣ್ಣ ಸಣ್ಣ ಲಿಂಗಗಳನ್ನ ಮಾಡಿ ಲೋಕದ ಒಳಿತಿಗಾಗಿ ಪ್ರಾರ್ಥನೆ ಮಾಡತ್ರು. ಒಂದು ಐದಾರು ಜನ ಪುರೋಹಿತರ ಗುಂಪು ಒಂದು ಮರದ ಮನೆಯ ಮೇಲೆ ಸಾವಿರಾರು ಮಣ್ಣಿನ ಲಿಂಗಗಳನ್ನ ಇಟ್ಟು ನಿತ್ಯ ಪೂಜೆ ಮಾಡುತ್ತೆ. ಇದು ಅಹಲ್ಯಾಬಾಯ್ ಹೋಳ್ಕರ್ ಕಾಲದಿಂದಲೂ ನಡೆದು ಬಂದಂತ ಒಂದು ಪದ್ಧತಿ. ಈ ಅರಮನೆಯ ಮೆಟ್ಲು ಇಳಿದು ನರ್ಮದೆಯ ದಡಕ್ಕೆ ಹೋಪಷ್ಟೊತ್ತಿಗೆ ಬಲದಲ್ಲಿ ಎರಡು ದೇವಸ್ಥಾನ ಇತ್ತು, ಅಹಲ್ಯಾಬಾಯ್ ಹೋಳ್ಕರ್ ಕಟ್ಟಿಸಿದಂತ ದೇವಸ್ಥಾನ. ಅದು ಇಷ್ಟು ಚಂದ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ ನರ್ಮದಾ ನದಿ ಹರಿಯುತ್ತಾ ಇರುವಂತದ್ದು ಕಾಣುತ್ತೆ. ಅಂದ್ರೆ ಈ ಒಂದು ನರ್ಮದಾ ನದಿ, ಅದರ ಮೇಲೆ ಈ ದೇವಸ್ಥಾನ, ದೇವಸ್ಥಾನದ ಮೇಲೆ ಕೋಟೆ, ಅದು ಎಷ್ಟು ಚಂದ ಅಂದ್ರೆ ನಾವು ಕ್ಯಾಮರಾನ ಯಾವ ಆಂಗಲ್ ಅಲ್ಲಿ ಸೆಟ್ ಮಾಡುದು ಫೋಟೋ ತೆಗಿಯೋಕೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಿ. ಯಾಕಂದ್ರೆ ಅಷ್ಟು ಪ್ರತಿ ಫ್ರೇಮ್ ಅಲ್ಲೂ ನಿಮ್ಗೆ ಒಂದು ಅಲ್ಲಿನ ಒಂದು ನಿಸರ್ಗ ಸೌಂದರ್ಯ ಅಷ್ಟು ಚಂದ ಸೆಟ್ ಆಗ್ತ. ಹಂಗಪ್ಪ ಯಾವ ಫ್ರೇಮ್ ಅಲ್ಲಿ ಇಟ್ಟು ನೀವು ಯಾವ ಆಂಗಲ್ ಅಲ್ಲಿ ಇಟ್ಟು ಕ್ಯಾಮರಾದಲ್ಲಿ ಫೋಟೋ ತೆಗಿದ್ರು ಅದು ಅಷ್ಟು ಚಂದ. ನರ್ಮದಾ ನದಿ ಅದರ ಹರಿಯೋದು, ಮತ್ತೆ ದೇವಸ್ಥಾನ, ಕೋಟೆ, ಅದ್ರ ಸೌಂದರ್ಯ ನಿಮ್ಗೆ ಎಷ್ಟು ಕಂಡ್ರು ಕಾಣ್ತಾ ಇರ್ಕ ಅಂತ ಅನಿಸ್ತಾನೆ ಇರುತ್ತೆ. ಈ ರೀತಿ ಒಂದು ನದಿಯ ಘಾಟಲ್ಲಿ ಹೋಗ್ತಾ ಇಪ್ಪಷ್ಟೊತ್ತಿಗೆ ಒಂದು ತಂಬೂರಿ ನುಡಿಸ್ತಾ ನದಿ ತೀರದಲ್ಲಿ ಒಬ್ಬ ಕಬೀರನ ದೋಹಗಳನ್ನ ಯಾರು ಹಾಡ್ತಾ ಇದ್ರೆ ಹೆಂಗ ಅನ್ಸುತ್ತೆ ನಿಮ್ಗೆ? ಅದೇ ರೀತಿ ಅಲ್ಲಿ ಒಬ್ರು ಫಕೀರರು ಕಬೀರ್ನ ದೋಹಗಳನ್ನ ಹಾಡ್ತಾ ಇದ್ರು ತಂಬೂರಿ ನುಡಿಸ್ತಾ. ಅದನ್ನ ಕೇಂತ ನಾವು ಮತ್ತೆ ಅಲ್ಲಿಂದ ಹೊರಡು. ಒಂದ್ ವಿಷಯ ಹೇಳಕ್ ಮರ್ತಿದ್ದೆ ಕೇಳಿದ್ರೆ, ಮಹೇಶ್ವರದ ಇನ್ನೊಂದು ಆಕರ್ಷಣೆ ಅಂದ್ರೆ ಇಲ್ಲಿ ಪೋಂತ ಮಹೇಶ್ವರಿ ಸೀರೆಗಳು. ಅಹಲ್ಯಾಬಾಯ್ ಹೋಳ್ಕರ್ ಇಲ್ಲಿನ ನೇಕಾರರನ್ನ ಸಬಲೀಕರಣ ಮಾಡಲು, ಮಹಿಳೆಯರನ್ನ ಸಬಲೀಕರಣ ಮಾಡಲು ಈ ಮಹೇಶ್ವರಿ ಸೀರೆಗಳ ನೇಯ್ಗೆಯನ್ನ ಆರಂಭಿಸಿದ್ರು. ಆ ಕೋಟೆಯ ಬಳಿ ರೇವಾ ನೇಕಾರರ ಸೊಸೈಟಿಯಲ್ಲಿ ಸೀರೆಗಳು ಸಿಕ್ಕತ್ತು. ಜೊತೆಗೆ ಇಲ್ಲಿ ನೇಕಾರರ ಸೀರೆಗಳನ್ನ ನೇಯುವುದನ್ನು ಕಾಣ್ಲಕ್ಕ ಬೆಲೆ ಸ್ವಲ್ಪ ಜಾಸ್ತಿ ಅನಿಸಿದ್ರು. ಈ ಸೀರೆ ಅಷ್ಟು ಚಂದ. ಮತ್ತೆ ಮಹೇಶ್ವರ ನಗರದಲ್ಲೂ ಮಹೇಶ್ವರಿ ಸೀರೆ ಅಂಗಡಿಗಳಿತ್ತು. ಅದ್ರ ಜೊತೆಗೆ ಮಹೇಶ್ವರಿ ಸಿಲ್ಕ್ ಸಾರೀಸ್, ಹ್ಯಾಂಡ್ ಬ್ಲಾಕ್ ಪ್ರಿಂಟ್, ಚೂಡಿದಾರ, ಹಿಂಗೆ ಅಲ್ಲಿಯ ವಿಶೇಷ ಇತ್ತು. ನಾವು ಅದನ್ನ ತೆಕ್ಕೊಂಡು ಮತ್ತೆ ದೇವಾಸಿ ಹೊರಡು. ಕೇಳಿದ್ರೆ ನೀವೆಲ್ಲ ಹಿಂದೂಸ್ತಾನಿ ಸಂಗೀತದ ಮೇರು ಶಿಖರ ಕುಮಾರ ಗಂಧರ್ವರ ಹೆಸರು ಕೇಳಿಪ್ಪಗು ಸಾಕು. ಕುಮಾರ ಗಂಧರ್ವರು ತಮ್ಮ ಸಂಗೀತ ಅಭ್ಯಾಸ ಮಾಡಿದ್ದು, ಸಂಗೀತದಲ್ಲಿ ಸಾಧನೆ ಮಾಡಿದ್ದು ಮಧ್ಯಪ್ರದೇಶದ ದೇವಾಸ್ ನಗರದಲ್ಲಿ. ಈ ದೇವಾಸ್ ನಗರ ಕುಮಾರ ಗಂಧರ್ವರ ಕರ್ಮಭೂಮಿ. ಅವರ ಮನೆ, ಅವರ ಸಂಗೀತ ಅಭ್ಯಾಸ ಮಾಡಿದ ಸ್ಥಳ ಎಲ್ಲವನ್ನೂ ಕಾಣುವಂತ ಅವಕಾಶ ಇಲ್ಲಿ ಸಿಕ್ತು. ಕುಮಾರ ಗಂಧರ್ವರ ಮನೆ ಹತ್ರ ಒಂದು ಬೆಟ್ಟ ಇತ್ತು. ಆ ಬೆಟ್ಟದಲ್ಲಿ ಚಾಮುಂಡ ಮಾತಾ ಮತ್ತೆ ತುಳಜಾ ಭವಾನಿ ದೇವಸ್ಥಾನ ಇತ್ತು. ಅಂದ್ರೆ ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇಪ್ಪುತ್ತಾರ, ಈ ಬೆಟ್ಟವನ್ನ ಒಂದು ಹತ್ಕೊಂಡು ಹೋಗ್ಲಕ್ಕ ಇಲ್ಲಾಂದ್ರೆ ಕೇಬಲ್ ಕಾರ್ ಅಲ್ಲಿ ಕೂಡ ಇಲ್ಲಿ ಹೋಗ್ಕಾತು. ಇದು ನಮ್ಮ ನಾರ್ತ್ ಕರ್ನಾಟಕ ತರ ಒಂದು ಜನಪದ ದೇವಿ ಒಂದು. ಈ ದೇವಿಯ ಮುಖದಲ್ಲಿ ಕೂಡ ಅದೇ ರೀತಿ ಒಂದು ಜನಪದೀಯ ಕಳೆ ಎದ್ದು ತೋರುತ್ತೆ. ಈ ಇಲ್ಲಿನ ದೇಗುಲ ಕುಮಾರ ಗಂಧರ್ವರಿಗೆ ಹೊಸ ಹೊಸ ರಾಗಗಳನ್ನ ಸಂಯೋಜನೆ ಮಾಡೋಕೆ ಪ್ರೇರೇಪಣೆಯೂ ಆಯ್ದಿತ್ತಂತ ಹೇಳತ್ರು. ನಾವು ಇಲ್ಲಿಂದ ಮತ್ತೆ ಮಧ್ಯಪ್ರದೇಶದ ಸ್ವಚ್ಛ ನಗರಿ ಅಂತ ಹೆಸರು ಪಡೆದಿಪ್ಪುವಂತಹ ಇಂದೋರಿಗೆ ಹೋಯ್ತು. ನಾನಾಗ್ಲೇ ಆ ಮಹೇಶ್ವರ್ ಬಗ್ಗೆ ಹೇಳ್ತಾ ಇಪ್ಪತ್ತಿಗೆ ಅಹಲ್ಯಾಬಾಯ್ ಹೋಳ್ಕರ್ ಬಗ್ಗೆ ಹೇಳ್ತಾ ಇದ್ದಿದ್ದೆ. ಅಹಲ್ಯಾಬಾಯ್ ಹೋಳ್ಕರ್ ಅವರ ರಾಜವಾಡೆ ಈ ಇಂದೋರ್ ನಗರದಲ್ಲಿ ಇತ್ತು. ಇಂದೋರ್ ಆಕ್ಚುಲಿ ಅಹಲ್ಯಾಬಾಯ್ ಹೋಳ್ಕರ್ ಅವರ ಪ್ರಥಮ ರಾಜಧಾನಿ. ಆಮೇಲೆ ಅವರು ಅದನ್ನ ಮಹೇಶ್ವರಿಗೆ ಶಿಫ್ಟ್ ಮಾಡಿದ್ರು. ಇಲ್ಲಿ ಮರಾಠ, ಫ್ರೆಂಚ್ ಮತ್ತೆ ಮೊಘಲ್ ವಾಸ್ತುಶಿಲ್ಪ ಸಂಯೋಜನೆಯಲ್ಲಿ ನಿರ್ಮಾಣ ಮಾಡಿದಂತಹ ರಾಜವಾಡೆ ಇತ್ತು. ಬಹುಶಃ ಮಧ್ಯಪ್ರದೇಶದಲ್ಲಿ ತುಸು ಶ್ರೀಮಂತ ಅಂತ ಕರೆಯುವಂತಹ ನಗರ ಈ ಇಂದೋರ್. ಇಲ್ಲಿ ನಮ್ಗಂದ್ರೆ ಹೆಚ್ಚು ಟೈಮ್ ಇಪ್ಪು ಕಾಯ್ಲಿಲ್ಲ, ಸೊ ಇಲ್ಲಿಂದ ನಾವು ಮತ್ತೆ ಮಧ್ಯಪ್ರದೇಶದ ಇನ್ನೊಂದು ತುದಿ ಖಜುರಾಹೋಗೆ ಹೋಯ್ತು. ಈ ಮಧ್ಯಪ್ರದೇಶದ ಒಂದು ಈಚೆ ಬದಿಯಲ್ಲಿ ಈ ಇಂದೋರ್, ಭೋಪಾಲ್ ನಗರಗಳೆಲ್ಲ ಇದ್ರೆ ಇನ್ನೊಂದು ತುದಿಯಲ್ಲಿ ಖಜುರಾಹೋ, ಗ್ವಾಲಿಯರ್ ಎಲ್ಲ ಇಪ್ಪುವಂತದ್ದು. ನಮ್ಮ ಉಡುಪಿ ಮಂಗಳೂರು ಬದಿಯಿಂದ ಬೀದರಿ ಹೋಗ್ದೆ ಹ್ಯಾಂಗಾಯ್ತು, ಆ ರೀತಿ ನಾವು ಇಲ್ಲಿಂದ ಸುಮಾರು ಒಂದು 12 ಗಂಟೆಗಳ ಕಾಲ ರೈಲಲ್ಲಿ ಪ್ರಯಾಣ ಮಾಡಿ ಖಜುರಾಹೋಗ್ ಹೋಯ್ತು. ನಾವಂದ್ರೆ ಇಷ್ಟು ದಿನ ಒಂದು ಕಳೆದಾಗ ಈ ಎಲ್ಲ ಬೇರೆ ಬೇರೆ ನಗರಗಳ ಕಂಡಾಗ ಮಧ್ಯಪ್ರದೇಶ ಟೂರಿಸಮಿಗೆ ಅಷ್ಟಾಗಿ ಗಮನ ಕೊಡ್ಲಿಲ್ಲ ಅಂತ ಅನಿಸ್ತಿತ್ತು. ಜೊತೆಗೆ ಇಲ್ಲಿ ಒಪ್ಪಂತ ಪ್ರವಾಸಿಗರ ಸಂಖ್ಯೆಯೂ ಕಮ್ಮಿ ಇದ್ದಿತ್ತು. ಯಾಕಂದ್ರೆ ಬೇರೆ ರಾಜ್ಯಗಳ ನೋಂದಣಿ ಇಪ್ಪುವಂತಹ ಒಂದು ವಾಹನಗಳನ್ನು ನಾವು ಕಂಡದ್ದು ತುಂಬಾ ಕಡಿಮೆ. ಆದ್ರೆ ಈ ಖಜುರಾಹೋದಲ್ಲಿ ಫಾರಿನರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ರು. ಇಲ್ಲಿನ ದೇಗುಲಗಳಲ್ಲಿ ಇಪ್ಪುವಂತಹ ವಾಸ್ತುಶಿಲ್ಪ ಕಾಮಕ್ಕೋಸ್ಕರ ಈ ಫಾರಿನರ್ಸ್ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬತ್ತರು. ಖಜುರಾಹೋದಲ್ಲಿ ಚಂದೇಲ ವಂಶದ ರಾಜರು ಕ್ರಿಸ್ತ 9ನೇ ಶತಮಾನದಿಂದ 12ನೇ ಶತಮಾನದವರೆಗೆ ನಡುವೆ ನಿರ್ಮಿಸಿದಂತ ಅನೇಕ ದೇಗುಲಗಳಿತ್ತು. ಅನೇಕ ದೇಗುಲಗಳಂತ ಹೇಳಿದ್ರೆ ಸುಮಾರು ಅಂದಿನ ಕಾಲದಲ್ಲಿ 85 ದೇವಾಲಯಗಳಿತ್ತು ಅಂತ ಹೇಳಿದ್ರು. ಇವತ್ತಿಗೆ ಅಲ್ಲಿ ಒಂದು 20-25 ಮಾತ್ರ ಉಳಿದಿತ್ತು. ಜೊತೆಗೆ ಇಡೀ ಒಂದು ನಗರವೇ ದೇಗುಲಗಳಿಂದ ತುಂಬಿ ಹೋಯಪ್ಪು ಅಂತ. ಸೊ ಅದನ್ನೊಂದು ಗ್ರೂಪ್ ಮಾಡ್ತಾರ ಅವರು, ಈಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್, ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್, ಸದರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ ಅಂತ. ಅಂದ್ರೆ ಅದನ್ನ ಅದರ ಒಂದು ಗ್ರೂಪ್ ಅಲ್ಲಿ ಒಂದಷ್ಟು ದೇವಾಲಯಗಳು ನಮ್ಗೆ ಕಾಮ್ಕಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ ಅಂತ ಅಂದ್ರೆ ಅದನ್ನ ಕಾಮ್ಕೆ ನಮ್ಗೊಂದು ಅರ್ಧ ದಿನ ಬೇಕು. ಅಷ್ಟು ಆ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ ಅಲ್ಲಿ ಅಷ್ಟು ದೇಗುಲಗಳಿತ್ತು, ಜೊತೆಗೆ ಅಷ್ಟು ವಾಸ್ತುಶಿಲ್ಪ ಶ್ರೀಮಂತ ಆಯ್ಪುವಂತಹ ದೇವಾಲಯಗಳು, ಅದನ್ನ ಅಷ್ಟು ನೀವು ಅಂದ್ರೆ ಕಾಣ್ತಾ ಹೋಯ್ಲಕ್ಕ. ಜೊತೆಗೆ ಈ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ ಅಲ್ಲಿ ಒಂದು ಅಂದ್ರೆ ಹೊಂದಿಕೊಂಡಂತ ಇಪ್ಪಂತ ಒಂದು ಕೆರೆ ಇತ್ತು, ಒಂದು ವಿಹಂಗಮ ನೋಟ ಅಂತ ನಾವ್ ಇಂತ ವರ್ಡ್ ಯೂಸ್ ಮಾಡುತ್ತೆ, ಅದು ನಿಜಕ್ಕೂ ಅಕ್ಷರಶಃ ಅಂತ ಅನ್ಸುದು. ಆ ಕೆರೆ ಹತ್ರ ಸಂಜೆ ಹೋದಾಗ ಅಲ್ಲಿ ಒಪ್ಪುವಂತಹ ಪಕ್ಷಿಗಳು, ನೀರಲ್ಲಿ ತೇಲುವಂತಹ ಒಂದು ರಾಜಹಂಸಗಳು, ಅಂದ್ರೆ ಇಲ್ಲಿನ ಸಂಜೆ ತುಂಬಾ ಒಂದು ಎಂತ ಹೇಳಿ ಮೆಮೊರೇಬಲ್ ಅಂತ ನಾವೇನ್ ಹೇಳುತ್ತ ಆ ರೀತಿ ಆಗಿರುತ್ತೆ. ಈ ಖಜುರಾಹೋ ದೇವಾಲಯಗಳು ನಾಗರ ಶೈಲಿಯಲ್ಲಿ ನಿರ್ಮಾಣ ಆಗುವಂತದ್ದು. ಇಲ್ಲಿಪ್ಪುವಂತಹ ಕಂದಾರಿಯ ಮಹಾದೇವ ದೇವಸ್ಥಾನ ಅತಿ ದೊಡ್ಡ ಮತ್ತೆ ಕಲಾತ್ಮಕ ನಿರ್ಮಿತಿಯಿಂದ ಅಂದ್ರೆ ವಾಸ್ತುಶಿಲ್ಪದ ದೃಷ್ಟಿಯಿಂದಲೂ ಅತ್ಯಂತ ಶ್ರೀಮಂತವಾಗಿಪ್ಪುವಂತಹ ಒಂದು ದೇವಾಲಯ. ಇಲ್ಲಿ ಎಲ್ಲಾ ದೇವಾಲಯಗಳು ಒಂದಕ್ಕಿಂತ ಒಂದು ವಾಸ್ತುಶಿಲ್ಪ ಕಲೆಯಲ್ಲಿ ವಿಭಿನ್ನ ಆಯ್ತು. ಇಲ್ಲಿ ಹೆಂಗಂದ್ರೆ ದೇಗುಲದ ಹೊರಗೆ ಧರ್ಮ ಅರ್ಥ ಕಾಮಕ್ಕೆ ಸಂಬಂಧಿಸಿದಂತಹ ಶಿಲ್ಪಗಳಿತ್ತು. ಅಂದ್ರೆ ಅದರ ಮೆಸೇಜ್ ಎಂತ ಅಂತ ಅಂದ್ರೆ ಇದೆಲ್ಲ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟದ್ದು ಅಂತ, ಅದನ್ನ ತ್ಯಜಿಸಿದ ನಂತರ ಮೋಕ್ಷಕ್ಕಾಗಿ ನಾವು ಗರ್ಭಗುಡಿಯಲ್ಲಿ ಇಪ್ಪುವಂತಹ ದೇವರನ್ನ ಕಾಣಕ ಅಂತ. ಅಂದ್ರೆ ಹೊರಗಿನ ಭೌತಿಕ ಜೀವನದಿಂದ ಒಂದು ಆಧ್ಯಾತ್ಮಿಕ ಒಳಗಿನ ಆಧ್ಯಾತ್ಮಿಕ ಶಾಂತಿಗೆ ಸಾಗುವಂತಹ ಯಾತ್ರೆ ಈ ಜೀವನ. ಇದನ್ನ ದೇವಾಲಯದ ಒಂದು ರಚನೆಯಲ್ಲಿ ಎಂತ ಅಂದ್ರೆ ರಿಫ್ಲೆಕ್ಟ್ ಆಪ್ ತರ ನಿರ್ಮಾಣ ಮಾಡಿದ್ರು. ಇಲ್ಲಿಪ್ಪುವಂತಹ ಕೆಲವು ವಿಗ್ರಹಗಳು ವಿದೇಶಿಯರ ಆಕ್ರಮಣದಿಂದ ಭಗ್ನಗೊಂಡಿತ್ತು. ಆದ್ರೂ ಕೆಲವೆಲ್ಲ ಇಲ್ಲಂದ್ರೆ ಇಲ್ಲಿನ ಕಲ್ಲಿನ ಮಂಟಪದಲ್ಲಿ ಇಪ್ಪುವಂತಹ ಒಂದು ವರಹ ಮೂರ್ತಿ, ಅದರಲ್ಲಿ ಅಂದ್ರೆ ಮೈತುಂಬ ಸಮುದ್ರ ಮಥನದ ಕಥೆಗಳ ಕೆತ್ತನೆಗಳಿತ್ತು ಅದರಲ್ಲಿ. ಅದೇ ರೀತಿ ಬಲಿಚಕ್ರವರ್ತಿಯ ಮೂರ್ತಿ, ಈ ರೀತಿ ಅಂದ್ರೆ ತುಂಬಾ ವಿಶೇಷವಾಗಿಪ್ಪುವಂತಹ ಕೆಲವು ಇದನ್ನ ನೀವು ಅಂದ್ರೆ ಕೆತ್ತನೆಗಳನ್ನ ಇಲ್ಲಿ ಕಾಣಲಕ್ಕೆ. ಜೊತೆಗೆ ಒಂದು ಬ್ರಹ್ಮನ ದೇಗುಲ, ಸಾಧಾರಣವಾಗಿ ಭೂಲೋಕದಲ್ಲಿ ಬ್ರಹ್ಮನಿಗೆ ಪೂಜೆ ಇಲ್ಲ, ಆದ್ರೆ ಇಲ್ಲಿ ಒಂದು ಬ್ರಹ್ಮನ ದೇಗುಲ ಕೂಡ ಇತ್ತು. ಜೊತೆಗೆ ಬೃಹದಾಕಾರದ ಶಿವಲಿಂಗ, ನಾನಾಗ್ಲೇ ಹೇಳ್ತಿದ್ದೆ ಭೋಜ್ಪುರಲ್ಲಿ ಅದೇ ರೀತಿ ಇಲ್ಲೊಂದು ಬೃಹದಾಕಾರದ ಶಿವಲಿಂಗ ಇತ್ತು. ಅದರ ಪೀಠವನ್ನ ಹತ್ತಿ ಭಕ್ತರು ತಾವೇ ಸ್ವತಃ ಪೂಜೆ ಮಾಡ್ತಾರೆ ಇಲ್ಲಿ. ಇಲ್ಲಿನ ಜನರಿಗೆ ಪ್ರವಾಸೋದ್ಯಮವೇ ಒಂಥರ ಜೀವನಾಧಾರ, ಬೇರೆ ಎಂಥದ್ದು ಇಲ್ಲ. ಇದೊಂಥರ ಒಂಥರ ಹಳ್ಳಿ ಸ್ವಲ್ಪ ಆತರ, ಒಂದು ಸಿಟಿ ಎಂಬುವಂತದ್ದಲ್ಲ ಇದು. ಇಲ್ಲಿ ಎಂತ ಅಂದ್ರೆ ಪ್ರವಾಸೋದ್ಯಮವೇ ಒಂಥರ ಜೀವನಾಧಾರ, ಬೇರೆ ಎಂಥದ್ದು ಇಲ್ಲ ಇಲ್ಲಿನ ಒಂದು ಜನರಿಗೆ ಜೀವನಾಧಾರಕ್ಕೆ. ವಾಹನಗಳು ಅಂತ ಹೇಳಿದ್ರೆ ಒಂದ ಜನರು ಅಂದ್ರೆ ಬಾಡಿಗೆ ವೆಹಿಕಲ್ ಮೂಲಕ ಅರ್ನಿಂಗ್ ಮಾಡ್ತರು, ಜೊತೆಗೆ ಸಣ್ಣ ಸಣ್ಣ ಹೋಟೆಲ್ಗಳು, ಆಹಾರ ಸ್ವಲ್ಪ ದುಬಾರಿಯೇ ಹಂಗೆ ಆ ರೀತಿ. ಮತ್ತೆ ಇಲ್ಲಿ ಖಜುರಾಹೋದಲ್ಲಿ ಒಂದು ಅಂತ ಹೇಳಿದ್ರೆ ಸಂಜೆ ಹೊತ್ತಿಗೆ ಇಲ್ಲೊಂದು ಧ್ವನಿ ಮತ್ತೆ ಬೆಳಕಿನ ಪ್ರದರ್ಶನ ಇತ್ತು. ಖಜುರಾಹೋದ ಇತಿಹಾಸವನ್ನ ಸಾರುವಂತಹ ಒಂದು ಪ್ರದರ್ಶನ ಇದು, ತುಂಬಾ ಚಂದ ಇತ್ತು. ಇಲ್ಲಿಂದ ನಾವು ನೆಕ್ಸ್ಟ್ ಗ್ವಾಲಿಯರಿಗೆ ಹೋಯ್ತು. ಈ ಗ್ವಾಲಿಯರ್ನ ಪ್ರಮುಖ ಆಕರ್ಷಣೆ ಅಂದ್ರೆ ಕೋಟೆ. 15ನೇ ಶತಮಾನದಲ್ಲಿ ತೋಮರ ರಾಜ ಮಾನ್ಸಿಂಗ್ ತೋಮರ್ ಅವ ನಿರ್ಮಿಸಿದಂತಹ ಮಾನ ಮಂದಿರ ಅರಮನೆ ಈ ಕೋಟೆಯೊಳಗಿತ್ತು. ಆಮೇಲೆ ಮೊಘಲ್ ಚಕ್ರವರ್ತಿ ಅಕ್ಬರ್ ಈ ಕೋಟೆಯನ್ನ ಆಕ್ರಮಣ ಮಾಡ್ಕಂತ, ಜೊತೆಗೆ ತನ್ನ ಸೈನಿಕ ಕೇಂದ್ರ ಅಂತ ಅದನ್ನ ಏನ್ ಮಾಡ್ಕಂತ ಯೂಸ್ ಮಾಡ್ಕಂತ. ಈ ಗ್ವಾಲಿಯರ್ ಕೋಟೆ 3 ಕಿಲೋಮೀಟರ್ ಉದ್ದದ ಪರ್ವತ ಶ್ರೇಣಿಯ ಮೇಲೆ ನಿರ್ಮಾಣ ಮಾಡಿಪ್ಪುವಂತದ್ದು. ನೆಲದ ಮಟ್ಟದಿಂದ ಈ ಪರ್ವತ ಶ್ರೇಣಿ ಇಪ್ಪುದು 300 ಅಡಿ ಎತ್ತರದಲ್ಲಿ, ಅದರ ಮೇಲೆ ಈ ಕೋಟೆ ಇತ್ತು. ಈ ಕೋಟೆಯೊಳಗೆ ಅನೇಕ ಒಂದು ದೇವಾಲಯಗಳು, ಅರಮನೆಗಳು, ಜೈನ ತೀರ್ಥಂಕರ ಶಿಲ್ಪಗಳು ಮತ್ತೆ ಜಲ ಸಂಗ್ರಹಣಾ ವ್ಯವಸ್ಥೆ, ಅದಕ್ಕೆ ಕುಂಡ ಅಂತ ಕರೀತಾರೆ, ಅದೆಲ್ಲವೂ ಇಲ್ಲಿತ್ತು. ನಾವು ಚಿತ್ರದುರ್ಗದ ಕೋಟೆ ಯಾವ ರೀತಿ ಇತ್ತು ಅದೇ ತರ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಕ್ಕೆ. ಅಂದ್ರೆ ಈ ಕೋಟೆಯಲ್ಲಿ ಅನೇಕ ನೆಲಮಾಳಿಗೆಗಳಿತ್ತು. ಅಂದ್ರೆ ಕೆಳಗೆ ಇಳಿತಾ ಹೋಗ್ಲಕ್ಕೆ ಮೆಟ್ಲಲ್ಲಿ ಒಂದ್ ಕಡೆ ಹೋರ್ ಯಾವ ಕಡೆ ಬಪ್ಪದಂತ ಕನ್ಫ್ಯೂಷನ್ ಆಗ್ತ ಆತರ ನಿಮ್ಮನ್ನ ನೀವು ಮೆಟ್ಲು ಇಳಿತಾ ಇಳಿತಾ ಹೋದ್ರೆ ಕೆಳಗೆ ಹೋದ್ರಿ. ಅಂದ್ರೆ ಶತ್ರು ರಾಜರ ಆಕ್ರಮಣ ಪೋಷ್ಟತೆಗೆ ಅವರ ಕೈಯಿಂದ ತಪ್ಪಿಸ್ಕಂಕೆ ಇದು ಬಹುಶಃ ಒಂದು ದಾರಿ ಆಯ್ಕು ಸಾಕಂತ ಇಲ್ಲಿ ಹೇಳುತ್ತೆ. ಬಾವಿ ಮಾದರಿಯಲ್ಲಿ ಒಂದು ದೊಡ್ಡ ನೀರಿನ ಕುಂಡ ಇತ್ತು, ಅಂದ್ರೆ ನೀರು ಸಂಗ್ರಹ ಮಾಡೋಕೆ ಮೆಟ್ಲು ಹತ್ತಿ ಅದ್ರ ನೀರನ್ನ ನಾವು ಏನಂತ ಹೇಳಿದ್ರೆ ತಕೊಂಡು ಬರ್ಲ. ಜೊತೆಗೆ ಗ್ವಾಲಿಯರ್ನಲ್ಲಿ ಇನ್ನೊಂದು ಅರಮನೆ ಇತ್ತು, ಇದು ಜಯವಿಲಾಸ್ ಪ್ಯಾಲೇಸ್ ಅಂತ. ಇದು ಸಿಂಧಿಯಾ ವಂಶದ ರಾಜರು ಕಟ್ಟಿಸಿದಂತಹ ಅರಮನೆ, ಈ ನಮ್ಮ ಮೈಸೂರು ಅರಮನೆ ರೀತಿಯಲ್ಲಿ ಸ್ವಲ್ಪ ಆಧುನಿಕ ಶೈಲಿಯ ವೈಭವೋಪೇತ ಅರಮನೆ. ಸಿಂಧಿಯಾ ರಾಜರು ನಮ್ಮಲ್ಲಿ ಒಡೆಯರ್ ಯಾವ ತರ ಇದ್ರು, ಈಗಲೂ ಅವರು ಸಿಂಧಿಯಾ ವಂಶದವರು, ಅವರು ಸ್ವಲ್ಪ ಅಂತ ಹೇಳಿದ್ರೆ ಪೊಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಆಯ್ಪು ಅಂತವರು. ಅವರು ಅಂತ ಹೇಳಿದ್ರೆ ಅಲ್ಲಿದ್ದಂತ ಡೈನಿಂಗ್ ಟೇಬಲ್, ಅಂದ್ರೆ ಅವರ ಅತಿಥಿಗಳಿಗೆ ಯೂಸ್ ಮಾಡ್ತಿದ್ದಂತಹ ಡೈನಿಂಗ್ ಟೇಬಲ್ ಯಾವ ರೀತಿ ಇತ್ತು, ರಾಜರ ಒಂದು ಬೆಡ್ರೂಮ್, ಲಿವಿಂಗ್ ಏರಿಯಾ, ಅವರು ಬಳಸ್ತಿದ್ದಂತಹ ಸಂಗೀತದ ಉಪಕರಣಗಳು, ಅಡುಗೆ ಕೋಣೆ, ಆಮೇಲೆ ಬಳಸ್ತಿದ್ದಂತಹ ಒಂದು ವಸ್ತ್ರಗಳು, ಆಭರಣಗಳು, ಅದೆಲ್ಲ ಯಾವ ರೀತಿ ಇದ್ದಿತ್ತು ಅಂತ ಹೇಳಿ ಇಲ್ಲಿ ಕಾಣಲಕ್ಕ. ಬಹುಶಃ ಈ ಅರಮನೆ ಕಾಮಕ್ಕೆ ನಮ್ಗೆ ಸುಮಾರು 3 ಗಂಟೆಗಳ ಕಾಲ ಬೇಕಾಗ್ತ, ಅಷ್ಟು ವಿಶಾಲವಾಗಿಪ್ಪುವಂತಹ ಒಂದು ಅರಮನೆ. ಗ್ವಾಲಿಯರ್ ಭಾರತೀಯ ಶಾಸ್ತ್ರೀಯ ಸಂಗೀತದ ಒಂದು ಪ್ರಮುಖ ಒಂದು ಇಲ್ಲಿ ಹುಟ್ಟಿದಂತಹ ಒಂದು ದೃಪದ್ ಪರಂಪರೆ ಮತ್ತೆ ಬೆಳೆದಂತಹ ಗಯಾನ್ ಶೈಲಿ ಭಾರತದ ಒಂದು ಸಂಗೀತ ಪರಂಪರೆಯಲ್ಲಿ ಒಂದು ಪ್ರಮುಖ ಸ್ಥಾನ ಪಡೆದಿತ್ತು. ಪ್ರಸಿದ್ಧ ಗಾಯಕ ತಾನ್ಸೇನ್ ಗ್ವಾಲಿಯರಲ್ಲಿ ಜನಿಸಿದ್ದು ಅಂತ ಹೇಳಿದ್ರು. ಮೊಘಲ್ ಅರಸ ಅಕ್ಬರ್ ಅವರ ದರ್ಬಾರಲ್ಲಿ ಒಂದು ನವರತ್ನಗಳು ಯಾರಿದ್ರು ಅದರಲ್ಲಿ ತಾನ್ಸೇನ್ ಕೂಡ ಒಬ್ರು. ಗ್ವಾಲಿಯರಲ್ಲಿ ಪ್ರತಿ ವರ್ಷ ತಾನ್ಸೇನ್ ಸಂಗೀತೋತ್ಸವ ನಡೆಯಿತು. ದೇಶದ ವಿವಿಧ ಭಾಗಗಳಿಂದ ಕಲಾವಿದರು ಇಲ್ಲಿ ಬತ್ರು. ಈ ಗ್ವಾಲಿಯರ್ ನಗರದಲ್ಲಿ ತಾನ್ಸೇನ್ ಸ್ಮಾರಕ ಕೂಡ ಇತ್ತು. ಇದರೊಂದಿಗೆ ಗುಜ್ರಿ ಮಹಲ್ ಮ್ಯೂಸಿಯಂ ಸಾಸ್ ಬಹು ದೇವಸ್ಥಾನ ಮತ್ತೆ ಸೂರ್ಯ ದೇವಸ್ಥಾನ ಒಂದೇನಂತ ಹೇಳಿದ್ರೆ ತುಂಬಾ ಪ್ರಮುಖ ದೇವಸ್ಥಾನ ಇಲ್ಲಿದು. ಈ ಸ್ಮಾರಕಗಳು ಇಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಯಾವ ರೀತಿ ಧಾರ್ಮಿಕತೆ ಯಾವ ರೀತಿ ಇದ್ದಿತ್ತು, ಸಾಂಸ್ಕೃತಿಕತೆ ಒಂದು ಯಾವ ರೀತಿ ಇದ್ದಿತ್ತು, ಕಲಾತ್ಮಕತೆ ಯಾವ ರೀತಿ ಇದ್ದಿತ್ತು ಅಂತ ತೋರಿಸುತ್ತೆ. ಒಟ್ಟಾರೆ ಹೇಳುವುದಾದ್ರೆ ಮಧ್ಯಪ್ರದೇಶ ಪ್ರವಾಸೋದ್ಯಮಕ್ಕೆ ಅಷ್ಟು ಮಹತ್ವ ಕೊಟ್ಟಿಲ್ಲ ಅಂತ ಅನಿಸಿದ್ರು. ಇಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿತ್ತು. ಭಕ್ತಿ, ಆಧ್ಯಾತ್ಮಿಕ, ಮನರಂಜನೆ, ಇತಿಹಾಸ, ವಾಸ್ತುಶಿಲ್ಪ ಜೊತೆಗೆ ಎಲ್ಲವನ್ನು ಇಲ್ಲಿ ಆ ಸ್ಥಳಗಳು ಕಟ್ಟಿಕೊಳ್ತು. ಒಮ್ಮೆ ಖಂಡಿತವಾಗಿ ಒಂದು ಭೇಟಿ ನೀಡಿಕಾದಂತಹ ಒಂದು ಸ್ಥಳ.
2: ಹೇಳಿದ್ರೆ ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ ಅಲ್ಲಲ್ಲ ಕೇಳಿ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ತಾಳಮದ್ದಳೆ ಪ್ರಸಾರ, ಪ್ರಸಂಗ ಶ್ರೀರಾಮ ದರ್ಶನ ಭಾಗ 1. ಹಿಮ್ಮೇಳದಲ್ಲಿ ಭಾಗವತರಾಗಿ ಪಂಚಮಿ ವೈದ್ಯ ತೆಕ್ಕಟ್ಟೆ, ಮದ್ದಳೆಯಲ್ಲಿ ರಾಹುಲ್ ಕುಂದರ್ ಕೋಡಿಕನ್ಯಾಣ, ಅರ್ಥಧಾರಿಗಳು ಸಾಹಿತ್ಯ ಕುಂದಾಪುರ, ಪ್ರತೀಕ್ಷಾ ಪಿ ಮಯ್ಯ, ರಾಹುಲ್ ಕೋಟ, ಅನೂಪ ಉರಾಳ.
1: ಶ್ರೀ

0: ಗುರುಭ್ಯೋ ನಮಃ. ಗುರುಗಳಾದ ಸಾಂದೀಪನಿ ಮುನಿಗಳಿಂದ ವಿದ್ಯಾಭ್ಯಾಸವನ್ನು ಪೂರೈಸಿ ಸಮುದ್ರದ ಮಧ್ಯದಲ್ಲಿ ಹುದುಗಿದ ಕುಶಸ್ಥಳೀಯವನ್ನು ಮೇಲಕ್ಕೆತ್ತಿ ದ್ವಾರಕ ಎಂಬುದಾಗಿ ನಿರ್ಮಿಸಿದ್ದೇನೆ. ಇಲ್ಲಿ ನಾನು ರಾಜನಾಗಿ ಪ್ರಜೆಗಳನ್ನು ಪಾಲಿಸುತ್ತಾ ಬಂದಿದ್ದೇನೆ. ಮತ್ತೆ ಸ್ವಾಮಿ, ನನಗೆ ಹಿಂದಿನಿಂದ ಹೇಳುವವರು ಇದ್ದಾರೆ, ಬಲರಾಮನು ಬೆಳಗ್ಗೆ ಇದ್ದ ಹಾಗೆ ಸಂಜೆ ಇರುವುದಿಲ್ಲ ಎಂಬುದಾಗಿ. ಅವನು ಕುಡುಕ ಎಂದು ಹೇಳಿದ್ದಾರೆ.
1: ಹೌದು ಸ್ವಾಮಿ, ನಾನು ಕುಡಿಯುವುದು ಹೌದು, ಆದರೆ ಕುಡಿಯುವುದು ಏನನ್ನ ಅಂತ ಬೇಕಲ್ಲ.
0: ಎಲ್ಲ ಕುಡಿಯುವುದು ಹೆಂಡವನ್ನ, ಆದರೆ ನಾನು ಕುಡಿಯುವುದು ಮಾತ್ರ ಅದನ್ನಲ್ಲ. ಸೋಮಯಾಜಿಗಳ ಮೂಲಕ ಯಜ್ಞವನ್ನು ಮಾಡಿಸಿ ವರುಣದೇವನನ್ನು ಪ್ರಸನ್ನೀಕರಿಸಿ ವರುಣನತ್ತವಾದ ವಾರುಣಿಯನ್ನು ಕುಡಿಯುವುದು. ಅಂತೂ ಸಮಯಕ್ಕೆ ಸರಿಯಾಗಿ ಓಲಗವನ್ನು ಇತ್ತಿದ್ದೇನೆ. ಯುವರಾಜ ಪೀಠವೂ ಬರಿದಾಗಿದೆ, ತಮ್ಮ ಕೃಷ್ಣನೂ ಇನ್ನೂ ಬರಲಿಲ್ಲ. ನೋಡೋಣ, ಏನಾದರೂ ವಿಶೇಷವಿದ್ದರೆ ಬರ

0: ಓಹೋ, ನಾರದ ಮುನಿಗಳು ಹೀಗೆ ಬರಬೇಕು, ಹೀಗೆ ಬರಬೇಕು. ಆಸನವನ್ನು ಸ್ವೀಕರಿಸಿ.
1: ಕುಳಿತಿದ್ದೇನೆ.
0: ನಿಮಗೆ ಬೇಕು ಬೇಕಾದಂತಹ ಆತಿಥ್ಯಗಳನ್ನೆಲ್ಲ ಮಾಡಿದ್ದೇನೆ, ಅದನ್ನು ಸ್ವೀಕರಿಸಬೇಕು. ನೀವು ಬಂದಿರಿ ಅಂತಾದರೆ ಏನೋ ವಿಷಯ ಬಂದಿದೆ ಎಂದರ್ಥ. ಇಲ್ಲಿ ಬಂದಿರುವ ವಿಶೇಷವಾದರೂ ಏನು ನನ್ನಲ್ಲಿ ಹೇಳುವಿರಾ?
1: ಅಯ್ಯ, ನಿನ್ನ ಷೋಡಶೋಪಚಾರಗಳೆಲ್ಲವೂ ನನಗೆ ಬಂದು ತಲುಪಿದೆ. ಹಾಗಿದ್ದರೆ ಬಂದು ಕಾರಣ ಏನು ಎನ್ನುವುದಾಗಿ ಕೇಳುತ್ತಾ ಇದ್ದೀಯ. ಹೇಳುವುದೇ

0: ಹಲದರ ಕೇಳಬೇಕು, ಯಾಕೆ ಇಲ್ಲಿವರೆಗೆ ಬಂದಿರಿ ಮುನಿಪೋತ್ತಮ ಎನ್ನುವುದಾಗಿ ಕೇಳುತ್ತಾ ಇದ್ದಿ. ಮಾತೊಂದುಂಟು.
1: ಏನು?
0: ಕರದಲ್ಲಿಗೆ ನಾರದ ಮುನಿ ಹೋಗುವವನಲ್ಲ, ಕರೆಯದು ಇದ್ದರೂ ಹೋಗದೇ ಇರುವವನಲ್ಲ. ಈ ಕಾಲಕ್ಕೆ ಇಲ್ಲಿಗೆ ಬಂದಿದ್ದೇನೆಂದರೆ ಒಂದು ವಿಷಯ ಉಂಟು.
1: ಏನು ಸ್ವಾಮಿ?
0: ಸುಭಿಷ್ಟವಾಗಿ ಆಳ್ವಿಕೆ ಮಾಡಿಕೊಂಡು ಬಂದಿದ್ದೀಯ ನಿನ್ನ ಈ ದ್ವಾರಕೆಯನ್ನು. ಆದರೆ ನೀನು ಒಮ್ಮೆ ಆದರೂ ಆಲೋಚನೆ ಮಾಡಿದ್ದೀಯೇನು?
1: ಏನು?
0: ನಿನ್ನ ತಮ್ಮ ದೇವನೆನಿಸಿಕೊಂಡವನು
1: ನಿಜ
0: ಕೃಷ್ಣ ಪರಮಾತ್ಮ. ಆತ ದೇವನೆನಿಸಿಕೊಂಡವನು, ಬಾಲ್ಯದಲ್ಲಿ ಅದೆಷ್ಟೋ ಲೀಲಾ ನಾಟಕಗಳನ್ನು ಲೀಲಾಮಯನಾಗಿ ಮೆರೆದವನು, ಲೀಲೆಯನ್ನು ತೋರಿಸಿದವನು. ಈ ಕಾಲಕ್ಕೆ ಯೌವನಾವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಆತ ಮಾಡುತ್ತಿರುವುದಾದರೆ ಏನು? ಬಂಧುಗಳ ವಿರೋಧವನ್ನು ಕಟ್ಟಿಕೊಂಡಿದ್ದಾನೆ. ಇದು ಸರಿಯೇ? ಅದಕ್ಕಾಗಿ ನೀನು ಅವನಿಗೆ ಬುದ್ಧಿ ಮಾತನ್ನು ಹೇಳಬೇಕು. ಹೇಳುತ್ತೀಯೇನು?
1: ಹೌದಾ ಸ್ವಾಮಿ? ಯಾರ ಬಳಿ ದ್ವೇಷವನ್ನು ಕಟ್ಟಿಕೊಂಡಿದ್ದಾನೆ ನನ್ನ ತಮ್ಮ? ಬಿಡಿಸಿ ಹೇಳ್ತೀರಾ?
0: ಹೇಳಬಹುದೇ?

0: ಬಲರಾಮ.
1: ನಾರದರೇ,
0: ಯಾರಲ್ಲಿ ವೈರವನ್ನು ಕಟ್ಟಿಕೊಂಡಿದ್ದಾನೆ ನಿನ್ನ ತಮ್ಮ ಎನ್ನುವುದಾಗಿ ಕೇಳಿದೆ. ಈ ಹಿಂದೆ ನಡೆದಂತ ಘಟನೆಯನ್ನು ಆಲೋಚನೆ ಮಾಡು.
1: ಏನು?
0: ನಿನ್ನ ಅತ್ತೆ ಆದಂತ ರಾಜಾದಿ ದೇವಿಯ ಮಗಳು ಮಿತ್ರವೆಂದೆ ಅವಳನ್ನು ಮದುವೆಯಾಗಿಕೊಂಡು ಬಂದದ್ದು ಹೇಗೆ?
1: ಹೇಗೆ?
0: ಯುದ್ಧವನ್ನು ಮಾಡುವುದರ ಮೂಲಕ ಅವರಲ್ಲಿ ವೈರತ್ವವನ್ನು ಕಟ್ಟಿಕೊಂಡು ಬಂದ.
1: ನಿಜ?
0: ಯಾರಲ್ಲಿ? ರಾಜಾದಿ ದೇವಿಯ ಸಹೋದರರಾದಂತ ವಿಂದಾನ್ ವಿಂದರು ಅವರಲ್ಲಿ ವೈರತ್ವವನ್ನು ಕಟ್ಟಿಕೊಂಡು ಮದುವೆಯಾಗಿದ. ಅಷ್ಟೇ ಅಲ್ಲದೆ ಲಕ್ಷಣೆ, ಕಾಳಿಂದಿ ಹೀಗೆ ಮುಂತಾದ ಹೆಣ್ಣು ಮಕ್ಕಳನ್ನು ಓಡಿಸಿಕೊಂಡೇ ಬಂದು ಮದುವೆಯಾದದ್ದು. ಅರ್ಥಾತ್ ಯುದ್ಧ ಮಾಡಿಯೇ ಮದುವೆಯಾದದ್ದು. ಯಾರಲ್ಲಿಯೂ ಸರಿಯಾಗಿಯೂ ನೇಪಥ್ಯವನ್ನು ವಹಿಸಿ ಮದುವೆ ಆದದ್ದಲ್ಲ. ಹೀಗೆಲ್ಲ ಇರುವಾಗ ಇರುವಂತ ಬಂಧು ಮಿತ್ರರಲ್ಲಿ ವೈರತ್ವವನ್ನು ಕಟ್ಟಿಕೊಂಡದ್ದಲ್ವೇನು? ಇದರ ಬಗ್ಗೆ ನೀನು ಆಲೋಚನೆ ಮಾಡಿದ್ಯಾ? ನೀನೆಲ್ಲ ಇಷ್ಟೊಂದು ಒಳ್ಳೆ ಕೈಂಕರ್ಯಗಳನ್ನು ಮಾಡುವುದು, ರಾಜ್ಯದಲ್ಲಿ ಸುಭಿಷ್ಟವನ್ನು ಕಾಯ್ದುಕೊಳ್ಳುವುದು, ಆದರೆ ನಿನ್ನ ತಮ್ಮ ಈ ರೀತಿಯಾಗಿ ಮಾಡಿಕೊಂಡು ಬರುತ್ತಾ ಇರುವುದು ಇದು ಸರಿಯಲ್ಲ ಎನ್ನುವುದಕ್ಕಾಗಿ ಹೇಳುವುದಕ್ಕೆ ಬಂದವನು ನಾನು.

0: ಅಯ್ಯೋ ನಾರದರೇ, ನೀವು ಹೇಳುವ ವಿಷಯವನ್ನು ಈಗಾಗಲೇ ತಿಳಿದಿದ್ದೇನೆ. ಏನೇ ಮಾಡಿದ್ರು ನನ್ನ ಅಪ್ಪಣೆಯನ್ನು ಪಡೆದೇ ಅವನು ಮಾಡುವವನು. ಇಷ್ಟು ಬಿಟ್ಟು ಇನ್ನೇನಾದ್ರೂ ಉಂಟೆ?
1: ಅಂದರೆ ಇದೆಲ್ಲ ಕೆಲಸವನ್ನು ನಿನ್ನ ಅಪ್ಪಣೆಯ ಮೇರೆಯೇ ಮಾಡಿದ್ದು, ನಿನ್ನ ಸಮ್ಮುಖದಲ್ಲೇ ಮಾಡಿದ್ದಂತೆ. ಇನ್ನೊಂದು ವಿಷಯ ಇದೆ ಹೇಳುವುದಾದರೆ.
0: ಏನದು?
2: ಹುರುತಾರ

0: ಬಲರಾಮ
1: ಸ್ವಾಮಿ,
0: ಸತ್ರಾಜಿತನ ಬಗ್ಗೆ ನೀನು ಕೇಳಿರಬಹುದು. ಆತನಲ್ಲಿರುವುದು ತಪಸ್ಸನ್ನು ಆಚರಿಸುವ ಮೂಲಕ ಪಡೆದುಕೊಂಡಿರುವಂತಹ ವರ ಶಮಂತಕಮಣಿ.
1: ಹೌದೇ?
0: ಆ ಶಮಂತಕಮಣಿಯನ್ನು ಈ ನಿನ್ನ ತಮ್ಮ ಅಂದ್ರೆ ನಮ್ಮ ಕೃಷ್ಣದೇವರು ಅವನ ಆಸ್ಥಾನಕ್ಕೆ ಹೋಗಿ ಕೇಳಲಿಕ್ಕೆ ಹೋದನಂತೆ.
1: ನಂತರ
0: ಆ ಕಾಲಕ್ಕೆ ಸತ್ರಾರ್ಜಿತ ಇದನ್ನು ಕೊಡುವುದಿಲ್ಲ, ಮಣಿಯನ್ನು ಕೊಡುವುದಿಲ್ಲ ಎಂದು ಹೇಳಿದನಂತೆ. ಅದನ್ನು ಕೇಳಿ ಪುನರಪಿ ಕೃಷ್ಣ ಅರಮನೆಗೆ ಬಂದನಂತೆ. ಅದಾದ ಮೇಲೆ ಸತ್ರಾರ್ಜಿತನ ತಮ್ಮನಾದಂತಹ ಪ್ರಸೇನ ಮೃಗಯಾವಿಹಾರಕ್ಕಾಗಿ ವನದೆಡೆಗೆ ಸಾಗಿದನಂತೆ. ಆ ಕಾಲಕ್ಕೆ ಮತ್ತೊಂದು ದಿನವಾದರೂ ತಮ್ಮ ಮರಳಿ ಬರದೇ ಇರುವಂತಹ ಕಾರಣಕ್ಕೆ ಲೋಕಾಪವಾದಕ್ಕೆ ಕೃಷ್ಣನು ಗುರಿಯಾಗುತ್ತಾ ಇದ್ದಾನೆ ಎನ್ನುವುದು ಇದಕ್ಕೆ ಹೇಳಲಿಕ್ಕೆ ಮುಂದಾದದು. ಹೇಗೆ ಬಲ್ಲೆಯ?
1: ಹೇಗೆ
0: ಬರದೆ ಮೂರು ಮತ್ತೊಂದು ದಿನವಾದರೂ ಚಕ್ರವರ್ತಿಯು ಹಾಗೂ ಊರಿನವರೆಲ್ಲರೂ ಕೃಷ್ಣನ ವಿರುದ್ಧವಾಗಿ ಮಾತನಾಡತೊಡಗಿದರಂತೆ.
1: ಹೌದೇ?
0: ಏನೆಂದು?
1: ಏನು?
0: ಕೃಷ್ಣನಿಗೆ ಮಣಿಯನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಕೃಷ್ಣನೇ ಪ್ರಸೇನನನ್ನು ಕೊಂದ ಎನ್ನುವಂತಹ ಅಪವಾದಕ್ಕೆ ಗುರಿಯಾಗಿದ್ದಾನೆ.
2: ಬಂದು

0: ಬಲರಾಮ
1: ಸ್ವಾಮಿ,
0: ಈ ದ್ವಾರಕೆಯಲ್ಲಿ ನೀನು ರಾಜನಾಗಿ ಮೆರೆಯುತ್ತಾ ಇದ್ದರೆ ನಿನ್ನ ತಮ್ಮ ಯುವರಾಜನಾಗಿ ಮೆರೆಯುತ್ತಾ ಇದ್ದವನು ಅಂತವನೇ ಈ ರೀತಿ ಬಂಧುಗಳ ವಿರೋಧವನ್ನು ಕಟ್ಟಿಕೊಂಡಿದ್ದಾನೆ. ಇದು ಸರಿಯೇ? ಅದಕ್ಕಾಗಿ ನೀನು ಅವನಿಗೆ ಬುದ್ಧಿ ಮಾತನ್ನು ಹೇಳಬೇಕು. ಹೇಳುತ್ತೀಯೇನು?
1: ಹೌದಾ ಸ್ವಾಮಿ, ಇದೊಂದು ನನಗೆ ಗೊತ್ತಿರಲಿಲ್ಲ. ಹಾಗಾದ್ರೆ ಕೃಷ್ಣನನ್ನು ಇಲ್ಲೇ ಕರೆಸುತ್ತೇನೆ.
0: ಅದೊಂದು ಮಾಡಬೇಡ. ನೋಡು, ನನ್ನ ಕಾಲು ತಡವರಿಸುತ್ತಾ ಇದೆ. ಮೂರು ಮತ್ತೊಂದು ಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚರಿಸುವವನು ನಾನು. ಈ ಕ್ಷಣದಲ್ಲಿ ಇಲ್ಲಿದ್ದರೆ ಮತ್ತೊಂದು ಕ್ಷಣದಲ್ಲಿ ಇಲ್ಲಿರುವುದಿಲ್ಲ. ಈಗ ನಿನಗೊಂದು ವಿಷಯವನ್ನು ತಿಳಿಸಿದೆ, ಹೌದು ಅಲ್ಲವೋ? ಅದೇ ರೀತಿಯಲ್ಲಿ ಮತ್ತು ಇನ್ನು ಲೋಕ ಉದ್ಧಾರದ ಕಾರ್ಯಗಳನ್ನು ಮಾಡಬೇಕು. ಹಾಗಾಗಿ ಕೃಷ್ಣ ಬರುವಾಗ ನಾನು ಇಲ್ಲಿರುವುದಿಲ್ಲ. ವಿಷಯ ನಿನಗೆ ತಲುಪಿಸಿದ್ದೇನೆ, ಇನ್ನು ನಾನು ಇರುವುದಿಲ್ಲ. ನಾನು ಹೋಗಿ ಬರ್ತೇನೆ.
1: ಕೃಷ್ಣ ಬರಲಿ ಸಭೆಗೆ, ಅಲ್ಲೇ ನೋಡಿಕೊಳ್ಳುತ್ತೇನೆ.
2: ಇರಲನ

ಅಯ್ಯ, ಬಂದ ಹೆಸರನ್ನು ಗಳಿಸುವುದಕ್ಕಿಂತ ಹೆಚ್ಚು ಅದನ್ನು ಉಳಿಸಿಕೊಳ್ಳುವಲ್ಲಿ ಬಹಳ ಪ್ರಯಾಸ ಉಂಟು. ನನ್ನ ಹಲವು ನಾಮಗಳಲ್ಲಿ ಗೋವಿಂದನೂ ಒಂದು. ಸಭಾಸ್ಥಾನಕ್ಕೆ ಹೋಗುವ ಅಂತ ಹೊರಟಿದ್ದ ನಾನು ಅತ್ತ ನೋಡಿದರೆ ಅಂತರಂಗದಲ್ಲಿ ಹರಿನಾಮವನ್ನು ಸ್ಮರಣೆ ಮಾಡುತ್ತಾ ಸದಾ ನನ್ನಲ್ಲಿ ಬರಬೇಕಾಗಿದ್ದ ನಾರದ ಇಂದು ಅಣ್ಣನಲ್ಲಿಗೆ ಹೋಗಿ ಇತ್ತ ಕಡೆಯಿಂದ ನಿರ್ಗಮಿಸುತ್ತಾ ಇದ್ದಾನೆ. ಈಗ ಒಂದು ವಿಷಯವೊಂದು ಸ್ಪಷ್ಟವಾಯಿತು. ಮುಂದೆ ನಡೆಯುವ ಪ್ರಸಂಗ ಏನಿದ್ದರೂ ಬ್ರಹ್ಮಪುತ್ರನಿಗೆ ಬೇಕಾಗಿ ಅಥವಾ ನಾರದನ ನೆವನದಿಂದಾಗುವ ಪ್ರಕರಣ ಎಂಬುದು ಸ್ಪಷ್ಟ. ಇರಲಿ, ಆಸ್ಥಾನವನ್ನು ಪ್ರವೇಶಿಸಿ ನೋಡಿದರೆ ಅಣ್ಣ ಕೋಪಗೊಂಡಂತಿದೆ. ಮಾತನಾಡಿಸುತ್ತೇನೆ ಅಣ್ಣ, ವಂದಿಸಿಕೊಂಡಿದ್ದೇನೆ.

0: ಎಲ ಕೃಷ್ಣ
1: ಅಣ್ಣ,
0: ನನ್ನ ಮುಂದೆ ಬರಬೇಡ, ನಿನ್ನ ಮುಖವನ್ನು ತೋರಿಸಬೇಡ. ನನಗೆ ನಿನ್ನ ಮುಖವನ್ನು ಕಾಣುವುದಕ್ಕೂ ಇಷ್ಟವಿಲ್ಲ. ಬೇಡದೆ ಹೋದ ಕೆಲಸವನ್ನು ಮಾಡಿ ನನ್ನ ಮಾನವನ್ನು ಕಳೆದು ಹೋಗಿದ್ದೀಯ, ನಡೆ ಇಲ್ಲಿಂದ.
1: ಅಣ್ಣ, ದಯೆಯಲ್ಲಿ ಅರುಹ ಬೇಕು.

ಇದೇನಿದು? ನಮ್ಮಣ್ಣನ ಕಣ್ಣು ಕೆಂಪಾಗಿದೆಯಲ್ಲ. ರಾತ್ರಿ ಹೊತ್ತು ನಮ್ಮಣ್ಣನ ಕಣ್ಣು ಕೆಂಪಾಗುವುದು ಸಹಜ. ಆದರೆ ಇಂದು ಹಗಲಲ್ಲೇ ಕಣ್ಣು ಕೆಂಪಾಗಿದೆಯಲ್ಲ.

0: ಎಂದರೆ ಸಿಟ್ಟು ಬಂದಿದೆ ಎಂದರ್ಥ. ಅಣ್ಣ, ನನ್ನ ಮೇಲೆ ನೀನು ಸಿಟ್ಟಾಗುವುದು ಸಹಜ, ಆದರೆ ಇಂದಿನ ನಿನ್ನ ಈ ಸಿಟ್ಟಿಗೆ ಕಾರಣ ಏನು ಎನ್ನುವುದೇ ಸಮಸ್ಯೆ. ನಾನು ಸಭೆಗೆ ವಿಳಂಬವಾಗಿ ಬಂದೆ ಎನ್ನುವುದೇ ಸಿಟ್ಟೇ?
1: ಅದಲ್ಲ.
0: ಹಾಗಾದರೆ ಈ ಕಾರಣಕ್ಕೆ ನೀನು ಸಿಟ್ಟುಗೊಂಡಿಲ್ಲ ಅಂತಾಯ್ತು. ಮತ್ತೆ ಯಾಕೆ ಇಷ್ಟು ಕೋಪ ಅಣ್ಣ? ಅಣ್ಣ, ಕೋಪದಿಂದ ನಿಂದಿಸಿದರೆ ಏನೂ ಪ್ರಯೋಜನವಿಲ್ಲ. ನಾನು ಮಾಡಿದ ತಪ್ಪಾದರೂ ಏನು? ನಿನ್ನ ಮರ್ಯಾದೆ ಹೋಗುವ ಕಾರ್ಯ ನಾನೇನು ಮಾಡಿದ್ದೇನೆ? ಅಣ್ಣ, ನಿನಗೇನಾದರೂ ಆದರೆ ನಾನು ಸಹಿಸಲಾರೆ. ಏನಾಯಿತು ಹೇಳಣ್ಣ.
1: ಏಕೆ

0: ಎಲ್ಲ ಕೃಷ್ಣ
1: ಅಣ್ಣ,
0: ನಿನ್ನಲ್ಲಿಯೇ ಕೇಳುತ್ತೇನೆ. ಮೊನ್ನೆ ನೀನ್ ಎಲ್ಲಿಗೂ ಹೋಗಿದ್ದೀಯಲ್ಲ?
1: ಹೋಗುವುದಕ್ಕೆ ಬಹಳ ಕಡೆ ಹೋಗಿದ್ದೇನೆ. ಸನ್ನಿಧಾನಕ್ಕೆ ಯಾವ ವಿಚಾರ ಬಂದು ಮುಟ್ಟಿದೆಯೋ ನನಗೆ ಗೊತ್ತಿಲ್ಲ.
0: ಸತ್ರಜಿತ ಇದ್ದಲ್ಲಿಗೆ ಹೋದೆ ಅಂತೆ ಅಲ್ಲ?
1: ಹೌದು ಅಣ್ಣ.
0: ಅಲ್ಲಿ ಹೋಗಿ ಏನನ್ನು ಕೇಳಿದೆ?
1: ಶಮಂತಕ ಮಣಿಯನ್ನು ಕೇಳಿದೆ.
0: ಅನಂತರ ಏನು ಮಾಡಿದೆ?
1: ಅವನು ಅದನ್ನು ಕೊಡಲಿಲ್ಲ, ಹಾಗಾಗಿ ಹಿಂತಿರುಗಿ ಬಂದೆ.
0: ಸಾಕು ಮಾಡು ಕೃಷ್ಣ, ಸುಳ್ಳು ಹೇಳಬೇಡ. ನನಗೆ ಎಲ್ಲವೂ ತಿಳಿದಿದೆ. ಮಣಿಯನ್ನು ಧರಿಸಿ ಹೋದಂತಹ ಪ್ರಸೇನನನ್ನು ಕೊಂದು ಅವನಿಂದ ಆ ಮಣಿಯನ್ನು ಕದ್ದು ತಂದು ಇಲ್ಲಿವರೆಗೆ ಓಡಿ ಹೋಗಿದ್ದೀಯ. ನಡೆಯಲ್ಲಿಂದ ನಿನ್ನ ಮುಖವನ್ನು ತೋರಿಸಬೇಡ.
1: ಅಣ್ಣ, ಏನು ಹೇಳುತ್ತಿರುವೆ ನೀನು?

0: ಅಣ್ಣ, ಹೀಗೋ ವಿಷಯ, ಇದೇ ಕಾರಣದಿಂದ ನಿನಗೆ ಸಿಟ್ಟು ಬಂದಿದ್ದು ಅಂತಾಯ್ತು. ಅಣ್ಣ, ನಮ್ಮ ಸಂಬಂಧವನ್ನು ಕೆಡಿಸಲು ಯಾರೋ ಹೂಡಿದ ತಂತ್ರವಿದು, ಯಾರಿರಬಹುದು? ಹೌದು ಅಣ್ಣ, ಈ ವಿಷಯ ನಿನಗೆ ಯಾರು ಹೇಳಿದ್ದು?
1: ಯಾರಾದ್ರೂ ಇರ್ಲಿ, ನಿನಗೆ ಯಾಕೆ ಅದು ವಿಷಯ ಬಂದಿದೆಯಲ್ಲ?
0: ಹಾ ಹೌದು ಅಣ್ಣ, ಪ್ರಸೇನ ಬೇಟೆಗೆ ಹೋದ ವಿಷಯವನ್ನೇ ನಾನು ಅರಿಯೇ. ಅಂತಾದ ಮೇಲೆ ಇನ್ನು ಅವನನ್ನು ಕೊಂದು ಮನೆಯನ್ನು ಅಪಹರಿಸುವುದುಂಟೆ? ಮತ್ತೆ ಅಣ್ಣ, ಬಾಲ್ಯದಲ್ಲಿ ನಾ ತೋರಿದ ಲೀಲೆಗಳಿಗೋ ಅಥವಾ ಮಾಡಿದ ತುಂಟಾಟಗಳಿಗೋ ಯಾವುದಾದರೂ ಒಂದು ಅರ್ಥ ಇತ್ತು. ಲೋಕವೇ ನನ್ನನ್ನು ನಿಂದಿಸಿದರೂ ನೀನು ಸದಾ ನನ್ನನ್ನು ಬೆಂಬಲಿಸುತ್ತಿದ್ದವ. ಇಂದು ನಾನು ಇಂತಹ ನೀಚ ಕೃತ್ಯ ಮಾಡಿದ್ದೇನೆ ಎಂದು ನೀನು ನಂಬುತ್ತೀಯಾ ಅಣ್ಣ?
1: ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಅಲ್ಲಿಗೆ ಹೋಗಿ ಆ ಮಣಿಯನ್ನು ಕೇಳಿದ್ದು. ಯಾಕೆ ಆ ಮಣಿ ನಿನಗೆ ಬೇಕಿತ್ತು? ಏನು ದ್ವಾರಕೆಯಲ್ಲಿ ಬರಗಾಲ ಬಂದಿತೆ? ಯಾಕೆ ಬೇಕಿತ್ತು ನಿನಗೆ ಆ ಮಣಿ?
0: ಅಣ್ಣ, ನಿನಗೆ ಗೊತ್ತುಂಟು, ಅದೊಂದು ಅಮೂಲ್ಯವಾದ ರತ್ನ. ಅದು ಕೇವಲ ತುಂಡರಸನಾದ ಸತ್ರಾರ್ಜಿತನಲ್ಲಿರುವವರೆಗೂ ಯಾದವಾಗ್ರಣಿ ಎನಿಸಿದ ಉಗ್ರಸೇನ ಭೂಪತಿಗಳಲ್ಲಿದ್ದರೆ ಅದರ ಉಪಯೋಗ ನಮ್ಮೆಲ್ಲಾ ಯಾದವರಿಗೆ ಆಗುತ್ತದೆ ಎಂಬ ಸದುದ್ದೇಶದಿಂದ ಹೋಗಿ ಕೇಳಿದ್ದು ನಾನು. ನಾನು ಮಣಿಯನ್ನು ಕದಿಯಲಿಲ್ಲ ಅಣ್ಣ.
1: ಸುಮ್ಮನಿರು.
2: ಚಾರಚೋರತ್ವಗಳು ನಿನ್ನೊಳು, ಚಾರಚೋರತ್ವಗಳು ನಿನ್ನೊಳು, ಮಾರಿಹುದು ಕಪಟಂಗಳರಿವೆನು, ಮಾರಿಹುದು ಕಪಟಂಗಳರಿವೆನು. ಯಾರುಳಿ ಪರಿನೋಡಿವೆ ಮಣಿಯ ಪಹಾರಗೈನೆ.
1: ಕೃಷ್ಣ, ನೀನು ಆಡುವ ಮಾತುಗಳನ್ನು ಸಂಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ. ಯಾಕೆಂದರೆ ನೀನು ಮೊದಲಿನಿಂದನೂ ಚೋರ ಕೃತ್ಯಗಳನ್ನು ಮಾಡಿಕೊಂಡು ಬಂದವನು. ಮೊದಲು ಬೆಣ್ಣೆ ಕದ್ದೆ, ಅನಂತರ ಸ್ತ್ರೀಯರ ಸೀರೆಯನ್ನು ಕದ್ದೆ. ಹೀಗಾಗಿ ನೀನು ಆತನನ್ನು ಕೊಂದು ಮಣಿಯನ್ನು ಅಪಹರಿಸಲಿಲ್ಲ ಎಂಬುದಕ್ಕೆ ಸಾಕ್ಷಿ ಏನು?
0: ಅಣ್ಣ, ಇದೊಳ್ಳೆ ಕಥೆಯಾಯಿತಲ್ಲ. ಕಾಗೆ ಬಂದು ಮರದ ಮೇಲೆ ಕೂರುವುದಕ್ಕೂ ಮರ ಮುರಿದು ಬೀಳುವುದಕ್ಕೂ ಸರಿಯಾದ ಹಾಗೆ ಆಯಿತು. ಕಾಕತಾಳೀಯ ನ್ಯಾಯ ಅಂತ. ಈಗ ಲೋಕ ನನ್ನನ್ನು ಏನೇ ಹೇಳಿ ನಿಂದಿಸಲಿ, ಆದರೆ ನನ್ನ ಅಣ್ಣನಿಗಾದರೂ ಒಪ್ಪಿಗೆಯಾಗಬೇಕಲ್ಲ. ಈಗೇನು ಮಾಡಲಿ? ಹಾ, ನಮ್ಮಣ್ಣನಿಗೆ ಆಣೆ ಪ್ರಮಾಣಗಳ ಮೇಲೆ ಸ್ವಲ್ಪ ನಂಬಿಕೆ ಹೆಚ್ಚು. ಹಾಗಾಗಿ ಅಣ್ಣ, ಜಗತ್ತನ್ನೇ ಬೆಳಗುವ ಸೂರ್ಯಚಂದ್ರರ ಆಣೆಯಾಗಿಯೂ ನಾನು ಮಣಿಯನ್ನು ಅಪಹರಿಸಲಿಲ್ಲ ಅಣ್ಣ.
1: ನಾನು ನಂಬುವುದಿಲ್ಲ.
0: ಯಾಕೆ?
1: ಯಾಕೆ ಗೊತ್ತಾ?
0: ಹಾ,
1: ಸೂರ್ಯನು ಬೆಳಗ್ಗೆ ಉದಯಿಸುತ್ತಾನೆ.
0: ಹೌದು,
1: ಸೂರ್ಯ ಮುಳುಗಿದ ನಂತರ ಚಂದ್ರನು ಉದಯಿಸುತ್ತಾನೆ. ಅವರು ಒಂದು ದಿನ ಒಂದೇ ಕಡೆ ಇರುವವರಲ್ಲ, ಹಾಗಾಗಿ ನಾನು ನಂಬುವುದಿಲ್ಲ.
0: ಇರಲಿ ಬಿಡಿ ಅಣ್ಣ, ಆಣೆ ಮಾಡುವಾಗ ನಮಗೆ ಪ್ರೀತಿಪಾತ್ರರಾದವರ ಮೇಲೆ ಆಣೆ ಮಾಡುವುದುಂಟಂತೆ. ಹಾಗಾಗಿ ನನ್ನ ಹೆಂಡತಿಯ ಮೇಲಾಣೆಯಾಗಿಯೂ ನಾನು ಮಣಿಯನ್ನು ಅಪಹರಿಸಲಿಲ್ಲ.
1: ಇದನ್ನು ನಾನು ಖಂಡಿತವಾಗಿ ನಂಬುವುದಿಲ್ಲ.
0: ಯಾಕೆ ಅಣ್ಣ?
1: ಯಾಕೆ ಗೊತ್ತಾ? ಇವತ್ತು ಒಂದು ಹೆಂಡತಿ ಅಂದರೆ ನಾಳೆ ಒಂದು ಹೆಂಡತಿ ಅಂತ ಹೇಳ್ತೀಯ, ಇದಂತೂ ಖಂಡಿತವಾಗಿ ನಂಬುವುದಿಲ್ಲ. ನಡೆ ಇಲ್ಲಿಂದ
0: ಅಣ್ಣ. ನನ್ನ ಕೊನೆಯದಾದ ಆಣೆ ಕೇಳು.
3: ಜನನಿ ಜನ.

0: ಅಣ್ಣ, ಸತ್ರಾಜಿತ ನನ್ನ ಮೇಲೆ ಅಪವಾದ ಹೊರಿಸುವುದಕ್ಕೂ ಒಂದು ಆಧಾರವಿದೆ. ಆದರೆ ನಾನು ನಿರಪರಾಧಿ ಎಂದು ಸಾಬೀತುಪಡಿಸಲು ಸಾಕ್ಷಿಗಳಿಲ್ಲ. ಸತ್ಯ, ನಿನ್ನ ನಂಬಿಕೆಗಾಗಿ ಒಂದು ಮಾತನ್ನು ಹೇಳುತ್ತೇನೆ, ಕೇಳು.
1: ಏನು?
0: ಲೌಕಿಕ ಪ್ರಪಂಚದಲ್ಲಿ ಜನನಿ ಜನಕರನ್ನೇ ನಾವು ದೇವರು ಎಂದು ಭಾವಿಸಿದ್ದೇವೆ. ಅಂತಹ ನಮ್ಮ ಜನನಿ ಜನಕರ ಆಣೆಯಾಗಿಯೂ ನಾನು ಪ್ರಸೇನನನ್ನು ಕೊಲ್ಲಲಿಲ್ಲ, ಮಣಿಯನ್ನು ಅಪಹರಿಸಲಿಲ್ಲ ಅಣ್ಣ.
1: ಇಷ್ಟು ಹೇಳಿದ ಮೇಲೆ ನನಗೆ ನಂಬಿಕೆ ಬಂತು. ಆದರೆ ಊರವರು ನಂಬಬೇಕಲ್ಲ. ಹಾಗಾಗಿ ಇದರ ಸತ್ಯ ಶೋಧನೆಯನ್ನು ನೀನೇ ಮಾಡಬೇಕು.
0: ಆಗಲಿ ಅಣ್ಣ,
1: ನೀನೇ ನೋಡಿಕೋ.
0: ಆಗಲಿ ಅಣ್ಣ, ಆಶೀರ್ವದಿಸಣ್ಣ.
1: ಶುಭವಾಗಲಿ.
0: ಪ್ರೇ

ಅಣ್ಣನಿಂದ ಅಪ್ಪಣೆಯನ್ನು ಪಡೆದಂತಾಯಿತು. ಶೀಘ್ರಾತಿ ಶೀಘ್ರವಾಗಿ ಮಾಡಬೇಕಾದ ಕಾರ್ಯ ಮುಂದಿದೆ. ಈ ಸತ್ಯಶೋಧಕ್ಕೆ ನಾನೊಬ್ಬನೇ ಹೋಗಬಹುದು. ಆದರೆ ನನಗೆ ಬಂದಂತಹ ಅಪವಾದವನ್ನು ನಿವಾರಿಸಿಕೊಳ್ಳಲು ಸಾಕ್ಷಿಗಳ ಅಗತ್ಯವಿದೆ. ಹಾಗಾಗಿ ಸಾತ್ಯಕಿ ಕೃತವರ್ಮಾದಿ ಯಾದವ ಮುಖ್ಯರನ್ನು ನನ್ನೊಡನೆ ಕರೆದುಕೊಂಡು ಕಾಡಿನತ್ತ ತೆರಳುತ್ತೇನೆ. ಮತ್ತೆ ದಟ್ಟವಾದ ಕಾಡಿನಲ್ಲಿ

0: ವರ್ಷದ ದಕ್ಷಿಣ ಭಾಗದಲ್ಲಿ ವಿಸ್ತಾರವಾಗಿ ಹಬ್ಬಿಕೊಂಡದ್ದು ವಿಂಧ್ಯ ಶ್ರೇಣಿ. ಈ ವಿಂಧ್ಯಾದ್ರಿಯ ತಪ್ಪಲಲ್ಲಿರುವ ಕಾಡಿಗೆ ಪ್ರಸೇನ ಬೇಟೆಗೆ ಹೋದದ್ದು ಎಂದು ಕೇಳಿ ತಿಳಿದಿದ್ದೇನೆ. ತುರಗದ ಪಾದದ ಚಿಹ್ನೆಯ ಜಾಡನ್ನೇ ಹಿಡಿದು ಮುಂದೊತ್ತಿ ಮುಂದೊತ್ತಿ ಬರುವಾಗ ಈ ಕಡೆ ಆ ಕಡೆ ಶೋಧ ದೃಷ್ಟಿಯನ್ನು ಹರಿಸಿ ನೋಡಿದರೆ ಅಗೋ, ಅಲ್ಲಿ ಸರಸಿ ತಟದಲ್ಲಿ ಭೀಕರವಾದ ಘಟನೆ. ಇದೇನಿದು? ಸತ್ರಾಜಿತನ ತಮ್ಮ ಪ್ರಸೇನನ ಕಳೆಬರವೇ ಇದು? ಬೆಳೆದು ಬಾಳಬೇಕಾಗಿದ್ದ ಯುವಕನೊಬ್ಬ ಇಂತಹ ದುರ್ಮರಣವನ್ನು ಹೊಂದಿದ್ದಾನೆ ಎಂದರೆ ಇದು ನಮ್ಮ ಯಾದವ ಕುಲಕ್ಕೆ ದುಃಖಕರವಾದ ವಿಷಯವೇ ಹೌದು. ಇದನ್ನು ನೋಡಿ ಹೀಗೆ ಸುಮ್ಮನಿರಲಿಕ್ಕಾಗುವುದಿಲ್ಲ. ಹಾಗಾಗಿ ಪ್ರಸೇನನ ಕಳಬರಕ್ಕೆ ಅಂತ್ಯ ಸಂಸ್ಕಾರವನ್ನು ಉಳಿಸುವರೆ ನಮ್ಮ ಯಾದವರೊಂದಿಗೆ ಆತನ ದೇಹವನ್ನು ದ್ವಾರಕೆಗೆ ಕಳುಹಿಸಿಕೊಟ್ಟಿದ್ದೇನೆ. ಇಲ್ಲಿಯ ಲಕ್ಷಣಗಳನ್ನೆಲ್ಲ ನೋಡುವಾಗ ಯಾವುದೋ ಮೃಗದಿಂದ ಪ್ರಸೇನ ಹತಗೊಂಡಿದ್ದಾನೆ ಎನ್ನುವುದು ಸ್ಪಷ್ಟವಾಗುತ್ತಿದೆ. ಸೂಕ್ಷ್ಮವಾಗಿ ನತಕ್ಷತೆಗಳನ್ನು ಕಂಡರೆ ಸಿಂಹದ ಗುರುತೊಂದು ಇಲ್ಲಿ ಕಾಣಿಸುತ್ತಿದೆ. ಬಹುಶಃ ಆ ಸಿಂಹವೇ ಈತನ ಮೇಲೆ ಆಕ್ರಮಣ ಮಾಡಿ ಪ್ರಸೇನನನ್ನು ಕೊಂದು ಮಣಿಯನ್ನು ಒಯ್ದಿರಬೇಕು. ಇನ್ನು ನಾನು ಮುಂದೆ ಮಾಡಬೇಕಾಗಿರುವ ಕಾರ್ಯ ಸಿಂಹದ ಪಾದದ ಗುರುತನ್ನು ಇಟ್ಟುಕೊಂಡು ಮುಂದೆ ಹೋಗುತ್ತಿರುವಾಗ ಅದು ಇದೇನಿದು ಚೋದ್ಯ? ರಕ್ತಸಿದ್ಧವಾದ ದೇಹವನ್ನೊಳಗೊಂಡ ಸಿಂಹವೊಂದು ಇಲ್ಲಿ ಸತ್ತು ಬಿದ್ದಿದೆಯಲ್ಲ. ಸೂಕ್ಷ್ಮವಾಗಿ ಗಮನಿಸಿದರೆ ಆ ಸಿಂಹದ ಉಗುರಿನಲ್ಲಿ ಭಲ್ಲೂಕದ ಕೂದಲುಗಳು ಕಾಣಿಸುತ್ತಿವೆ. ಅಂದರೆ ಭಲ್ಲೂಕವು ಈ ಸಿಂಹವನ್ನು ಮೃತಗೈದು ಪಳಪಳನೆ ಹೊಳೆಯುತ್ತಿರುವ ಮಣಿಯನ್ನು ಎತ್ತಿಕೊಂಡು ಹೋಗಿರಬೇಕು. ಹಾಗಾಗಿ ಭಲ್ಲೂಕದ ಪದಚಿಹ್ನೆಯನ್ನೇ ಗುರುತಾಗಿಟ್ಟುಕೊಂಡು ಮುಂದೆ ಹೋಗೋಣವಂತೆ.
1: ಭಲ್ಲೂ

0: ಬಲ್ಲೋಕದ ಪದಚಿಹ್ನೆಯನ್ನೇ ಉದ್ದೇಶವಾಗಿಟ್ಟುಕೊಂಡು ಮುಂದೆ ಮುಂದೆ ಸಾಗಿ ಬಂದೆ. ಈ ಚಿಹ್ನೆಯು ನಮ್ಮನ್ನು ಒಂದು ಗುಹೆಯ ಬಾಗಿಲಿಗೆ ತಂದು ಮುಟ್ಟಿಸಿತಲ್ಲ. ಕಾಡಿನಲ್ಲಿರುವ ಒಂದು ಗುಹೆ, ಈ ಗುಹೆಯ ಒಳಪ್ರವೇಶ ಅಪಾಯಕಾರಿ ಎಂಬ ದೃಷ್ಟಿಯಿಂದ ನಮ್ಮ ಯಾದವರನ್ನೆಲ್ಲ ಗುಹೆಯ ಬಾಗಿಲಲ್ಲಿ ನಿಲ್ಲುವಂತೆ ಹೇಳಿದ್ದೇನೆ. ಗುಹೆಯ ಒಳಪ್ರವೇಶಿಸಿ ನೋಡುತ್ತೇನೆ. ಆಹಾ,
1: ಶರದ ಋತು ಪೂರ್ಣಿಮೆಯೊಳು

0: ಗುಹೆ ಎಂದರೆ ಕತ್ತಲೆಯಿಂದ ಕೂಡಿರಬೇಕು, ಆದರೆ ಇಲ್ಲಿ ಬೆಳಕು ಕಾಣಿಸುತ್ತಾ ಇದೆ. ಮಾತ್ರವಲ್ಲ, ಶರದ್ ಋತುವಿನಲ್ಲಿ ಆಕಾಶವು ಹೇಗೆ ನಿರಭ್ರವಾಗಿರುವ ಕಾಲಕ್ಕೆ ಚಂದ್ರಕಾಂತಿಯು ಹೇಗೆ ಕಂಗೊಳಿಸುತ್ತದೋ ಅದೇ ರೀತಿಯಾಗಿ ಚಂದ್ರಕಾಂತಿಯುಳ್ಳ ಚಂದಿರ ಮುಖವನ್ನು ಹೊಂದಿದ ತರುಣಿಯೋರ್ವಳು ತೊಟ್ಟಿಲನ್ನು ತೂಗುತ್ತಾ ಜೋಗುಳವನ್ನು ಹಾಡುತ್ತಾ ಇದ್ದಾಳೆ. ಮಾತ್ರವಲ್ಲ, ಪ್ರಪಂಚದ ಸೌಂದರ್ಯವೇ ಇಲ್ಲಿ ಮೈ ಒಡೆದು ನಿಂತಿದೆಯೋ ಎಂಬ ರೀತಿಯಲ್ಲಿ ಸೌಂದರ್ಯವತಿಯಾಗಿ ಕಂಗೊಳಿಸುತ್ತಿದ್ದಾಳೆ. ನನಗೆ ಆಶ್ಚರ್ಯವಾಗುವುದು, ನಾನು ಹೋದಲ್ಲೆಲ್ಲ ನನಗೆ ಚೆಲುವೆಯರೇ ಯಾಕೆ ಕಾಣಸಿಗುತ್ತಾರೆ ಎಂದು. ಮೊದಲೇ ಹಲವರನ್ನು ಕಟ್ಟಿಕೊಂಡಿದ್ದೇನೆ. ಇರಲಿ, ಈ ಚೆಲುವೆಯು ಜೋಗುಳವನ್ನು ಹಾಡುತ್ತಾ ಇದ್ದಾಳೆ. ನನ್ನ ಆಗಮನದಿಂದ ಈಕೆಯ ರಸಭಂಗವಾಗುವುದು ಬೇಡ, ಹಾಗಾಗಿ ಇಲ್ಲಿಯೇ ಮರೆಯಲಿದ್ದು ಆಕೆಯ ಜೋಗುಳಕ್ಕೆ ಕಿವಿಗೊಳ್ಳುತ್ತೇನೆ.
1: ಇದರ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳಿ.

बड़ी

காணிக்கு கொடுவே நீர பழது குருவே அரசமேக்கும் நாயும் ஒரு

ಇದು ದಿನೇಶ್ ಉಪ್ಪೂರರ ಸಂಗ್ರಹದಿಂದ ಆಯ್ದ ಯಕ್ಷಗಾನ ಪದ್ಯಗಳು.

0: ಸುಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗ್ರೆ, ನೀವು ಕೇಂತಿಪದ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇಂದು ರೇಡಿಯೋ ಕುಂದಾಪುರದ ಸಮುದಾಯ ಬಾನುಲಿಯಲ್ಲಿ ನೀವು ಕೇಳಲಿರುವ ನಾಟಕ ರೇಡಿಯೋ ನಾಟಕ ಸಾಕ್ರೆಟಿಸ್. ಕ್ರಿಸ್ತಪೂರ್ವ 399. ಈ ಸಂದರ್ಭ ಅಥೆನ್ಸ್ ನಗರದ ಕಾರಾಗೃಹ. ಸತ್ಯ, ನ್ಯಾಯ ಮತ್ತು ಜ್ಞಾನಕ್ಕಾಗಿ ತನ್ನ ಜೀವನವನ್ನೇ ಸಮರ್ಪಿಸಿದ ಮಹಾನ್ ತತ್ವಜ್ಞಾನಿ ಸಾಕ್ರೆಟಿಸ್ ಮರಣದಂಡನೆಗೆ ಗುರಿಯಾಗಿದ್ದಾರೆ. ಯುವ ಜನರನ್ನು ದಾರಿ ತಪ್ಪಿಸಿದ್ದಾರೆ ಮತ್ತು ನಗರದ ದೇವತೆಗಳನ್ನು ಅವಮಾನಿಸಿದ್ದಾನೆ ಎಂಬ ಆರೋಪಗಳ ಮೇಲೆ ನ್ಯಾಯಾಲಯವು ಸಾಕ್ರೆಟಿಸ್ಗೆ ವಿಷಪಾನದಿಂದ ಮರಣದಂಡನೆ ವಿಧಿಸಿದೆ. ಸಾಕ್ರೆಟಿಸ್ನ ಶಿಷ್ಯರು ಮತ್ತು ಸ್ನೇಹಿತರು ಈ ತೀರ್ಪನ್ನು ಒಪ್ಪಲಾರರು. ಅವರಲ್ಲಿ ಪ್ರಮುಖರಾದ ಕ್ರೀಟೋ ಮತ್ತು ಪ್ಲೇಟೋ ತಮ್ಮ ಪ್ರೀತಿಯ ಗುರುವನ್ನು ರಕ್ಷಿಸಲು ಕಾರಾಗೃಹಕ್ಕೆ ಆಗಮಿಸುತ್ತಾರೆ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಸಾಕ್ರೆಟಿಸ್ನನ್ನು ರಹಸ್ಯವಾಗಿ ತಪ್ಪಿಸಿಕೊಳ್ಳುವಂತೆ ಮನವಿ ಮಾಡುತ್ತಾರೆ. ಆದರೆ ನ್ಯಾಯ ಮತ್ತು ಧರ್ಮದ ಬಗ್ಗೆ ಅಚಲ ನಂಬಿಕೆ ಹೊಂದಿದ್ದ ಸಾಕ್ರೆಟಿಸ್ ತನ್ನ ಜೀವನದ ಕೊನೆಯ ಕ್ಷಣದಲ್ಲಿಯೂ ತನ್ನ ತತ್ವಗಳನ್ನು ತ್ಯಜಿಸಲು ಸಿದ್ಧನಾಗಿರುವುದಿಲ್ಲ. ಇದು ಒಬ್ಬ ಮಹಾನ್ ಚಿಂತಕನ ಕೊನೆಯ ದಿನಗಳ ಕಥೆ. ಸತ್ಯಕ್ಕಾಗಿ ಜೀವವನ್ನೇ ಅರ್ಪಿಸಿದ ಸಾಕ್ರೆಟಿಸ್ನ ಅಮರ ಸಂದೇಶದ ಕತೆ. ಈ ರೇಡಿಯೋ ನಾಟಕದಲ್ಲಿ ಭಾಗವಹಿಸಿದ ಪಾತ್ರಧಾರಿಗಳು ಸಾಕ್ರೆಟಿಸ್ ಆಗಿ ದಿನೇಶ್ ಆಚಾರ್ಯ ಚೆಂಪಿ, ಕ್ಲೀಟೋ ಆಗಿ ಪ್ರಶಾಂತ ಹೆಗ್ಡೆ, ಪ್ಲೇಟೋ ಆಗಿ ಮಿಥುನ್ ದೇವಾಡಿಗ ತೆಕ್ಕಟ್ಟೆ, ಮೆಲಿಟಸ್ ಆಗಿ ಧನುಷ್ ಸಾಲಿಗ್ರಾಮ, ಸಾಂತಿಪೆ ಆಗಿ ಜ್ಯೋತಿ ಸಾಲಿಗ್ರಾಮ. ಇನ್ನೇಕೆ ತಡ, ಬನ್ನಿ ಕೇಳೋಣ ರೇಡಿಯೋ ನಾಟಕ ಸಾಕ್ರೆಟಿಸ್.
3: ಹಿಂದೆ ಮರಣದ ದಿನ, ಆದರೂ ಎಷ್ಟು ಶಾಂತ ಚಿತ್ತನಾಗಿ ಪ್ರಾರ್ಥನೆಯಲ್ಲಿ ಮಗ್ನನಾಗಿದ್ದಾನೆ.
4: ದೇವತೆಗೆ ಕಾಣಿಕೆ ತೆಗೆದುಕೊಂಡು ನಿಲಾಸಿಗೆ ಹೋದ ಹಡಗು ತಿರುಗಿ ಬಂದ ವಿಷಯ ಈತನಿಗೆ ತಿಳಿದಿರಲಿಕ್ಕಿಲ್ಲ.
3: ಕಾರಾಗೃಹದ ಅಧಿಕಾರಿಗಳಿಗೂ ಈತನು ಬದುಕಬೇಕೆಂದು ಮನಸ್ಸಿದೆ ಅಂತೆ ನಮಗಿಷ್ಟು ಸಹಾಯ ಮಾಡಿದರು. ಆದರೆ ಇಲ್ಲಿಂದ ಪಾರಾಗಲು ಈತನೇ ಒಪ್ಪದಿದ್ದರೆ?
4: ಲೋಕಸಭೆಯ ನ್ಯಾಯಾಧೀಶರು ಮರಣದಂಡನೆಯ ಬದಲಿಗೆ 300 ನಾಣ್ಯಗಳ ತಪ್ಪು ಕಾಣಿಕೆ ಕೊಟ್ಟು ಉಳಿದುಕೊಳ್ಳಬಹುದು ಎಂದಾಗ ಸತ್ಯಕ್ಕೆ ಪ್ರಾಣದ ಬೆಲೆ ಕೊಟ್ಟೆನಲ್ಲದೆ ಅಧಿಕಾರಿಗಳಿಗೆ ಲಂಚ ಕೊಡಲಿಕ್ಕಿಲ್ಲವೆಂದು ನಿರ್ಧಾರದಿಂದ ಹೇಳಿದವನಿವನು. ಈಗ ಕಾರಾಗೃಹದಿಂದ ಪಾರಾಗಲು ಒಡಂಬಡುವುದು ಅಸಾಧ್ಯವೇ ಸರಿ, ಆದರೂ ನಮ್ಮಂತ 100 ಅನುಯಾಯಿಗಳ ಒತ್ತಾಯಕ್ಕೆ ಈತನು ಬೆಲೆ ಕೊಡಬಹುದೆಂದನಿಸ್ತಾ ಇದೆ.
3: ಅಲ್ಲದೆ ತತ್ವ ಸಿದ್ಧಾಂತಗಳ ಸಮರ್ಥನೆಗೆ ನಿಂತಾಗ ಮನೆ, ಹೆಂಡತಿ, ಮಕ್ಕಳು, ಗೆಳೆಯರು, ಲೌಕಿಕ ಇವೆಲ್ಲವುಗಳ ಮರುವೆಯಾಗಿರಬಹುದು. 30 ದಿನಗಳ ಕಾರಾಗೃಹ ವಾಸದಲ್ಲಿ ಒಮ್ಮೆಯಾದರೂ ಅವೆಲ್ಲವುಗಳ ನೆನಪಾಗದೆ ಇರಲಿಕ್ಕಿಲ್ಲ. ದೇವರ ಹೆಸರು ತೆಗೆದುಕೊಂಡು ಮುಂದಾಗಿದ್ದೇವೆ, ಪ್ರಯತ್ನಿಸುವ.
4: ಕ್ರೀಟೋ, ಕಾರಾಗೃಹದ ಹಿಂಬಾಗಿಲಿನಲ್ಲಿ ಕುದುರೆಗಳು ಸಿದ್ಧವಾಗಿದೆ, ನೀನು ಈತನನ್ನು ಕರೆದುಕೊಂಡು ಪಾರಾಗು.
3: ಮತ್ತೆ ನೀನು?
4: ನಾನು ಹಿಂದೊಮ್ಮೆ ಈತನು ನಮ್ಮ ಮನೆತನದವರ ಪ್ರಾಣ ಉಳಿಸಿದ ಋಣ ತೀರಿಸಲು ಇಲ್ಲೇ ನಿಲ್ಲುತ್ತೇನೆ.
3: ಏನು ಹೇಳುತ್ತಿರುವೆ ಪ್ಲೇಟೋ?
4: ಅಂದು ಅಥೆನ್ಸ್ನಲ್ಲಿ ಬಂಡಾಯವಿದ್ದಿತ್ತು. ಲೋಕಸಭೆಯ ಸದಸ್ಯರ ಕೊಲೆಗಾಗಿ ಬಂಡಾಯಗಾರರು ಹೆಂಡ ಕುಡಿದ ಕರಡಿಗಳಂತೆ ಮನೆ ಮನೆಗೆ ನುಗ್ಗುತ್ತಿದ್ದರು. ಆ ಕೋಲಾಹಲಕ್ಕೆ ನಮ್ಮ ಮನೆ ಮೊದಲು ಬಲಿಯಾಗಲಿತ್ತು. ಅಷ್ಟರಲ್ಲಿ ಈತ ಎಲ್ಲಿಂದಲೋ ಬಿರುಗಾಳಿಯಂತೆ ಧಾವಿಸಿ ಬಂದು ಬಂಡಾಯಗಾರರ ಮುಂದೆ ನಿಂತು, ಬಾಂಧವರೇ, ಬದುಕಿಗಾಗಿ ನೀವು ಬಂಡಾಯ ಹೂಡಿದ್ದರೆ ಇತರರನ್ನು ಕೊಲ್ಲಬೇಡಿ. ಕೊಲ್ಲುವುದೇ ನಿಮ್ಮ ಧ್ಯೇಯವಾಗಿದ್ದರೆ ನೀವು ಬದುಕಲು ಅಯೋಗ್ಯರು ಎಂದು ಹೇಳುವ ನನ್ನ ಕೊಲೆಯನ್ನು ಮೊದಲು ಮಾಡಿ ಎಂದು ಹೇಳಿ ಮುಂದಾದ. ಈತನ ಆ ಒಂದು ಮಾತಿಗೆ ಬಂಡಾಯವೇ ಬದಲಾಯಿತು. ಶಸ್ತ್ರಧಾರಿಗಳು ತಮ್ಮ ಆತುರದ ತೀರ್ಮಾನಕ್ಕೆ ತಾವೇ ನಾಚಿದರು. ಎಲ್ಲರ ಪ್ರಾಣಗಳು ಉಳಿದು ನಮ್ಮ ದೇಶಕ್ಕೊಂದು ಹೊಸ ದಾರಿ ದೊರೆಯಿತು.
3: ಪ್ಲೇಟೋ, ಯಾರ ತತ್ವಗಳ ಸತ್ಯ ಮಾರ್ಗದಲ್ಲಿ ಪ್ರಜಾತಂತ್ರಕ್ಕೆ ಅಹಿಂಸೆಯ ಅಮೃತ ದೊರೆಯಿತೋ ಇಂದು ಅವರೇ ಈತನಿಗೆ ವಿಷ ಕೊಡಲು ಮುಂದಾಗಿದ್ದಾರೆ.
4: ನೋಡು ಕ್ರೇಟೋ, ಗಣತಂತ್ರವಾಗಲಿ ರಾಜತಂತ್ರವಾಗಲಿ ಸತ್ಯವನ್ನು ಸದೆಬಡಿಯುವ ಪ್ರಯತ್ನವನ್ನು ಈ ಎಲ್ಲರೂ ಮಾಡುತ್ತಾ ಬಂದಿದ್ದಾರೆ. ನಾವು ಅದನ್ನು ತಡೆಯಬೇಕು. ಇದರಲ್ಲಿ ಯಾರ ಪ್ರಾಣ ಹೋದರೇನು? ಸತ್ಯದ ಪ್ರಮಾಣ ಉಳಿದರೆ ಸಾಕು.
3: ಸಾಕ್ರೆಟಿಸ್, ಸಾಕ್ರೆಟಿಸ್, ಹೇಳು, ಬೇಗ ಹೇಳು. ದಿಲಾಸಿಗೆ ಹೋದ ಹಡುಗು ಹಿಂತಿರುಗಿ ಬಂತು. ಪ್ರವಾದಿಗಳು ನಿನ್ನ ಮರಣ ಸಿದ್ಧತೆ ನಡೆಸುತ್ತಿದ್ದಾರೆ. ಸಾಕ್ರೆಟಿಸ್, ನೀನು ಬದುಕಬೇಕು, ನಮಗಾಗಿ ಬದುಕಬೇಕು.
4: ಕಾರಾಗ್ರಹದ ಕಾವಲುಗಾರರು ಬದಲಾಗುವ ಹೊತ್ತಾಗುತ್ತಾ ಬಂತು. ನಾವು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥ ಆದ್ರೆ? ಬೇಗ ಹೇಳು. ಕಾರಾಗ್ರಹದ ಆವರಣದ ಹೊರಗೆ ನಾಗರಿಕರು ಬಂದು ಸೇರುವುದರೊಳಗೆ ನೀನು ಇಲ್ಲಿಂದ ಪಾರಾಗಲೇಬೇಕು. ಹೇಳು ಸಾಕ್ರೆಟಿಸ್, ಹೇಳು. ಪ್ರಾಣ ಉಳಿದರೆ ಆಮೇಲೆ ಬೇಕಾದಷ್ಟು ಪ್ರಾರ್ಥನೆ ಮಾಡಬಹುದು. ಸಾಕ್ರೆಟಿಸ್, ಸಾಕ್ರೆಟಿಸ್.
5: ಕ್ರೀಟೋ, ಪ್ಲೇಟೋ, ನೀವು ಕಾರಾಗೃಹದೊಳಗೆ ಹೇಗೆ ಬಂದ್ರಿ? ಕಾವಲುಗಾರರು ಬಿಟ್ಟರೆ ನಿಮ್ಮನ್ನ? ನಿಜವಾಗೂ ಇದೊಂದು ದೊಡ್ಡ ಋಣಾನುಬಂಧ. ಈ ಜನ್ಮದಲ್ಲಿ ನಾನು ಮಾಡುವ ಕೊನೆಯ ಪ್ರಾರ್ಥನೆಗೆ ನೀವು ಕೂಡಿಕೊಂಡಿರಿ. ಮರು ಜನ್ಮಕ್ಕೂ ನನ್ನೊಡನೆ ಸಂಬಂಧ ಮಾಡಿಕೊಂಡಿರಿ.
4: ಸಾಕ್ರೆಟಿಸ್, ಈಗ ಬೇರೆ ಮಾತನಾಡಲು ಸಮಯವಿಲ್ಲ. ಮೊದಲು ನಾವು ಹೇಳುವುದನ್ನ ಕೇಳು.
5: ಇಂದು ನಾನು ಕೊನೆಯ ಮಾತನಾಡುವ ಕಡೆಯ ದಿನ. ಗೆಳೆಯರೆ, ನಿಮಗೊಂದು ಆನಂದದ ವಾರ್ತೆ ಹೇಳಲೆ. ದೇವತೆಗೆ ಕಾಣಿಕೆ ಒಯ್ದ ಹಡಗು ನಿನ್ನೆ ರಾತ್ರಿ ಬಂದು ರಾಜಧಾನಿ ಮುಟ್ಟಿತ್ತಂತೆ.
3: ಇದು ಆನಂದದ ವಾರ್ತೆ ಸಾಕ್ರೆಟಿಸ್. ಹಡಗು ಬಂದು ಮುಟ್ಟಿದ ಮರುದಿನವೇ ನಿನಗೆ ಮರಣ ದಂಡನೆಯಾಗಬೇಕೆಂದು ನಿರ್ಧರಿಸಿದ್ದಾರಲ್ವೇ?
5: ಮರಣವು ದಂಡನೆಯಲ್ಲ ಕ್ರೀಟೋ, ಅದು ಆತ್ಮಕ್ಕೆ ಆಗಬೇಕಾದ ಸಂಸ್ಕಾರ. ನಿನ್ನೆ ರಾತ್ರಿ ಆಕಾಶದತ್ತ ನೋಡುತ್ತಾ ಕುಳಿತಿದ್ದೆ. ಗಾಢವಾದ ಕತ್ತಲೆಯಲ್ಲಿ ಹೊಳೆಯುವ ಒಂದೊಂದು ನಕ್ಷತ್ರವು ನನ್ನತ್ರ ಬಾ, ನನ್ನಲ್ಲಿಗೆ ಬಾ ಎಂದು ಕರೆಯುವಂತೆ ಕಂಡವು. ಆದರೆ ಏನು ಮಾಡಲಿ, ಭೂಮಿ ಕಚ್ಚಿ ಹಿಡಿದ ಈ ಜಡ ದೇಹದಿಂದ ಪಾರಾಗದೆ ನಾನು ಅವುಗಳ ಆತಿಥ್ಯ ಹೇಗೆ ಸ್ವೀಕರಿಸಲಿ ಎಂದು ಯೋಚಿಸುತ್ತಿರುವಾಗಲೇ ಕಾವಲುಗಾರ ಬಂದು ಹೇಳಿದ, ಹಡಗು ಬಂತೆಂದು. ಆನಂದವಾಯಿತು. ಅದೇ ನೆಮ್ಮದಿಯಲ್ಲಿ ಗಾಢವಾದ ನಿದ್ರೆ ಬಂತು. ಉಷಾ ಕಾಲಕ್ಕೆ ಎಚ್ಚರವಾಯಿತು. ಇಲ್ಲಿ ನೋಡಿ, 70 ವರ್ಷಗಳಿಂದ ನನಗೆ ಅಂಟಿಕೊಂಡ ಈ ದೇಹ ನಾಳೆ ಇಷ್ಟು ಹೊತ್ತಿಗೆ ಕೊಳೆಯಲಾರಂಭಿಸುವುದಾದರೂ ನಾನಾಗಿ ಕೊಳೆಯನ್ನೇಕೆ ಉಳಿಸಿ ಹೋಗಬೇಕೆಂದು ತಣ್ಣೀರಿನ ಕಡಾಯಿಯಲ್ಲಿ ಮಿಂದು ಪ್ರಾರ್ಥನೆಗೆ ಕುಳಿತೆ. ನೀವು ಬಂದಿರಿ, ನನ್ನ ಸಿದ್ಧತೆಯಾಯಿತು. ಇನ್ನು ನಿಮ್ಮ ಬಯಕೆ ಏನಾದರೂ ಇದ್ದರೆ ಹೇಳಿ.
4: ನಿನ್ನ ಸಾವಿರಾರು ಅನುಯಾಯಿಗಳ ಬಯಕೆಯೇ ನಮ್ಮ ಬಯಕೆ ಸಾಕ್ರೆಟಿಸ್. ಅದನ್ನು ಪೂರ್ಣ ಮಾಡುವೆಯಾ?
5: ಖಂಡಿತವಾಗಿ ಪೂರ್ಣ ಮಾಡುತ್ತೇನೆ, ಹೇಳಿ ಮಿತ್ರರೇ.
3: ಹಾಗಾದರೆ ಮರು ಮಾತನಾಡದೆ ನಮ್ಮೊಡನೆ ಹೊರಡು.
5: ಎಲ್ಲಿಗೆ?
4: ಕಾರಾಗ್ರಹದ ಹಿಂಬಾಗಿಲಿನಲ್ಲಿ ಕುದುರೆಗಳು ಸಿದ್ಧವಾಗಿವೆ. ಹೊತ್ತು ಏರುವುದರೊಳಗಾಗಿ ಅಥೆನ್ಸಿನ ಗಡಿ ದಾಟಿ ಹೋಗಿ ಈ ಮರಣ ಶಾಸನದಿಂದ ಉಳಿದುಕೊಳ್ಳಬೇಕು.
5: ನನ್ನ ಪ್ರಿಯ ಮಿತ್ರನಾದ ಪ್ಲೇಟೋ, ವಿಚಾರವಂತನೆಂಬುದು ನಿಜ. ನಾನು ಸಹ ಮರಣದಿಂದ ಪಾರಾಗಲು ಇಷ್ಟು ದಿನ ಪ್ರಯತ್ನಿಸುತ್ತಿದ್ದೆ. ಆದರೆ ನೀನು ದಾರಿ ತಪ್ಪಿರುವೆ ಪ್ಲೇಟೋ. ಮರಣಕ್ಕಂಜಿ ಪಾರಾಗುವವರು ಎಲ್ಲಿ ಮರಣವಿಲ್ಲವೋ ಅಲ್ಲಿಗೆ ಹೋಗಿ ಮುಟ್ಟಬೇಕಲ್ವೇ?
3: ಸಾಕ್ರೆಟಿಸ್, ಮರಣದ ನಂತರ ಏನಿದೆಯೋ ಯಾರು ಬಲ್ಲರು? ಈಗ ಆತೆನ್ಸಿಗಾಗಿ ನಿನ್ನ ಬದುಕು ಮಹತ್ವವಾದುದು. ನಿನ್ನ ತತ್ವಗಳನ್ನು ಅನುಸರಿಸುವ ಸಾವಿರಾರು ತರುಣರಿದ್ದಾರೆ, ಗೆಳೆಯರಿದ್ದಾರೆ, ನಿನ್ನ ಹೆಂಡತಿ ಮಕ್ಕಳು ಇವರೆಲ್ಲರೂ ನಿನ್ನವರಲ್ಲವೇ? ನಿನ್ನ ಬದುಕಿನಲ್ಲಿ ಅವರೆಲ್ಲರೂ ತಮ್ಮ ಆಸೆಗಳನ್ನು ಕಟ್ಟಿಕೊಂಡಿಲ್ಲವೇ?
5: ನನ್ನವರ ಆಸೆ ಪೂರ್ಣ ಮಾಡಲು ನಾನು ದೇಶದ ಗಣತಂತ್ರಕ್ಕೆ ದ್ರೋಹ ಮಾಡಲೆ ಕ್ರೀಟೋ. ಇಷ್ಟು ದಿನ ಇದೇ ನ್ಯಾಯಶಾಸ್ತ್ರದ ಕಟ್ಟುಪಾಡುಗಳಲ್ಲಿ ಬಾಳಿದ ನಾನು ಈಗಿನ ಲೋಕಸಭೆಯವರು ನನ್ನ ಸದುದ್ದೇಶಗಳನ್ನು ಆಕ್ಷೇಪಣೆಗಳನ್ನು ತಪ್ಪಾಗಿ ಎಣಿಸಿ ಶಿಕ್ಷಿಸಿದ ಮಾತ್ರಕ್ಕೆ ನಾನು ಅವರಿಗೆ ದ್ರೋಹ ಬಗೆಯಲೆ. ನನ್ನ ದೇಶದ ಬಗ್ಗೆ ನನಗೆ ಅಪಾರ ಅಭಿಮಾನವಿದೆ. ನಮ್ಮನ್ನಾಳುವ ಲೋಕಸಭೆಯ ಜನರಲ್ಲಿ ನನಗೆ ಮಮತೆ ಇದೆ.
4: ಲೋಕಸಭೆ ಎಂಬುದೊಂದು 100 ತಲೆಗಳ ಮೃಗ. ಅಧಿಕಾರದ ಹೆಮ್ಮೆಯಿಂದ ಅದೀಗ ಮಹಾಕ್ರೂರಿಯಾಗುತ್ತಿದೆ.
5: ಇಲ್ಲ, ಅವರಿಗೆ ಏನೇನು ಬಲವಿಲ್ಲ. ಅವರು ದುರ್ಬಲರೆಂದು ಬಲಶಾಲಿಗಳನ್ನು ಕೊಲ್ಲಲು ಮುಂದಾಗಿದ್ದಾರೆ. ನನ್ನ ದೇಹ ಬಿದ್ದ ಮೇಲಾದರೂ ಅವರಿಗೆ ಆತ್ಮಬಲದ ಪರಿಚಯವಾಗಬಹುದು. ತಮ್ಮ ದೌರ್ಬಲ್ಯದ ಅರಿವಾಗಿ ಅವರು ಬಲಶಾಲಿಗಳಾಗಲು ಪ್ರಯತ್ನಿಸಬಹುದು. ಆ ದಿವಸ ಬರುವ ತನಕ ಆತ್ಮತತ್ವಗಳನ್ನು ಶುದ್ಧವಾಗಿಟ್ಟುಕೊಂಡು ದೇಶದ ಶಾಸನಗಳಿಗೆ ಬದ್ಧರಾಗಿರೋಣ.
3: ನಾವು ಶಾಸನಗಳಿಗೆ ಬದ್ಧರಾಗಿರಬೇಕು ಸರಿ, ಆದರೆ ಜನರ ಅಜ್ಞಾನವನ್ನು ನಿವಾರಿಸಲು ಪ್ರಯತ್ನಿಸಿದ ನಿನಗೆ ಮರಣ ದಂಡನೆ. ಅದನ್ನ ವಿಧಿಸಿ ಲೋಕಸಭೆಯ ನ್ಯಾಯಾಧೀಶರೇ ದೇಶದ ಶಾಸನ ಧರ್ಮವನ್ನ ದುರುಪಯೋಗಪಡಿಸಿಕೊಂಡಿಲ್ಲವೆ.
5: ಆಕಳನ್ನು ಕೊಂದವನ ಅಪರಾಧ ತೋರಿಸಿಕೊಡಲು ನಾವು ಕರುವನ್ನೇಕೆ ಕೊಲ್ಲಬೇಕು? ಅವರ ಸಿದ್ಧಾಂತದ ಕೊನೆಯಲ್ಲಿರುವುದು ಕೇವಲ ಮರಣ. ನಾವು ಸಾಧಿಸುವುದು ಆತ್ಮದರ್ಶನ. ಮಾನವನಿಗೆ ಮರಣಾನಂತರವೂ ಒಂದು ಮಹಾ ಜೀವನವಿದೆ. ಆ ಪಯಣದ ಸಿದ್ಧತೆಯನ್ನು ಈಗಿಲಿಂದಲೇ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ತಿಳಿದುಕೊಳ್ಳಿ, ನಿಮ್ಮ ದೇವರನ್ನು ನಿಮ್ಮಲ್ಲೇ ಕಂಡುಕೊಳ್ಳಿ ಎಂದು ನಾನು ಸಾಧಿಸಿದ ತತ್ವ ಯಾತ್ರೆಗೆ ನಾನೇ ಹೊರಟಾಗ ನನ್ನ ಗೆಳೆಯರಾದ ನೀವು ಹುಣ್ಣಿನಲ್ಲಿ ಹುಟ್ಟುವ ಹುಳುಗಳಂತೆ ಕೇವಲ ಈ ದೇಹದ ರಕ್ತ ಮಾಂಸಗಳನ್ನು ಬಯಸುವಿರಾ?
3: ಇಲ್ಲ, ತಪ್ಪಾಯ್ತು ಸಾಕ್ರೆಟಿಸ್. ನಿನ್ನ ಮಹಾಯಾತ್ರೆಗೆ ನಾವು ಅಡ್ಡ ಬರುವುದಿಲ್ಲ.
5: ಮೃದು ಮನಸ್ಸಿನ ಕ್ರೀಟೋ ಬಹುಬೇಗ ಒಪ್ಪಿಕೊಂಡ. ಆದರೆ ವಿಮರ್ಶಾತ್ಮಕ ಬುದ್ಧಿಯ ನನ್ನ ಪ್ರಿಯ ಮಿತ್ರನಿಗಿನ್ನೂ ಸಮಾಧಾನವಾದಂತಿಲ್ಲ.
4: ಹೇಗಾದೀತು? ಸಾವಿಗೂ ಭಯ ಬರುವಂತಹ ವಿಚಾರಗಳು ನಿನ್ನವು. ದೇಶದ ಸುಖ ದುಃಖಗಳಿಗಾಗಿ ನೀನು ಸಾವನ್ನಪ್ಪುವುದು, ಇದೆಲ್ಲಿ ಅನ್ಯಾಯ?
5: ಮಿತ್ರ, ದೇಶದ ಸುಖ ದುಃಖಗಳು ತನ್ನವೆಂದು ತಿಳಿಯಲಾರದವನಿಗೆ ಈ ದೇಶದ ಮಣ್ಣಿನಲ್ಲಿ ಸತ್ತು ಮಲಗಲು ಏನು ಅಧಿಕಾರವಿದೆ?
4: ಸಾಕ್ರೆಟಿಸ್, ನಿನ್ನ ಮಾತುಗಳನ್ನು ಕೇಳಿದರೆ ದೇವಲೋಕ ಕಣ್ಣಂತಾಗುತ್ತಿದೆ. ನಿನ್ನ ದೂರದೃಷ್ಟಿಯನ್ನು ನೆನೆದುಕೊಂಡರೆ ಈ ದೇವತೆಗೆ ಏಕೆ ಈ ನರಕವಾಸ ಪ್ರಾಪ್ತವಾಯಿತೋ ಎಂದು ಸಂಕಟವಾಗುತ್ತಿದೆ.
5: ಪ್ಲೇಟೋ, ಎಂದೂ ನೀನು ನನ್ನನ್ನು ಇಷ್ಟು ಹೊಗಳುತ್ತಿರಲಿಲ್ಲ. ಹಿಂದೇಕೋ ಬೀಳ್ಕೊಡುವ ಸಮಾರಂಭ ನಡೆಸಿರುವೆ. ಆಗಲಿ ಮಿತ್ರರೇ, ಮುಖ ಬಾಡಿಸಿಕೊಳ್ಳಬೇಡಿ. ಮಾನವರ ಅಲ್ಪ ಕೃತಿಗಳಿಗಾಗಿ ನಾವು ಮನನೊಂದುಕೊಳ್ಳಬಾರದು. ಏಕೆಂದರೆ ದೇವರ ಮೇಲೆ ನಮಗೆ ಅಪಾರ ವಿಶ್ವಾಸವಿದೆ. ನನ್ನೊಡನೆ ನಗಲು ಪ್ರಯತ್ನಿಸಿ ಮಿತ್ರರೇ, ಪ್ರಯತ್ನಿಸಿ.
6: ದೂರ ಸರಿಯಿರಿ, ದೂರ ದೂರ ದೂರ ಸರಿಯಿರಿ. ನನ್ನನ್ನು ತಡೆದ್ರೆ ನಿಮ್ ಮೈ ಕೈ ಕಚ್ಚಿ ರಕ್ತ ಕುಡಿತೀನಿ. ಹಿಂದ್ ಸರಿಯಿರಿ, ಹಿಂದೆ ಹಿಂದೆ ಸರಿಯಿರಿ.
5: ಶಾಂತಿಪೇ, ನನ್ನ ಹೆಂಡತಿ ಅಜ್ಞಾನಿಗಳಿಗಾಗುವ ಅಪಾರ ದುಃಖವನ್ನು ತನ್ನ ಹೃದಯದ ಬಟ್ಟಲಲ್ಲಿ ತುಂಬಿ ತರುತ್ತಿದ್ದಾಳೆ. ಅದನ್ನೀಗ ಶಾಂತ ಚಿತ್ತನಾಗಿ ಕುಡಿಯಲು ನಾನು ಸಿದ್ಧನಾಗಿರಬೇಕು.
6: ಅಯ್ಯೋ ಅಯ್ಯೋ, ನಂದಣಿ, ನನ್ ದೇವ್ರೆ, ಹೀಗೆ ಕಾಯ್ತು ನಿಮ್ ಸ್ಥಿತಿ, ಹೀಗೆ ಕಾಯ್ತು.
5: ಶಾಂತಿಪೆ, ನಾನು ಸುಖವಾಗಿದ್ದೇನೆ. ಖಂಡಿಯ
6: ಹಾ, ನೀವು ಸುಖವಾಗಿದ್ದೀರಿ, ಜೊತೆಗೆ ನಿಮ್ಮ ಶಿಷ್ಯರು ಸುಖವಾಗಿದ್ದಾರೆ. ಆದ್ರೆ ಒಮ್ಮೆ ಕೂಡ ನಿಮ್ಗೆ ಹೆಂಡತಿ ಮಕ್ಕಳ ನೆನಪಾಗ್ಲಿಲ್ಲ, ಹೇಗಾಗತ್ ಹೇಳಿ? ಇಡೀ ಊರೇ ನಿಮ್ಮ ಬಳಗ, ಅನುಯಾಯಿಗಳೇ ನಿಮ್ ಕುಟುಂಬ, ನಾವಂತೂ ಪಾಪಿಗಳು. ಕಂಡಾಗೊಮ್ಮೆ ನಮ್ಗೆ ಅನ್ನ ಕೊಡಿ, ನಮ್ಮನ್ನು ಕಾಪಾಡಿ ಅಂತ ನಿಮ್ಮನ್ನ ಯಾವಾಗ್ಲೂ ಬೇಡುವ ಪ್ರೇತಗಳು. ನಾವು ಪ್ರೇತಗಳು?
5: ಹಾಗೇನ್ ಬೇಡ ಶಾಂತಿಪೆ, ನೀನು ನನ್ನನ್ನು ಪಂಚ ಪ್ರಾಣಗಳೆಂದೆ. ನಾನಾದ್ರೂ ನನ್ನ ದೇಹದೊಡನೆ ನಿನ್ನನ್ನೂ ಕಡೆಗಣಿಸಿದೆ. ಊರಿಗೆ ಬೆಳಕು ತೋರಿಸಲು ತ್ಯಾಗದ ಎಣ್ಣೆಯಲ್ಲಿ ನಾನು ನಿನ್ನನ್ನು ಬತ್ತಿಯಂತೆ ಉರಿಸಿದೆ. ತಪ್ಪಾಯ್ತು ಶಾಂತಿಪೆ, ತಪ್ಪಾಯ್ತು.
6: ಬೇಡದಣಿ, ಹಾಗೇನ್ಬೇಡಿ. ನಾನೊಬ್ಳು ಮೂರ್ಖ ಹೆಂಗಸು, ನನ್ನ ದುರ್ವಿಧಿಗಾಗಿ ತಡೆಯಲಾರದೆ ಏನೇನು ಬಡಬಡಿಸ್ತೀನಿ. ಆದ್ರೂ ನಿಮ್ಮ ದೀನವಾಣಿ ಕೇಳಿ ಸುಮ್ಮನಿರುವಷ್ಟು ಕಠೋರಳಲ್ಲ ನಾನು. ಅಂದು ನ್ಯಾಯಾಲಯಕ್ಕೆ ನಿಮ್ಮನ್ನು ಕರೆಸಿದಾಗ ನನ್ಗನ್ಸಿತ್ತು, ಹೆಂಡತಿ ಮಕ್ಕಳ ಪರಿವೆ ಮಾಡದ ಊರ ಜನರ ಉದ್ಧಾರಕ್ಕಾಗಿ ಇಷ್ಟು ದುಡಿದ ನಿಮ್ಗೆ ಲೋಕಸಭೆಯವರು ಬಹುಮಾನ ಕೊಟ್ಟು ಗೌರವಿಸಬಹುದು ಅಂತ. ಆದ್ರೆ ಕೊನೆಗ್ ತಿಳಿತು ನಿಮ್ಮನ್ನು ಕಾರಾಗ್ರಹಕ್ಕೆ ದಬ್ಬಿದರೆಂದು. ಅದಕ್ಕೂ ಸಮಾಧಾನ ಪಟ್ಕೊಂಡೆ ನಾನು. ತಲೆ ಕೆಟ್ಟು ಬೀದಿ ಬೀದಿ ತಿರುಗುವವರ ಬುದ್ಧಿ ಸರಿಯಾಗ್ಲಿಕ್ಕಂತಾನೆ ಹೀಗೆ ಮಾಡಿದ್ದಾರೆ ಅಂತ. ಇನ್ನು ಮುಂದಾದ್ರೂ ನನ್ನ ಸಂಸಾರ ಹೊಂದಿಕೊಂಡು ಸುಂದರವಾಗಬಹುದು ಅಂತ ಆಸೆ ಪಟ್ಟೆ. ಪ್ರತಿದಿನ ಕಾರಾಗೃಹದ ಬಾಗಿಲಲ್ಲಿ ಬಂದು ನಿಂತು ತಲೆ ಬಡ್ದ್ಕೊಂಡೆ. ನಿಷ್ಕರ್ಣಿಗಳು, ಒಳಗ್ ಬಿಡ್ಲೇ ಇಲ್ಲ ಗೊತ್ತಾ. ನಿಮ್ಮ ಶಿಷ್ಯರೆಂದು ಯಾರ್ಯಾರೋ ಮನೆಗ್ ಬರ್ತಾ ಇದ್ರು. ಪ್ರೇತ ಕಳೆಯ ಮುಖ ಮಾಡಿ ಏನೇನೋ ಸಮಾಧಾನ ಹೇಳ್ತಾ ಇದ್ರು. ಕೊನೆಯ ತನಕ ಒಬ್ಬರಾದ್ರೂ ಬಾಯ್ ಬಿಟ್ಟು ಸತ್ಯ ಸಂಗತಿ ನನ್ಗೆ ಹೇಳಲೇ ಇಲ್ಲ. ಎಲ್ರು ವಂಚಿಸಿದ್ರು, ನನ್ನನ್ನು ಎಲ್ರು ವಂಚಿಸಿದ್ರು, ನೀವು ಸಹ.
5: ಇಲ್ಲ ಸಾಂತಿಪ್ಪೆ, ನಾನು ನಿನ್ನನ್ನು ಎಂದೆಂದೂ ವಂಚಿಸಿಲ್ಲ. ಹೀಗೆ ಬಾ, ಸಮಾಧಾನದಿಂದ ಬಂದು ನನ್ನ ಬಳಿ ಕುಳಿತುಕೊಳ್ಳು.
6: ಸಮಾಧಾನ? ಜೀವನದಲ್ಲಿ ಇನ್ನೇನು ಉಳಿದಿದೆ ಅಂತ ನನಗೆ ಸಮಾಧಾನ ಹೇಳ್ತಾ ಇದ್ದೀರಿ ನೀವು? ಇನ್ನೆಷ್ಟು ಹೊತ್ತು ಉಳಿದಿದೆ ಅಂತ ನನ್ನ ಪಕ್ಕದಲ್ಲಿ ಕೂರಿಸಿಕೊಳ್ತಾ ಇದ್ದೀರಿ? ಬುದ್ಧಿವಂತರ ಸಾಲಿನಲ್ಲಿ ಕುಳಿತು ಜ್ಞಾನಿಗಳ ಮಾತಾಡುವ ನಿರ್ದಯ ಗಂಡಸೆ, ಕೈ ಹಿಡಿದ ಹೆಂಡತಿಗೆ ಸಹ ನಿಮ್ಮ ಸಾವಿನ ಸುದ್ದಿ ತಿಳಿಸಬಾರ್ದಿತ್ತ?
4: ತಾಯಿ, ನಾವು ಈತನನ್ನ ಬದುಕಿಸುವ ಪ್ರಯತ್ನದಲ್ಲಿದ್ದೆವು, ಹಾಗಾಗಿಯೇ ನಾವು ನಿಮಗೆ ತಿಳಿಸಲಿಲ್ಲ.
6: ಪುಣ್ಯ ಕಟ್ಟಿಕೊಂಡಿರಿ. ಬದುಕಿಸುವ ಪ್ರಯತ್ನ ಮಾಡುವವರು ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ? ಇನ್ನು ಇಲ್ಲೇಕೆ ನಿಂತಿದ್ದೀರಿ? ನನ್ನನ್ನು ಕಂಡು ಹೆದರಿ ಹೆದರಿ ಓಡುವ ಊರಿನ ಜನರೆಲ್ಲ ಇಂದು ತಾವಾಗೆ ನನ್ನನ್ನು ಕರೆತಂದು ಹೇಳಿದ್ರು, ಸಾಂತಿಪೆ ಇಂದು ನಿನ್ನ ಗಂಡನನ್ನು ಕೊಲ್ಲುತ್ತಾರೆ ಅಂತ. ಏಕೆ? ನೀವೇನ್ ತಪ್ಪು ಮಾಡಿದ್ರಿ? ಯಾರಿಗೇನ್ ಅನ್ಯಾಯ ಮಾಡಿದಿರಿ ನೀವು?
5: ಸಾಂತಿಪೆ, ದೇವರು ಹಾಗೂ ಧರ್ಮ, ಮಾನವ ಹಾಗೂ ಆತ್ಮ, ಇವುಗಳ ಬಗ್ಗೆ ನಾನು ಮಾಡಿದ ಸತ್ಯಶೋಧನೆ ಲೋಕಸಭೆಯ ನ್ಯಾಯಾಧೀಶರಿಗೆ ಅಪರಾಧವೆನಿಸಿದೆ.
6: ಯಾವ ಮೂರ್ಖರು ಈ ನಿರ್ಣಯವನ್ನು ಕೊಟ್ಟವರು? ದೇವರು ಧರ್ಮ ಸತ್ಯ ಎಂದು ಬಡಬಡಿಸುವ ಹುಚ್ಚು ನಿಮಗೆ ಹಿಡಿದಿದೆ ಎಂದು ನ್ಯಾಯದ ಹುಚ್ಚು ಹಿಡಿದ ಅವರಿಗೂ ತಿಳಿದಿಲ್ವಾ? ಈ ಹುಚ್ಚರ ಸಂತೆಯಲ್ಲಿ ನಿಷ್ಪಾಪಿಗಳಾದ ನಾವು ಗೋಳಾಡುವಂತೆ ಮಾಡಬೇಡಿ. ಇಷ್ಟು ದಿನ ಹೊಟ್ಟೆಗೆ ಅನ್ನ ಸಿಗದಿದ್ರು, ನೀವು ಮನೆಗೆ ಬಾರದೆ ಇದ್ರು, ನನ್ನ ಗಂಡ ಎಲ್ಲಿಯೋ ಬದುಕಿದ್ದಾರೆ ಎಂದು ಸಮಾಧಾನ ಪಟ್ಕೊಂಡಿದ್ದೆ. ನನ್ನ ಪಾಲಿಗೆ ಆ ಸುಖವೂ ಇಲ್ಲದಂತೆ ಮಾಡಬೇಡಿ. ಅನಾಥ ಮಕ್ಕಳನ್ನ ಕಟ್ಕೊಂಡು ಬೀದಿ ಬೀದಿ ಅಲೆವ ವಿಧವೆಯ ಪಾಡಿಗೆ ನನ್ನನ್ನು ಗುರಿ ಮಾಡಬೇಡಿ.
5: ಇಲ್ಲ ಸಾಂತಿಪೆ, ಹಾಗೆಂದು ಆಗ್ಲಾರದು. ಜೀವ ವಿತ್ತ ದೇವರ ಮೇಲೆ ವಿಶ್ವಾಸ ಬಿಟ್ಟರೆ ನಮ್ಮ ಮಕ್ಕಳು ಅನಾಥರಾಗುವುದಿಲ್ಲ. ಅಲ್ಲದೆ ನೀನು ವಿಧವೆಯಾಗುವೆ ಎಂದು ನೊಂದುಕೊಳ್ಬೇಡ. ತ್ಯಾಗದೊಡನಾಗುವ ನಿನ್ನ ಹೊಸ ಮದುವೆ ಕಂಡು ಜನರು ನಿನಗೆ ಕೈ ಮುಗಿಯು.
6: ಯಾರು ಜನರು? ಜೀವಂತ ದೇವರನ್ನು ಕೊಂದು ಕಲ್ಲಿಗೆ ಕೈ ಮುಗಿಯುವ ಜನರು? ಈ ನಿಮ್ಮ ಹುಚ್ಚಿನ ಆಸ್ತಿಯನ್ನಷ್ಟೇ ನನಗೆ ಬಿಟ್ಟು ಹೋಗ್ಬೇಡಿ. ನಾನು ಜೀವನದಲ್ಲಿ ಕಂಡದ್ದು ಗಂಡ, ಮನೆ, ಮಕ್ಕಳು. ಇದೇ ನನ್ನ ಆತ್ಮ, ಇದೇ ನನ್ನ ದೇವರು, ಇದೇ ನನ್ನ ಸತ್ಯ. ಅವುಗಳಲ್ಲಿ ಹೆಚ್ಚಿನ ಭೋಗವನ್ನೆಂದು ನಾನು ಬಯಸಿಲ್ಲ. ತ್ಯಾಗದ ಶಕ್ತಿಯಂತೂ ನನಗಿಲ್ಲ. ನಿಮ್ಮೊಬ್ಬರ ಮಾತಿಗೆ ಬೆಲೆ ಬರಬೇಕು ಅಂತ ನಮ್ಮ ಮೂವರ ಕೊಲೆ ಮಾಡಬೇಡಿ.
5: ಸಾಂತಿಪೆ, ಇಂದಿನ ತನಕ ನಾನು ನಿನಗೆ ಬೈದಿಲ್ಲ, ನಿಂದಿಸಿಲ್ಲ, ಎಂದೂ ನಿನ್ನ ಮನ ನೋಯಿಸಿಲ್ಲ. ಆದರೆ ಈಗ ಮಾತ್ರ ಅವೆಲ್ಲ ಶಿಕ್ಷೆಗಳನ್ನು ಒಮ್ಮೆಗೆ ಕೊಡುತ್ತಿದ್ದೇನೆ. ಕೇವಲ ಈ ದೇಹಕ್ಕಾಗಿ ಮೋಹ ಪಡಬೇಡ. ಸತ್ಯದ ಹಾದಿಯಲ್ಲಿ ಕಣ್ಣೀರು ಚೆಲ್ಲಬೇಡ. ವ್ಯಕ್ತಿ ಎಷ್ಟೇ ದೊಡ್ಡವನಾಗಲಿ, ಆತನು ಅಲ್ಪಾಯು. ತತ್ವ ಎಷ್ಟೇ ಸಣ್ಣದಾದರೂ ಅದು ಚಿರಾಯು. ಆ ಚಿರಾಯು ಪದವಿ ಮುಟ್ಟುವುದಕ್ಕಾಗಿಯೇ ನಿಮ್ಮೆಲ್ಲರ ಋಣಾನುಬಂಧ ದಾಟಿ ನಾನು ಹೊರಟಿದ್ದೇನೆ.
6: ನಮ್ಮೆಲ್ಲರನ್ನು ಬಿಟ್ಟು? 30 ವರ್ಷದ ಬಡ ಸಂಸಾರದಲ್ಲಿ ಏಕನಿಷ್ಠೆಯಿಂದ ಬಾಳಿದ ನನ್ನನ್ನು ಬಿಟ್ಟು? ನಿದ್ದೆಯಲ್ಲಿಯೂ ಅಪ್ಪ ಅಪ್ಪ ಎಂದು ಕನವರಿಸುವ ನಮ್ಮ ಮಕ್ಕಳನ್ನು ಬಿಟ್ಟು? ಅಪ್ಪ, ಇದೆಂತ ಕಠೋರ ಮನಸ್ಸು ನಿಮ್ಮದು! ಇದ್ದ ಮನೆಗೆ ಬೆಂಕಿ ಹಚ್ಚಿ ಊರಿಗೆ ಬೆಳಕು ತೋರಿಸಲು ಹೊರಟಿದ್ದೀರಿ. ಮಹಾಜ್ಞಾನಿಗಳು ನೀವು. ನನ್ನ ಒಪ್ಪಿಗೆ ಇಲ್ಲದೆ ನಿಮ್ಮನ್ನು ಸಾಯಲು ಬಿಡುವವರು ಯಾರು? ನಾನು ನಿಮ್ಮನ್ನು ಬದುಕಿಸುತ್ತೇನೆ. ಕ್ರೀಟೋ, ಪ್ಲೇಟೋ, ನೀವೇಕೆ ತಲೆ ತಗ್ಗಿಸಿ ನಿಂತಿರುವಿರಿ? ನನಗೇನಾದರೂ ಸಹಾಯ ಮಾಡಿ. ಇವರು ಬದುಕಬೇಕೆಂದು ನಿಮಗೂ ಮನಸ್ಸಿದೆ ಅಲ್ಲವೇ?
3: ಹೌದು ತಾಯಿ, ಬೇಕಾದಷ್ಟು ಪ್ರಯತ್ನ ಮಾಡಿದೆವು, ಆದರೆ ಈತನೇ ಅದಕ್ಕೆ ಒಪ್ಪುವುದಿಲ್ಲ.
6: ಇವರಿಗೆ ಬುದ್ಧಿ ಇಲ್ಲ. ವೈದ್ಯರನ್ನು ಕರೆಯಲು ಹುಚ್ಚರನ್ನೇಕೆ ಕೇಳಬೇಕು? ನಾನು ನ್ಯಾಯಾಧೀಶರಲ್ಲೇ ಹೋಗಿ ಬೇಡಿಕೊಳ್ಳುತ್ತೇನೆ. ಇವರನ್ನು ಕೊಂದು ಅವರಿಗೇನು ಸಿಗಬಲ್ಲದು?
4: ಹೌದು ತಾಯಿ, 11 ಜನ ಮುಖ್ಯ ನ್ಯಾಯಾಧೀಶರಲ್ಲಿ ಹೆಚ್ಚಿನವರು ಇವನ ಸಾವನ್ನ ಬಯಸುವುದಿಲ್ಲ. ಅವರು ಹೇಳುವುದಿಷ್ಟೇ, ಸಾಕ್ರೆಟಿಸ್ನ ತತ್ವಗಳು ಸೋಲಲೇಬೇಕು, ಆತನ ತತ್ವಗಳನ್ನು ಸದೆಬಡಿಯಲೇಬೇಕು ಎಂದು. ತಾಯಿ, ಈ ರೀತಿ ಸತ್ಯದ ಕೊಲೆಯಾಗುವುದನ್ನು ನಾವು ಸಹಿಸುವುದೆಂತು?
6: ಗುರುವಿನಂತೆ ಶಿಷ್ಯ, ನಿನಗೂ ಹುಚ್ಚು, ಆ ನ್ಯಾಯಾಧೀಶರಿಗಂತೂ ಹುಚ್ಚರನ್ನು ಕೊಲ್ಲುವ ಹುಚ್ಚು. ಈ ಗೊಂದಲದಲ್ಲಿ ನಾನ್ ಮಾತ್ರ ಬುದ್ಧಿ ಕಳೆದುಕೊಳ್ಳಲಾರೆ. ಯಾವ ನ್ಯಾಯಾಧೀಶರೇ ಆಗ್ಲಿ, ಹೆಂಡತಿ ಮಕ್ಕಳಿದ್ದವರೇ ಇರ್ತಾರಲ್ಲ, ನನ್ನ ದುಃಖವನ್ನ ಅರ್ಥ ಮಾಡಿಕೊಂಡರು. ಅವರ ಕಾಲಡಿಯಲ್ಲಿ ಉರುಳಾಡಿ ಹಣೆ ಹಣೆ ಬರೆದುಕೊಂಡು ನಾನು ಇವರನ್ನ ಖಂಡಿತ ಬದುಕಿಸ್ತೀನಿ. ಕೇಳಿಸ್ತೆ, ಒಮ್ಮೆ ನನ್ನತ್ತ ನೋಡಿಯಲ್ಲ, ನೀವು ಬದುಕಿದ್ರೆ ನಮ್ಮೆಲ್ಲರ ಬದುಕು, ಇಲ್ಲವಾದ್ರೆ ಏನಿದೆ? ಜೀವವಿದ್ದು ಸತ್ತ ಹೆಣಗಳಾಗ್ತೀವಿ ನಾವು. ನೀವು ನನಗಾಗಿ ಅಲ್ಲ, ಮಕ್ಕಳಿಗಾಗಿ ಆದ್ರೂ ಮನೆಗೊರಡೋ ಮನಸ್ಸು ಮಾಡಿ. ನಿಮ್ಮನ್ನ ಕರೆದೊಯ್ಲು, ನಾನೀಗ ಬರ್ತೀನಿ.
5: ಶಾಂತಿಪೆ, ಶಾಂತಿಪೆ ನಿಲ್ಲು, ಬಾ ಹೀಗೆ ನನ್ನ ಹತ್ರ ಬಾ.
6: ಎಂದು ಇಷ್ಟು ಪ್ರೀತಿಯಿಂದ ಹತ್ತಿರ ಕರೆದಿರ್ಲಿಲ್ಲ ನೀವು, ಇಂದು ಮಾತ್ರ ಹೀಗೆ ಕಿದಣಿ?
5: ಜೀವನದ ಗೆಳತಿ, ಬಡತನದ ಅಂಧಕಾರದಲ್ಲಿ ಮಿನುಗಿದ ಬಾಳಿನ ಜ್ಯೋತಿ, ಈವರೆಗೆ ನನ್ನಿಂದಾದ ಅಪರಾಧಗಳನ್ನೆಲ್ಲ ಕ್ಷಮಿಸು, ಕ್ಷಮಿಸು.
6: ಅಯ್ಯೋ, ಹೀಗೇಕೆ ಹೇಳ್ತಾ ಇದ್ದೀರಿ ನನ್ನ ದೇವ್ರೆ? ನಿಮ್ಮಿಂದೇನು ಅಪರಾಧವಾಗಿಲ್ಲ. ಮಲ್ಲಿಗೆ ಹೂವಿನಂತ ನಿಮ್ಮ ಮನಸ್ಸನ್ನ ಯಾವಾಗ್ಲೂ ನನ್ನ ಈ ಮುಳ್ಳಿನ ನಾಲಿಗೆಯಿಂದ ನೋಯಿಸಿದ್ದೀನಿ. ಇಂದು ನಿಮ್ಮ ಬೆಲೆ ನನಗೆ ತಿಳಿತು, ಇನ್ನೆಂದೂ ನಿಮ್ಮನ್ನ ಪೀಡಿಸೋದಿಲ್ಲ. ಬರ್ತೀನಿ ನಾನೀಗ, ನಿಮ್ಮನ್ನ ಕರೆದೊಯ್ಲು ನಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ, ಖಂಡಿತವಾಗಿ ಬರ್ತೀನಿ. ಧಣಿ, ನಿಮ್ಮ ಆಣೆಯಾಗಿ ಬರ್ತೀನಿ.
5: ಅವಳಿಷ್ಟು ಪೂರ್ಣವಾಗಬೇಕು, ನನ್ನಾಣೆ ಹಾಕಿದ್ದಾಳೆ. ಪ್ಲೇಟೋ, ಇಲ್ಲಿಯ ಕೆಲಸಗಳು ಮುಗಿದ ಮೇಲೆ ಮೊದಲು ನನ್ನ ಜಡ ದೇಹವನ್ನು ಮನೆಗೆ ತೆಗೆದುಕೊಂಡು ಹೋಗಿ ನನ್ನ ಕೈಗಳನ್ನೆತ್ತಿ ಮಕ್ಕಳ ತಲೆಯ ಮೇಲಿಟ್ಟು ನೀವೇ ಆಶೀರ್ವಾದ ಮಾಡಿ. ನನ್ನಂತೆ ನನ್ನ ಮಕ್ಕಳು ಸತ್ಯಕ್ಕಾಗಿ ಪ್ರಾಣ ಕೊಡಲೆಂದು ಇದೇ ನಾನವರಿಗೆ ಬಿಟ್ಟು ಹೋಗುವ ಪಿತ್ರಾರ್ಜಿತ.
3: ಹೀಗೆ ಹೇಳಬೇಡ ಸೋಕ್ರೆಟಿಸ್, ದೇವರ ದಯೆಯಿಂದ, ತಾಯಿ ಶಾಂತಿಪೆಯ ಪ್ರಯತ್ನಗಳಿಂದ ಸತ್ಫಲ ದೊರೆಯಬಹುದು.
5: ಮೋಹಕ್ಕೆ ಬಿದ್ದು ಮಾಡುವ ಯಾವ ಪ್ರಯತ್ನಗಳಿಗೂ ದೇವರು ಸತ್ಫಲ ಕೊಡುವುದಿಲ್ಲ. ಕಲ್ಪನೆಯ ತೃಪ್ತಿ ಮರೆತು ನಿರ್ವಿಕಲ್ಪದ ಚಿಂತನೆ ಮಾಡುವ, ಕುಳಿತುಕೊಳ್ಳಿ. ಉಳಿದ ಸ್ವಲ್ಪ ಸಮಯವನ್ನು ವ್ಯರ್ಥಾಲಾಪದಲ್ಲಿ ಕಳೆಯುವುದಕ್ಕಿಂತ ಆತ್ಮವಿಮೋಚನೆಗಾಗಿ ವಿವೇಕ ತಾಳುವ. ಪ್ಲೇಟೋ, ನೀನು ನನ್ನ ಉತ್ತರಾಧಿಕಾರಿ, ಈಗ ನೀನು ನಿರುತ್ತರನಾಗಬೇಡ.
4: ಸಾಕ್ರೆಟಿಸ್, ಆತ್ಮಶೋಧನಾ ಮಾರ್ಗದಲ್ಲಿ ದೇಹಕ್ಕೇಕೆ ಇಷ್ಟು ಸಂಕಟವಾಗುತ್ತದೆ?
5: ಸಂಕಟ? ಸಾಗರದ ಆಳಕ್ಕೆ ಮುಳುಗಿದವನಿಗೆ ಮಾತ್ರ ಆತ್ಮದ ಮುತ್ತು ದೊರೆಯುತ್ತದೆ. ದಂಡೆಯಲ್ಲಿ ಕುಳಿತು ಕೂಗುವವನಿಗೆ ದೊರೆಯುವುದು ದೇಹವೆಂಬ ಬರಿಯ ಚಿಪ್ಪು.
3: ಜೀವಮಾನದಲ್ಲಿ ಆತ್ಮ ದೇಹಗಳ ಸಂಬಂಧ ಯಾವುದು?
5: ಒಂದು ಅಗೋಚರ, ಮತ್ತೊಂದು ಗೋಚರ.
3: ಅದೇಗೆ?
5: ವಾದ್ಯಗಳು ತಂತಿಗಳು ಗೋಚರ ವಸ್ತುಗಳಾಗಿದ್ದರೂ ಮುಟ್ಟಿದಾಕ್ಷಣ ಅವುಗಳಿಂದ ಹೊರಡುವ ಸ್ವರವು ಅಗೋಚರವಲ್ಲವೇ? ಅದರಂತೆ ಆತ್ಮವು ದೇಹ ವಾದ್ಯದಲ್ಲಿ ಅಡಗಿರುವ ಧ್ವನಿ, ಸತ್ಯ ಸಾಧನೆಯಿಂದ ಲಭಿಸುವ ದೈವವಾಣಿ.
4: ಮರಣದಲ್ಲಿ ಆ ವಾಣಿ ಎಲ್ಲಿ ಅಡಗಿರುತ್ತದೆ?
5: ಪ್ರಾಣಿ ಪ್ರಪಂಚದ ಗ್ರಹಣ ಶಕ್ತಿಯಿಂದ ಮುಕ್ತವಾಗಿ ವಿಶ್ವದ ಮಹಾಶಕ್ತಿಯ ಅಲೆಗಳಲ್ಲಿ ಅದು ಸೇರಿಕೊಳ್ಳುತ್ತದೆ.
3: ಆ ಅಲೆಗಳು ಹೇಗಿವೆ, ನಾವದನ್ನು ತಿಳಿಯಬಲ್ಲವೆ?
5: ಗರ್ಭಕೋಶದಲ್ಲಿ ಇರುವಾಗಲೇ ಶಿಶುಗಳಿಗೆ ಎದೆಬಡಿತ ಹುಟ್ಟಿಸುವ ಆ ಶಕ್ತಿ, ಭೂಮಿಯನ್ನು ಸಮತೂಕದಲ್ಲಿ ಧಾರಣ ಮಾಡಿ ಹಗಲು ರಾತ್ರಿಗಳಲ್ಲಿ ಹೊರಳಾಡಿಸುವ ಆ ಶಕ್ತಿ, ಪಾಪ ಪುಣ್ಯಗಳಿಗೆ ಅನುರೂಪವಾದ ಯೋನಿಗಳಲ್ಲಿ ಪ್ರಾಣಿ ಕೋಟಿಗಳಿಗೂ ಜನ್ಮ ಕೊಡುವ ಆ ಶಕ್ತಿಯ ಅರಿವು ನಮಗಾಗದೆ ಏನು?
4: ಸಾಕ್ರೆಟಿಸ್, ಈ ನಿನ್ನ ತತ್ವಗಳನ್ನು ಬರೆದಿಟ್ಟರೆ ಅನೇಕ ಮಹಾಗ್ರಂಥಗಳಾಗುತ್ತಿದ್ದವು, ಹಾಗೆ ಮಾಡದೆ ಹೊರಟಿರುವೆ. ಇದುವೇ ನಮ್ಮ ದುರ್ದೈವ.
5: ನಿಮ್ಮಂತ ಸಾವಿರಾರು ತರುಣರ ಹೃದಯಗಳೇ ನನ್ನ ಗ್ರಂಥಗಳು ಪ್ಲೇಟೋ. ಅವುಗಳನ್ನು ಓದಬೇಕೆಂದಿಲ್ಲ, ಅವು ತಾವಾಗಿಯೇ ನುಡಿಯುತ್ತವೆ, ನುಡಿದಷ್ಟು ಬೆಳೆಯುತ್ತವೆ. ಇದಿಷ್ಟು ಸಾಲದೆ.
3: ಸಾಕ್ರೆಟಿಸ್, ಮರಣ ಶಾಸನ ತೆಗೆದುಕೊಂಡು ಮೆಲಿಟಸ್ ಬಂದನು.
5: ಬಾ ಮಿತ್ರ, ನಾನು ನಿನ್ನನ್ನು ಸ್ವಾಗತಿಸುತ್ತೇನೆ.
7: ಸಾಕ್ರಟೀಸ್, ನಿನ್ನ ಅಂತ್ಯಕಾಲ ಸಮೀಪಿಸಿತು.
5: ಅದರೊಡನೆ ನೀನೂ ಬಂದೆ. ನಾನು ಭಾಗ್ಯಶಾಲಿ.
7: ದೇಶದ್ರೋಹಿಗಾಗುವ ಪ್ರಾಯಶ್ಚಿತ್ತ, ನಿನಗಾಗುವ ಈ ಮರಣದಂಡನೆ.
5: ಅನೇಕರಿಗೆ ತಿಳಿಯದೆ ಬರುವ ಸಾವು ನನಗೆ ತಿಳಿದು ಬರುತ್ತಿದೆ. ಈ ಉಪಕಾರ ಮಾಡಿದ ನಿನಗೆ ನಾನು ಚಿರಋಣಿಯಾಗಿದ್ದೇನೆ ಮಿತ್ರ.
7: ನಾನು ನಿನ್ನ ಮಿತ್ರನಲ್ಲ. ಲೋಕಸಭೆಯ ಜನರೊಡನೆ ನಿನಗಾಗಿ ದ್ವೇಷ ಕಟ್ಟಿಕೊಂಡಿರುವೆ. ಅದರಂತೆ ನಾನು ನಿನ್ನ ವೈರಿ.
5: ನೀನು ವೈರಿಯಾದರೂ ನನಗೆ ಪೂಜ್ಯನೇ. ಏಕೆಂದ್ರೆ ವೈರಿಗಳೇ ಇರಲಾರದವರಿಗೆ ಸುದೈವವು ಇರುವುದಿಲ್ಲ.
7: ನಿನ್ನ ಸುದೈವದ ಕಾಣಿಕೆಯಾದ ಈ ಮರಣ ಶಾಸನವನ್ನು ಓದಿ ಹೇಳಲೇ?
5: ಅದನ್ನು ಕಾರಾಗೃಹದ ಅಧಿಕಾರಿಗಳಿಗೆ ಓದಿ ಹೇಳು. ಅದು ಅವರಿಗೆ ತಿಳಿದರೆ ಸಾಕು.
7: ಸಾಕ್ರಟೀಸ್, ಇನ್ನಾದರೂ ನಿನ್ನ ತತ್ವಗಳ ಸೋಲನ್ನು ಒಪ್ಪಿಕೋ. ವ್ಯರ್ಥವಾಗಿ ಸಾಯಬೇಡ.
5: ನನ್ನ ಸಾವು ವ್ಯರ್ಥವಾಗುವುದಿಲ್ಲ.
7: ಸಾರಿ ಸಾರಿ ಹೇಳುತ್ತಿದ್ದೇನೆ, ಸೋಲನ್ನು ಒಪ್ಪಿಕೋ. ನಾನು ನಿನ್ನನ್ನು ಬದುಕಿಸಬಲ್ಲೆ.
5: ಇಷ್ಟು ದಿನ ಬದುಕಿರಲು ನೀವು ಬಿಟ್ಟಿರುವುದೇ ಸಾಕು. ಇನ್ನು ಆ ಮಾತೆತ್ತಬೇಡ. ಕೆಲವು ದಿನಗಳ ಬದುಕಿಗಾಗಿ ಆಶಿಸಿ ಅಮರವಾದ ನನ್ನ ಈ ಆತ್ಮವನ್ನು ಮಾರಿಕೊಳ್ಳಲಾರೆ.
7: ಆತ್ಮ ಆತ್ಮ, ಈ ನಿನ್ನ ಪೊಳ್ಳು ಹರಟೆಯನ್ನು ತತ್ವಜ್ಞಾನವೆಂದು ನಾನು ನಂಬುವವನಲ್ಲ.
5: ನಿಜ, ಇಳೆಯ ಮಾನವರೆಲ್ಲ ತತ್ವಜ್ಞಾನಿಗಳನ್ನು ನಂಬಿದರೆ ಭವದ ಒಳಗೆಲ್ಲ ಮೋಹದ ಬೀಜ ಅಳಿದೀತು. ಮೇಘದ ಹನಿಗಳೆಲ್ಲ ಮುತ್ತಾದರೆ ಸಪ್ತ ಸಾಗರಗಳ ಗತಿಯೇನು? ಕತ್ತಲೆ ಇದ್ದರಲ್ಲವೇ ಬೆಳಕು ಕಾಣುವುದು.
7: ಬೆಳಕು? ಈ ಮೋಸದ ಮಾತುಗಳ ಮರೆಯಲ್ಲಿಯೇ ನೀನು ಕ್ರಾಂತಿಯ ಬೆಂಕಿ ಹೊತ್ತಿಸಿದೆ. ಧರ್ಮಗುರುಗಳು ಸಂಪ್ರದಾಯದ ಸುಲಿಗೆಗಾರರೆಂದು ತರುಣರಲ್ಲಿ ದ್ವೇಷ ಬಿತ್ತಿದೆ. ದೇವಸ್ಥಾನಗಳು ಲಾಭ ಬುಡುಕರ ಅಂಗಡಿಗಳೆಂದು ಪುಂಡರನ್ನು ಉರಿದುಂಬಿಸಿದೆ. ರಾಜ್ಯದ ಅಧಿಕಾರಿಗಳು ಲಂಚಗೂಳಿಗಳೆಂದು ಅಥೆನ್ಸಿನ ಗಣತಂತ್ರವನ್ನೇ ಬುಡಮೇಲು ಮಾಡುವ ಭಯಾನಕ ಯೋಜನೆ ಹೂಡಿದೆ.
5: ಸಂಪ್ರದಾಯದ ಬಾಲ ಹಿಡಿದ ಅವಿವೇಕಿಗಳನ್ನು, ಧರ್ಮ ಗುರುಗಳ ಹಿಂದೆ ತಿರುಗಾಡುವ ಹೊಟ್ಟೆಬಾಕರನ್ನು ನಾನು ದೈವಾಜ್ಞೆಗೆ ವಿಧೇಯನಾಗಿ ಪರೀಕ್ಷೆಗೆ ಗುರಿಪಡಿಸಿದೆ. ಈ ಅಧಿಕಾರ ಗಣತಂತ್ರ ರಾಜ್ಯದ ಪ್ರತಿಯೊಬ್ಬನಿಗೂ ಇದೆ. ನಿರ್ಭಯವಾಗಿ ವಿಮರ್ಶಿಸುವುದು, ನಿರ್ವಂಚನೆಯಿಂದ ಮಾತನಾಡುವುದು, ಇದೇ ರಾಷ್ಟ್ರೀಯ ವರ್ತನೆ. ಇದೇ ಪ್ರಜಾಧರ್ಮದ ಮೂಲ. ಮೆಲಿಟಸ್, ಕತ್ತೆ ಕುದುರೆಗಳನ್ನು ಸಹ ಅವುಗಳ ಬಲ, ವೇಗ, ವಯಸ್ಸು, ಸ್ವಭಾವಗಳನ್ನು ವಿಮರ್ಶಿಸಿ ಗ್ರಹಿಸುತ್ತೇವೆ. ಹೀಗಿರಲು ರಾಜ್ಯಕ್ಕೆ ಅಧಿಕಾರಿಗಳು ಬೇಕಾಗಿರುವಾಗ ಅವರ ಯೋಗ್ಯತೆಯನ್ನು ಪರೀಕ್ಷಿಸದೆ ಕೇವಲ ಆಡಂಬರಕ್ಕೆ ಮರುಳಾಗಿ ಆರಿಸಬೇಡಿರೆಂದು ನಾನು ಹೇಳಿದ್ದು ತಪ್ಪೆ? ಗಣತಂತ್ರದ ಉಸಿರಾದ ವಿಚಾರ ಸ್ವಾತಂತ್ರ್ಯದ ಹಾದಿ ತೋರಿಸಿದ್ದು ತಪ್ಪೆ?
7: ಆ ಹೆಜ್ಜೆಗಳ ಅಡಿಯಲ್ಲಿಯೇ ನೀನು ಹಾದಿಯ ಹೆಣವಾಗುವೆ.
5: ನೂತನ ಅಭಿಪ್ರಾಯಗಳಿಗೆ ಭೀತಿಗೊಂಡವರು ಕೇವಲ ಇದೊಂದು ಶರೀರಕ್ಕೆ ಅಂಟಿಕೊಳ್ಳುತ್ತಾರೆ. ಅಂಜಿಕೆ ಇಲ್ಲದ ನನಗೆ ಧರಿಸಲು ಅನೇಕ ಶರೀರಗಳಿವೆ.
7: ಕೊನೆಗೂ ನೀನು ಸೋಲನ್ನು ಒಪ್ಪುವುದಿಲ್ಲ. ನಿನ್ನ ಮರಣದಂಡನೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ.
5: ನನ್ನ ಮರಣ ನಿವಾರಣೆಗಿಂತ ನಿನ್ನ ಅಜ್ಞಾನ ನಿವಾರಣೆಯ ಬಲು ಕಷ್ಟ ಮೆಲಿಟಸ್.
7: ಸರಿ, ಹಾಗಾದರೆ ಸಿದ್ಧನಾಗು. ನಿನ್ನ ಕೊನೆಯ ಆಹಾರ ತೆಗೆದುಕೋ.
5: ಬನ್ನಿ ಮಿತ್ರರೇ, ಕುಳಿತುಕೊಳ್ಳಿರಿ. ಕೊನೆಯ ಆಹಾರವಾದರೂ ಇದು ನನ್ನ ದೇಶದ ಅನ್ನ. ಈಗಿದು ಚಿನ್ನ. ಇಷ್ಟು ದಿನ ಸಿಕ್ಕಷ್ಟು ನಾನೊಬ್ಬನೇ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆ. ಇಂದು ಮಾತ್ರ ನಾನೇ ನಿಮಗೆ ಕೈತುತ್ತು ಉಣಿಸಬೇಕೆಂದಿದ್ದೇನೆ.
8: ಸಾಕ್ರೆಟಿಸ್, ಇಂತಹ ಸ್ಥಿತಿಯಲ್ಲಿ ತುತ್ತುಗಳು ನಮ್ಮ ಗಂಟಲಲ್ಲಿ ಇಳಿಯಬಲ್ಲವೆ?
5: ಇವು ಬರಿಯ ತುತ್ತುಗಳಲ್ಲ ಮಿತ್ರರೇ, ಋಣಾನುಬಂಧದ ಸ್ವತ್ತುಗಳು. ನಿಮಗೆ ಹಂಚಿಕೊಡುತ್ತಿದ್ದೇನೆ, ಇದರ ನೆನಪಿಟ್ಟುಕೊಳ್ಳಿ. ಹೀಗೆಯೇ ಯಾವಾಗಲೂ ಹಸಿದವರಿಗೆ ಉಣಬಡಿಸಿ. ಏಕೆಂದರೆ ಆ ಅನಾಥರ ಗುಂಪಿನಲ್ಲಿ ನನ್ನ ಮಕ್ಕಳು ನಿಮ್ಮಲ್ಲಿ ತುತ್ತು ಬೇಡಲು ಬರಬಹುದು.
8: ಇಲ್ಲ ಸಾಕ್ರೆಟಿಸ್, ನಿನ್ನ ಹೆಂಡತಿ ಮಕ್ಕಳು ಅನಾಥರಾಗಲು ನಾವು ಬಿಡುವುದಿಲ್ಲ.
5: ಅವರು ಅನಾಥರಾಗುವರೆಂದು ನಾನು ಚಿಂತಿಸುತ್ತಿಲ್ಲ ಪ್ಲೇಟೋ. ಅವರು ಭಿಕ್ಷುಕರಾದರೂ ಸತ್ಯವಂತರ ಭಿಕ್ಷೆಯಲ್ಲಿ ಬಾಳಬೇಕೆಂದು ಬಯಸುತ್ತೇನೆ. ಅವರಿಗೆ ಈ ಅನ್ನದ ಆಣೆ ಇದೆ. ಅನ್ಯಾಯದ ಅನ್ನಕ್ಕೆ ಕೈಯೊಡ್ಡಬಾರದೆಂದು ಹೇಳಿ, ಅಸತ್ಯಕ್ಕೆ ಬೆದರಿ ಬಾಳಬಾರದೆಂದು ಹೇಳಿ.
8: ನಿನ್ನಾಣೆ ಸಾಕ್ರೆಟಿಸ್,
3: ಅಥೆನ್ಸಿನ ಜನಾಂಗವೇ ಈ ದೀಕ್ಷೆ ತೊಡುವಂತೆ ಪ್ರಯತ್ನಿಸುತ್ತೇವೆ. ಈ ಸತ್ಯ ತತ್ವಗಳಲ್ಲೇ ನಿನ್ನ ಆತ್ಮದರ್ಶನ ಹೊಂದುತ್ತೇವೆ.
5: ಸರಿ, ಹಾಗಾದ್ರೆ ಗೆಳೆಯ ಕಾದಿದ್ದಾನೆ, ಇನ್ನು ಇಲ್ಲಿಯ ಮಾತು ಮುಗಿಸಿ ಅಲ್ಲಿ ಒಂದಾಗೋಣ. ನಾನು ಮುಂದಾಗಿ ಹೋಗುತ್ತೇನೆ. ಮೆಲಿಟಸ್, ಹೊತ್ತಾಗ್ಲಿಲ್ವೇ?
7: ತೆಗೆದುಕೋ. ಮರಣದಂಡನೆ ಆದ ಖೈದಿಗೆ ರೂಢಿಯಂತೆ ಕೊಡುವ ಕೊನೆಯ ವಸ್ತ್ರ.
5: ತಡೆಯಿರಿ ಮಿತ್ರರೇ, ನಾನು ಹಾಸುತ್ತೇನೆ, ಮುಚ್ಚುವ ಕೆಲಸ ನಿಮ್ಮದು.
7: ದೇಶ ಧರ್ಮ ಹಾಗೂ ದೈವದ್ರೋಹಿಯಾದ ಸಾಕ್ರಟಿಸ್ನಿಗೆ ಅಥೆನ್ಸಿನ 500 ನ್ಯಾಯಾಧೀಶರು ಹೆಮ್ಲಾಕ್ ಎಂಬ ವಿಷದ ಬಳ್ಳಿಯ ರಸ ಕುಡಿಸಿ ಕೊಲ್ಲಿಸಬೇಕೆಂದು ತೀರ್ಪು ಕೊಟ್ಟಿದ್ದಾರೆ. ಅಪರಾಧಿ ಸಾಕ್ರಟಿಸ್, ಈ ಬಗ್ಗೆ ನೀನೇನಾದರೂ ದೂರು ಹೇಳುವುದಿದೆಯೇ?
5: ಸತ್ಯಾನ್ವೇಷಣೆಯ ಮಾರ್ಗದಲ್ಲಿ ಆತ್ಮದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟ ಆ ನ್ಯಾಯಮೂರ್ತಿಗಳಿಗೆ ನಾನು ಕೊನೆಯ ವಂದನೆಗಳನ್ನು ಅರ್ಪಿಸುತ್ತೇನೆ.
7: ಇನ್ನೇನಾದರೂ ಕೊನೆಯ ಆಸೆ ಇದ್ದರೆ ಹೇಳಬಹುದು.
5: ಒಂದೇ ಒಂದು ಆಸೆ ಇದೆ, ದೇಹವನ್ನು ನನ್ನಿಂದ ಬೇರ್ಪಡಿಸುವ ಆ ರಸವನ್ನು ಪ್ರೀತಿಯಿಂದ ನಾನೇ ಕುಡಿಯುತ್ತೇನೆ. ಕುಡಿಸುವ ಶ್ರಮ ನಿಮಗೆ ಬೇಡ.
7: ನಿನ್ನ ಇಷ್ಟವನ್ನು ಪೂರ್ಣ ಮಾಡುತ್ತೇನೆ. ಖೈದಿ ಸಿದ್ಧನಾಗಿದ್ದಾನೆ, ವಿಷದ ಬಟ್ಟಲನ್ನು ತನ್ನಿ. ಹೀಗೆ
9: ಸಾಕ್ರಟಿಸ್, ಸಾಕ್ರಟಿಸ್.
5: ಮಿತ್ರರೇ, ದೇವರು ನನ್ನನ್ನು ಎತ್ತಿಕೊಳ್ಳಲು ಬರುವಾಗ ಆತನ ಹಾದಿಯಲ್ಲಿ ಆಭಾಸದ ಮುಳ್ಳುಗಳನ್ನು ಹರಡುವೀರ? ಒಳುಮೋರೆಯಿಂದ ಆತನನ್ನು ಸ್ವಾಗತಿಸುವೀರ? ಸಲ್ಲದು, ಸಲ್ಲದು. ನಗುವಿನ ಬೆಳಕನ್ನು ಬೀರಿ, ಆತ್ಮವಿಶ್ವಾಸದ ಹೂ ತೋರಿ, ಶುಭ ಕೋರಿ. ಮಿತ್ರರೇ, ಮರಣವೇ ಮುಕ್ತಿಯ ದಾರಿ.
8: ಹೋಗಿ ಬಾ ದೇವ ಮಾನವ, ಹೋಗಿ ಬಾ.
7: ಅಪರಾಧಿಯೇ, ಶಿಕ್ಷೆ ಅನುಭವಿಸಲು ಸಿದ್ಧನಾಗು. ಬಟ್ಟಲೊಳಗಿನ ವಿಷ ಕುಡಿದು ನಂತರ ಅತ್ತಿತ್ತ ತಿರುಗಾಡು. ಕೈಕಾಲುಗಳಿಂದ ಮೃತ್ಯು ಮೇಲೇರಿ ಬರುವುದು, ಅನಂತರ ನೀನು ಮಂಚದ ಮೇಲೆ ನೇರವಾಗಿ ಒರಗಬೇಕು.
5: ಮಿತ್ರರೇ, ನಾವಿನ್ನು ಹೊರಡೋಣವೇ? ನೀವು ಜೀವನದತ್ತ, ನಾನು ಮರಣದತ್ತ. ಇವೆರಡರಲ್ಲಿ ಯಾವುದು ಸತ್ಯವೋ ಆ ಭಗವಂತನೇ ಬಲ್ಲ. ಇದರ ಪಾಲು ನಿನಗೆ ಕೊಡಲಾರೆ ದೇವ. ಇದು ಕೇವಲ ನನ್ನ ದೇಹಕ್ಕೆ ಸಾಕಾಗುವಷ್ಟಿದೆ. ಬದಲಾಗಿ ನನ್ನನ್ನೇ ನಾನು ನಿಮಗೆ ಸಮರ್ಪಿಸುತ್ತೇನೆ. ಸ್ವೀಕರಿಸು ಭಗವಂತ, ಸ್ವೀಕರಿಸು. ಕೈ ಕಾಲುಗಳು ಮುಕ್ತವಾದವು, ಆದರೆ ಹೃದಯದ ಕೆನ್ನೀರ ಕೊಳದಲ್ಲಿ ಶುದ್ಧ ಶ್ವೇತ ವರ್ಣದ ಕಮಲ ಅರಳುತ್ತಿದೆ. ಕಮಲ ಅರಳುತ್ತಿದೆ. ಮಿತ್ರರೇ, ದಿಲಾಸಿನ ದೇವತೆಗೆ ಒಂದು ನಾಣ್ಯದ ಸಾಲ ಉಳಿದಿದೆ, ಕೊಟ್ಟು ಬಿಡಿ.
8: ಸಾಕ್ರಟಿಸ್, ಸಾಕ್ರಟಿಸ್, ಇನ್ನೇನಾದರೂ ಹೇಳುವುದಿದೆ? ಸಾಕ್ರಟಿಸ್, ಸಾಕ್ರಟಿಸ್.
2: ಸಾಕ್ರಟಿಸ್ ವಿಷದ ಪಾತ್ರೆಯನ್ನು ಶಾಂತ ಚಿತ್ತದಿಂದ ಸ್ವೀಕರಿಸಿ ಕುಡಿದು ಬಿಡ್ತಾನೆ. ದೇಹವು ನಿಧಾನವಾಗಿ ಜಡವಾಗ್ತಾ ಇದ್ರೂ ಅವನ ಚಿಂತನೆಗಳು ಮತ್ತು ತತ್ವಗಳು ಯಾವತ್ತೂ ಮರಣ ಹೊಂದಲಿಲ್ಲ. ಸತ್ಯ, ನ್ಯಾಯ, ಜ್ಞಾನದ ಮಾರ್ಗದಲ್ಲಿ ನಡೆಯುವ ಧೈರ್ಯವನ್ನು ಸಾಕ್ರಟಿಸ್ ಜಗತ್ತಿಗೆ ಕಲಿಸ್ತಾನೆ. ಕ್ರೀಟೋ, ಪ್ಲೇಟೋ ಮತ್ತು ಇತರ ಶಿಷ್ಯರ ಕಣ್ಣಲ್ಲಿ ಕಣ್ಣೀರು ತುಂಬಿದ್ರೂ ಅವರ ಹೃದಯಗಳಲ್ಲಿ ಗುರು ನೀಡಿದ ಜ್ಞಾನದ ಬೆಳಕು ಶಾಶ್ವತವಾಗಿ ಉಳಿಯುತ್ತೆ. ಸಾಕ್ರಟಿಸ್ನ ಮರಣವು ಒಬ್ಬ ವ್ಯಕ್ತಿಯ ಅಂತ್ಯವಾಗಿರಬಹುದು, ಆದರೆ ಅದು ಸ್ವತಂತ್ರ ಚಿಂತನೆ, ಸತ್ಯಾನ್ವೇಷಣೆ ಮತ್ತು ನೈತಿಕತೆಯ ಹೊಸ ಆರಂಭವಾಗಿತ್ತು. ಇಂದಿಗೂ ಜಗತ್ತು ಸಾಕ್ರಟಿಸ್ನನ್ನು ನೆನಪಿಸಿಕೊಳ್ಳುತ್ತದೆ. ಅವನ ಪ್ರಶ್ನೆಗಳು, ವಿಚಾರಗಳು ಮತ್ತು ಆದರ್ಶಗಳು ಪ್ರತಿಯೊಬ್ಬರನ್ನು ಸತ್ಯದ ಕಡೆಗೆ ಕರೆದೊಯ್ಯುವ ಮಾರ್ಗವಾಗಿದೆ. ಸತ್ಯಕ್ಕಾಗಿ ಬದುಕಿದವರು ಎಂದಿಗೂ ಸಾಯುವುದಿಲ್ಲ. ಅವರು ತಮ್ಮ ಚಿಂತನೆಗಳಲ್ಲಿ, ತಮ್ಮ ಆದರ್ಶಗಳಲ್ಲಿ ಮತ್ತು ಮಾನವ ಕುಲದ ನೆನಪುಗಳಲ್ಲಿ ಸದಾ ಜೀವಂತವಾಗಿರುತ್ತಾರೆ. ಭಂಡಾರ್ಕಾರ್ಸ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರವಾದ ರೇಡಿಯೋ ಕುಂದಾಪುರದ ಈ ರೇಡಿಯೋ ನಾಟಕ ಸಾಕ್ರಟಿಸ್ನ ನಿರ್ಮಾಣದಲ್ಲಿ ನೆರವು ನೀಡಿದವರು ಪ್ರೊಫೆಸರ್ ಮೀನಾಕ್ಷಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕೇಳಿಸಿಕೊಂಡ ತಮಗೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ನಮಸ್ಕಾರ.
10: ಪುರಂದರದಾಸರ ಕೀರ್ತನೆ
9: ಹಕ್ಕಿ ಚಿಲಿಪಿಲಿ ಎನ್ನಲಿ, ಕೃಷ್ಣ ಕಾಗೆ ಕಾಕ ಎನ್ನಲಿ. ಹಾಡುವವರು ಮೀನಾ ಕಾರಂತ, ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ.

ಒಂದು ಭಾವಗೀತೆ, ತವರ ಸುಖದೊಳಗೆನ್ನ ಮರೆತಿಹಳು ಎನ್ನದಿರಿ. ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯ ಈ ಒಂದು ಗೀತೆಯನ್ನ ಹಾಡ್ತಾ ಇದ್ದಾರೆ ಮೀನಾ ಕಾರಂತ. ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರ್ ಹಾಗೂ ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್ ಸಾಧ್ಯದಲ್ಲಿದ್ದಾರೆ.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ತಿನ ಪ್ರಿಯ ಮನಸ್ಸೇ ಈ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ, ಹೌದು ಅವರೇ ಸುವರ್ಣ ಕುಂದಾಪುರ ಅವರು, ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೆಂಗಿದ್ರಿ ಮೇಡಮ್, ಹುಷಾರಿದ್ರ್ಯಾ?
2: ಸೂಪರ್.
1: ಸೊ ಇವತ್ತಿನ ಪ್ರಿಯ ಮನಸ್ಸೆಯಲ್ಲಿ ಯಾವ್ದ್ರ ಬಗ್ಗೆ ಮಾತಾಡುವ ನಾವು? ನೀವು
2: ಅದೇ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದು ವಿಷಯ ನಿಮ್ಗೆ ಹೇಳ್ಬೇಕು, ತುಂಬಾ ಖುಷಿ ಅನ್ಸುತ್ತೆ ಕೇಳುವಾಗ. ಇತ್ತೀಚೆಗೆ ನಂಗೆ ಸುಮಾರು ಜನ ಸಿಕ್ಕಿದವರು, ಅತ್ಯಂತ ಗಣ್ಯ ಗಣ್ಯ ವ್ಯಕ್ತಿಗಳು, ಕೆಲವರೆಲ್ಲ ರೇಡಿಯೋ ಕುಂದಾಪುರದ ಪ್ರಿಯ ಮನಸ್ಸೆ ಕಾರ್ಯಕ್ರಮದಲ್ಲಿ ಎಂತೆಂತ ಸೂಪರ್ ಟಾಪಿಕ್ ಕವರ್ ಮಾಡ್ತಾ ಇದ್ರಿ ಮೇಡಮ್, ಎಲ್ಲ ನಾವು ಕೇಳ್ತಾ ಇತ್ತು, ಯಾವ ಒಂದು ದಿನ ಮಿಸ್ ಮಾಡದೆ ಕೇಳ್ತಾ ಇತ್ತು ಅಂತ ಹೇಳಿ ಒಂದು ಕಾಂಪ್ಲಿಮೆಂಟ್ರಿ ಕೊಟ್ಟಿರ್.
1: ಚಪ್ಪಾಳೆ, ವೆರಿ ನೈಸ್, ಇದು ದ ಬೆಸ್ಟ್ ಕಾಂಪ್ಲಿಮೆಂಟ್ ಆಕ್ಚುಲಿ.
2: ಎಕ್ಸ್ಪೆಕ್ಟೆಡ್ಲಿ ಅವರೆಲ್ಲ ಕೇಳತ್ರ ಅಂತ ಹೇಳಿ, ಅವ್ರು ಕೇಳುವವರೇ ಅಲ್ಲ ಆಕ್ಚುಲಿ ಅಂತ ಅನ್ಕೊಂಡಿದ್ದೆ.
1: ಅವರೆಲ್ಲ ಕೇಳ್ತಿದ್ರು,
2: ಒಳ್ಳೆ ಟಾಪಿಕ್ ಕವರ್ ಮಾಡದಿದ್ರೆ ಅದ್ಭುತ ಅಂತ ಹೇಳಿ ಹೇಳಿದ್ರು. ಅದಕ್ಕೆ ಇವತ್ತು ಒಂದು ಅದ್ಭುತವಾದಂತ ಒಂದು ಟಾಪಿಕ್ ಕವರ್ ಮಾಡುವ ಅಂತ ಹೇಳಿ ಮನ್ಸಲ್ಲಿ ಅನ್ಕೊಳ್ತಾ ಇದ್ದಿದ್ದೆ.
1: ವೆರಿ ನೈಸ್. ಎಂತ ಟಾಪಿಕ್?
2: ಯಾವಾಗ್ಲೂ ತುಂಬಾ ಕಡೆಗಾಣಿಸುದು ಅಥವಾ ನೆನಪು ಮಾಡ್ಕೊಳ್ಳೋದೇ ಇಲ್ಲ ಅಂತ ಅನ್ಸುತ್ತೆ ಕೆಲಸಲ, ಅಥವಾ ಆ ತ್ಯಾಗ ಅಥವಾ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ನಾವು ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ಅದೇ ನಮ್ಮ ಭಾರತೀಯ ನಾರಿ ಅಲ್ವಾ. ನೋಡಿ, ನಾವು ಹೆಂಗಸ್ರೆ ನಾವು ಹುಟ್ಟಿದಾಗಿಂದ ಏನೆಲ್ಲ ಮಾಡ್ಕೊಂಡು ಬಂದಿತ್ತ, ಒಂದು ಹಣೆ ಪಟ್ಟಿ ಕಟ್ಕೊಂಡು ಹೆಣ್ಣು ಅಂತ ಹೇಳಿ, ಆ ಒಂದು ಕೆಲಸ ಇದಿರ್ಬೋದು, ಡೆಡಿಕೇಶನ್ ಅಥವಾ ಅವಳ ತ್ಯಾಗ, ಅವಳದೆಲ್ಲವನ್ನ ಮರೆತು ಆ ಕ್ಯಾರೆಕ್ಟರ್ ತಾನೊಂದು ಹೆಣ್ಣು ಅಂತ ಹೇಳಿ ಅನ್ನೋದನ್ನೇ ಮರೆತು ಅವಳು ಆ ಪಾತ್ರವನ್ನು ನಿಭಾಯಿಸ್ತಾ ಹೋಗ್ತಾಳೆ ನೋಡಿ. ಅದು ಕೊನೆಯ ಕಾಲದಲ್ಲಿ ಒಂದ್ ಸಲ ಎಲ್ಲೋ ಅವಳ ಹಿಂತಿರುಗಿ ನೋಡಿದಾಗ ಬದುಕದ್ದೆಲ್ಲ ಬರೀ ಬೇರೆಯವರಿಗೋಸ್ಕರನೇ. ಈಗ ಅತಿ ಹಿಂದೆ ನಮ್ಮ 1000 ವರ್ಷದ ನಮ್ಮ ಪುರಾಣದ ಲೆವೆಲ್ಲಿನ ಒಂದು ಹೆಣ್ಣನ್ನ ಹಿಡ್ಕೊಂಡ್ರೆ ಅಲ್ಲಿಂದ ಇವತ್ತಿನ ಒಂದು ನಾರಿವಾದ ಫೆಮಿನಿಸಂ ವರೆಗಿನ ಒಂದು ಹೆಣ್ಮಕ್ಳನ್ನು ನಾವು ಹಿಡಿದುಕೊಂಡ್ರೆ ನಿಜವಾಗ್ಲು ಹೆಣ್ಮಕ್ಳು ಎಲ್ಲಿದ್ರು
1: ಅಂದ್ರೆ, ಹೆಣ್ಮಕ್ಳು ಅಲ್ಲಿ ಹೆಣ್ಮಕ್ಳು ಒಳಗೆ ಹೆಣ್ಮಕ್ಳು ಇಲ್ಲ ಅಂತ ನೀವು ಹೇಳುದು.
2: ಅದು ಒಂದು ಈಗಿನ ಈ ಫೆಮಿನಿಸಂ ಇದ್ರ ಬಗ್ಗೆನು ಕೂಡ ಮತ್ತೆ ಅದನ್ನ ಕವರ್ ಮಾಡುವಾಗ ಅದ್ರ ಬಗ್ಗೆ ಈಗ ನಾವು ಮಾತಾಡುವ, ಅಲ್ಲೂ ಕೂಡ ಆ ಫೆಮಿನಿಸಂ ಒಳಗಡೆ ಕೂಡ ಅವಳಿಲ್ಲ ಅಂತ ನನ್ಗೆ ಅನ್ಸುತ್ತೆ ಕೆಲಸಲ. ಈ ವಿಷಯ ಇವತ್ತು ನಾವು ಮಾತಾಡುವ ತುಂಬಾ ಅದ್ಭುತವಾದಂತ ವಿಷಯ ಅಂತ ಹೇಳಿ ನಾನ್ ಅನ್ಕೊಳ್ತೀನಿ.
1: ವೆರಿ ನೈಸ್. ಸೊ ಶುರು ಮಾಡಿ ಹಂಗಿದ್ರೆ. ಈಗ ಎಂತ ಮಾತಾಡ್ತಿದ್ರೆ ನಂಗೂ ಕುತೂಹಲ ಇದೆ, ಸೊ ನಾನು ಕೇಂಬಕ್ಕೆ ರೆಡಿ ಆಗಿದೆ. ಮಧ್ಯದಲ್ಲಿ ನಂಗಂತೂ ಪ್ರಶ್ನೆ ಬಂದೇ ಬತ್ತತ್ತ, ಅದನ್ನಂತೂ ನಾ ಕೇಂಡಕ್ಕೆ ಅಂತೆ. ಮನಸ್ಸು ಮನಸ್ಸು ಮನಸ್ಸು ಪ್ರಿಯ ಮನಸ್ಸೆಯಲ್ಲಿ ಈಗ ಸುವರ್ಣ ಕುಂದಪ್ಪ ಅವರು ಶುರು ಮಾಡ್ತಾರೆ. ಶುರು ಮಾಡಿ ಮ್ಯಾಮ್.
2: ಬಹುಶಃ ನಮ್ದೇನು ಆಪ್ತ ಸಮಾಲೋಚನೆಯ ಒಂದು ಸ್ವಲ್ಪ ಹೊರಗೆ ಬಂದು ನಾವು ಈ ಟಾಪಿಕ್ ಅನ್ನು ತಗೊಂಡಿತ್ತಂತ ಹೇಳಿ ನನ್ಗೆ ಅನ್ಸುತ್ತೆ. ಬಟ್ ಏನು ಮಾನಸಿಕ ಮನಸ್ಸಿನ ಒಂದು ವೇದನೆ ಅಂತೂ ಖಂಡಿತ ಇದ್ದೇ ಇರುತ್ತೆ, ಅದನ್ನಂತೂ ಮಿಸ್ ಮಾಡುವ ಹಾಗೆ ಇಲ್ಲ.
1: ಕರೆಕ್ಟ್.
2: ಈಗ ನಮ್ ಭಾರತದಲ್ಲಿ, ಬೇರೆ ದೇಶದಲ್ಲೂ ಈಗ ಇದ್ರಾದ್ರೆ ನಮ್ ಭಾರತದಲ್ಲಿ ಈ ತ್ಯಾಗ ಅನ್ನುವಂತ ಒಂದು ಹಣೆ ಪಟ್ಟಿ ಕಟ್ಟಿಬಿಡ್ತಾರೆ ನೋಡಿ ಹೆಂಗಸರಿಗೆ. ಅದ್ರದ್ದು ಒಂದು ಇದ್ರಲ್ಲಿ ನಾವು ತಗೊಂಡಾಗ ಮುಂಚೆಯಿಂದ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವು ಹೆಣ್ಮಕ್ಳು ಅಂತ ಹೇಳಿದ್ರೆ ನಾವು ದೇವರಿಗೆಲ್ಲ ನಾವು ಕೈ ಮುಗಿಯೋದು, ಅಥವಾ ಹೆಣ್ಮಕ್ಳು ಅಂತ ಹೇಳಿದ್ರೆ ದೇವರು ಅಂತ ಹೇಳಿ ನಾವು ಕೈ ಮುಗಿಯೋದು, ಆ ತರದ್ದೆಲ್ಲ ಒಂದು ಕಾನ್ಸೆಪ್ಟ್ ಇದ್ದಿತ್ತು ಹಿಂದಿಂದ. ಆದ್ರೆ ಕೆಲವು ಸಲ ನಾವು ಈ ಹೆಣ್ಮಕ್ಳು ನೋಡಿ ಅವ್ರದ್ದು ಕನಸುಗಳು, ಅವ್ರದ್ದು ಈ ಎಲ್ಲ ಅವಳ ಒಂದು ತನ್ನ ಒಂದು ನೋವುಗಳನ್ನ, ತನ್ನ ಹಸಿವಿರ್ಬೋದು, ಕನಸುಗಳಿರ್ಬೋದು, ಆಸಕ್ತಿಗಳಿರ್ಬೋದು, ಹವ್ಯಾಸಗಳಿರ್ಬೋದು, ಇವುಗಳನ್ನೆಲ್ಲ ನುಂಗಿಕೊಳ್ಳುವಂತ ಆ ಮೌನವಾಗಿರುವಂತ ಗುಣ ಇದೆಯಲ್ಲ, ಅದಕ್ಕೆ ಸಂಸ್ಕಾರ ಅಂತ ಹೇಳಿ ಒಂದು ಕೊಟ್ಟು ಅದಕ್ಕೊಂದು ಗೌರವದ ಪದಕ ಹಾಕಿ ನಾವು ಬಿಟ್ಟು ಬಿಡ್ತೇವೆ ಅದನ್ನ, ಅಥವಾ ಅವಳು ಮೌನವನ್ನ ವೈಭವೀಕರಿಸಿ ಸಂಸ್ಕಾರವಂತ ಹೆಣ್ಣು ಅಂತ ಹೇಳುವಂತ ಒಂದು ಹಣೆ ಕಟ್ಟಿ ಕಟ್ಟಿ ಅವಳೆಲ್ಲದಕ್ಕೂ ಒಂದು ಇಗ್ನೋರ್ ಮಾಡೋದು ನಾವು ಅವಳನ್ನ, ಆತರ ಮಾಡಿ ಬಿಡ್ತೇವೆ. ಆದ್ರೆ ಈಗ ಮುಂಚೆ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಹೆಣ್ಮಕ್ಳನ್ನೆಲ್ಲ ತುಂಬಾ ಗೌರವದಿಂದ ಈಗ ಕಂಡಿದ್ರು, ನಮ್ದು ಇದ್ರಲ್ಲಿ ದೇವಿ ಅಂತ ಹೇಳಿ ಪೂಜೆ ಮಾಡಿದ್ರು, ಎಲ್ಲವೂ ಸರಿ. ಸೊ ಈ ತ್ಯಾಗ ಅನ್ನುವಂಥದ್ದನ್ನೆಲ್ಲ ತುಂಬಾ ಸುಂದರವಾಗಿ ತೋರಿಸ್ತಾರೆ ಹೆಚ್ಚಿನ ಇದ್ರಲ್ಲಿ. ಎಲ್ಲರಿಗಿಂತ ಬೇಗ ಏಳುವವಳು ಯಾರು ಮನೆಯಲ್ಲಿ?
1: ಹೆಣ್ಮಕ್ಳೇ.
2: ಹೆಣ್ಮಕ್ಳು. ಎಲ್ರಿಗಿಂತ ಲೇಟ್ ಆಗಿ ಮಲಗುದು ಯಾರು?
1: ಹೆಣ್ಮಕ್ಳೇ.
2: ಹೆಣ್ಮಕ್ಳು. ಎಲ್ರಿಗಿಂತ ಲಾಸ್ಟಿಗೆ ಊಟ ಮಾಡೋದು ಯಾರು?
1: ಹೆಣ್ಮಕ್ಳೆ.
2: ಅದಕ್ಕೆಲ್ಲ ನಾವು ಒಂದು ಹೆಸರು ಏನಿಟ್ಟೆವು? ಮಾತೃ ಪ್ರೇಮ ಅವ್ರು ಎಷ್ಟು ತಮ್ಮ ನೋವನ್ನೆಲ್ಲ ಮೌನವಾಗಿ ನುಂಗ್ತಾರೆ ಅನ್ನುವ ಆ ಒಂದು ಆಧಾರದ ಮೇಲೆ ಅವರ ಸ್ವಂತ ಯೋಗ್ಯತೆಯನ್ನು ಅಳಿಲಿಕ್ಕೆ ಪ್ರಾರಂಭಿಸ್ತಾರೆ. ಈಗ ಈಗಂತೂ ಸೂಪರ್ ವುಮನ್ ಅನ್ನುವಂತ ಕಾನ್ಸೆಪ್ಟ್ ಬಂದಿದೆ, ಗೊತ್ತಿದೆ ಅಲ್ಲ ನಿಮ್ಗೆ?
3: ಹೌದೌದು,
2: ಫೆಮಿನಿಸಮ್ ಇದ್ರೊಳಗೆ ಕಿಸ್ ಬ್ಯಾಗ್ ಅನ್ನು ಸಹ ಅವಳಿಗೆ ಕೊಡ್ತಿ ಫೆಮಿನಿಸಮ್ ಅನ್ನುವಂಥದ್ದು. ನಾವು ಅಡಿಗೆ ಮನೆಯಲ್ಲಿ ಮಾತ್ರ ಉಳಿಯುವುದಿಲ್ಲ, ನಾವು ಹೊರಗಡೆ ಬರ್ತೇವೆ, ಆಫೀಸ್ ಬ್ಯಾಗ್ ಹಾಕೊಂಡು ನಾವು ಹೊರಗಡೆ ದುಡಿತೇವೆ, ನಾವು ಒಳಗಡೆ ಕೂತ್ಕೊಂಡು ಅಡಿಗೆ ಮಾಡೋದಕ್ಕೆ ಹುಟ್ಟಿದವರಲ್ಲ ಅನ್ನುವಂತ ಫೆಮಿನಿಸಮ್ ಇದ್ರಲ್ಲಿ ಆಫೀಸ್ ಬ್ಯಾಗ್ ಏನೋ ಕೊಟ್ರು, ಅಡಿಗೆ ಮನೆ ತವಾ ಕಸ್ಕಂಡ್ರ ಯಾರಾದ್ರೂ?
3: ಕರೆಕ್ಟ್,
2: ಇಲ್ಲಲ್ವಾ. ಎರಡೂ ಕಡೆ ಅವಳು ಮಾಡ್ಲೇಬೇಕು, ಅಲ್ಲಿ ಹೊರಗೆ ಹೋದ್ರು ಮಾಡ್ಬೇಕು, ಇದನ್ನ ಇಲ್ಲಿ ಮಾಡಿದ್ರು ಮನೆ ಒಳಗಿದ್ರು ಮಾಡ್ಲೇಬೇಕು, ಅಲ್ಲಿಂದ ಮುಗಿಸಿ ಇಲ್ಲಿ ಬಂದು ಮಾಡ್ಲೇಬೇಕು. ಹೊರಗಡೆ ನೀನ್ ಹೋಗ್ತಾ ಇದೀಯಾ, ಹಾಗಾದ್ರೆ ನೀನ್ ಮನೇಲಿ ಮಾಡೋದು ಬೇಡ ಅಂತ ಯಾರಾದ್ರೂ ಹೇಳಿದ್ರು ಅವಳಿಗೆ? ಅಲ್ವಾ, ನೀವು ಈಗ ಒಂದು ಯಾವ್ದೋ ಒಂದು ಬಸ್ ಅಲ್ಲೋ ಯಾವ್ದೋ ಟ್ರಾಫಿಕ್ ಅಲ್ಲೋ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಹೀಗೆ ನೋಡಿದ್ರೆ ಎಷ್ಟೋ ಜನ ಹೆಣ್ಮಕ್ಳನ್ನ ಸ್ಮಾರ್ಟ್ ಆಗಿ ರೆಡಿ ಆಗಿ ಆಫೀಸಿಗೆ ರೆಡಿ ಆಗಿ ಮತ್ತೊಂದ್ರಲ್ಲಿ ನೀವು ನೋಡಬಹುದು. ಆದ್ರೆ ಹೆಣ್ಣಿನ ಮನಸ್ಸಿನ ಒಳಗಡೆ ಹೋಗಿ ನೋಡಿದಾಗ ಕೆಲವೊಂದು ಸಲ ಓಕೆ, ಅವಳು ಮನೆಯಲ್ಲಿ ಈಗ ಅಂದ್ರೆ ಆಫೀಸ್ ಅಲ್ಲಿ ಒಳ್ಳೆ ಪ್ರಮೋಷನ್ ಬೇಕು ಅಂತ ಹೇಳಿ ಜಾಸ್ತಿ ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದಾಗ ಅವಳಿಗೊಂದು ಹಣೆ ಪಟ್ಟಿ, ಅವಳ ಕೆಟ್ಟ ತಾಯಿ, ಅವಳಿಗೆ ಮನೆಯಲ್ಲಿ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಸಮಯ ಇಲ್ಲ, ಅತ್ತೆ ಮಾವನ್ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಏನ್ ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತಿರ್ತಾಳೆ ಅನ್ನುವಂತ ಒಂದ್ ಹಣೆ ಪಟ್ಟಿ ಕಟ್ತೇವೆ. ಅದೇ ಓಕೆ, ಅಲ್ಲಿ ಎಲ್ಲ ಬಿಟ್ಟು ಬೇಗ ಮನೆಗೆ ಬಂದು ಮನೆದೇ ನೋಡ್ಕೊಳ್ಳು ಅಂತ ಹೇಳಿದ್ರೆ ಅವಳಿಗೊಂದು ಮನ್ಸಲ್ಲಿ ಇರುತ್ತೆ, ನಮ್ ವೃತ್ತಿ ಜೀವನದಲ್ಲಿ ಏನು ಸಾಧಿಸ್ಲಿಲ್ಲ ಅನ್ನುವಂತ ಒಂದು ಇದು ಅವಳಿಗ್ ಕಾಡತ್ತೆ, ಗಿಲ್ಟ್. ಈ ಫೆಮಿನಿಸಮ್ ಅನ್ನುವಂಥದ್ದು ನೀನೆಲ್ಲವನ್ನು ಸಾಧಿಸಬಹುದು ಅಂತ ಹೇಳ್ತು, ಹೌದು, ಆದ್ರೆ ಈ ಸಮಾಜ ಅವಳ ಮೇಲಿಟ್ಟಿದ್ದಂತ ಹಳೇ ನಿರೀಕ್ಷೆಗಳು ಏನಿದೆ ಅಲ್ವಾ, ಕಣ್ಣು ಮಾಡ್ಬೇಕು ಅದು ಮಾಡ್ಬೇಕು, ಅವಳು ತಾಯಿಯಾಗಿ ಸೊಸೆಯಾಗಿ ಮತ್ತೊಂದು ಎಲ್ಲವನ್ನ ಮಾಡ್ಬೇಕು ಅನ್ನೋಂತ ಏನ್ ನಿರೀಕ್ಷೆ ಇದೆ ಅದನ್ನ ಯಾವತ್ತು ಸಮಾಜ ಬದಲಾಯಿಸ್ಕೊಡ್ಲೇ ಇಲ್ಲ. ಈಗ ಅವಳು ದುಪ್ಪಟ್ಟು ಹೊರೆ, ಒಂದ್ ಬದಿಯಿಂದ ಮನೆಯಲ್ಲೂ ಕೆಲಸ ಮಾಡ್ಬೇಕು, ಇನ್ನೊಂದು ಕಡೆ ಹೊರಗಡೆನೂ ಕೆಲಸ ಮಾಡ್ಬೇಕು. ನಾನ್ ನಿಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳ್ತೇನೆ, ಈಗ ನೀವೀಗ ರೇಡಿಯೋ ಕುಂದಾಪುರದಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅನಿವಾರ್ಯವಾಗಿಯೋ ಅಥವಾ ಆಸಕ್ತಿಯಿಂದನೋ ಯಾವುದೋ ಒಂದು ರೀತಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಇಟ್ಕೊಳ್ಳಿ. ಉದಾಹರಣೆಗೆ ನಿಮ್ಗೆ ಸ್ಯಾಲ್ರಿನೇ ಇಲ್ಲ ಅಂತ ಇಟ್ಕೊಳ್ಳಿ, ಏನು ಕೊಡೋದಿಲ್ಲ, ಸ್ಯಾಲ್ರಿ ಏನೂ ಇಲ್ಲ, ಈ ಕೆಲಸದಲ್ಲಿ ಆಸಕ್ತಿಯಿಂದಲೋ ಅನಾಸಕ್ತಿಯಿಂದಲೋ ಅಂತೂ ಬಂದು ನೀವು ಸೇರ್ಕೊಂಡಿದ್ದೀರಿ, ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಸಹೋದ್ಯೋಗಿಗಳು ಇರ್ಬೋದು ಅಥವಾ ಅಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳು ಮತ್ತೊಬ್ರು ಸಮಾಜದ ಜನರು ಇರ್ಬೋದು, ಇಡೀ ದಿನ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡಿ ನಿಮ್ಗೆ ಅವಮಾನ ಮಾಡ್ತಾ ಇದ್ರೆ ನೀವು ಆ ಜಾಗದಲ್ಲಿ ಅನಿವಾರ್ಯವಾಗಿ ಈಗ ಇರ್ಬೇಕಾಗತ್ತೆ, ಸ್ಯಾಲ್ರಿನೂ ಇಲ್ಲ, ಏನ್ ಅನಿಸ್ತಾ ಇರತ್ತೆ ನಿಮ್ಗೆ ಮನ್ಸಲ್ಲಿ?
3: ತುಂಬಾ ತುಂಬಾ ತುಂಬಾ ಜೀವನದ ಬಗ್ಗೆ ಜಿಗುಪ್ಸೆ ಆಗ್ತಾ ಇರತ್ತೆ
2: ಅಲ್ವಾ. ಸೊ ಈಗ ನಮ್ ಹೆಣ್ಮಕ್ಳಿಗೆ ಸ್ಯಾಲ್ರಿ ಯಾರು ಕೊಡ್ತಾರೆ, ಮನೇಲಿ ಕೆಲಸ ಮಾಡ್ತಾಳೆ ಅವಳು 24 ಗಂಟೆ, ಒಬ್ಬ ನರ್ಸ್ ಆಗಿ ಡಾಕ್ಟರ್ ಆಗಿ ಕೆಲವು ಸಲ ಎಲ್ಲ ರೀತಿಯ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾಳೆ ಅವಳು, ಮನೆಯಲ್ಲಿ ಒಂದು ಆಯ ಆಗಿ ಮನೆಯಲ್ಲಿ ಏನಾದ್ರೂ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅವಳೇ ನೋಡ್ಕೊಳ್ಬೇಕು, ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ಅವಳು ಮಾಡುವಾಗ ಅವಳಿಗೆ ಯಾರು ಸ್ಯಾಲ್ರಿ ಕೊಡ್ತಾರೆ? ಆದ್ರೆ ಪ್ರತಿಯೊಬ್ರು ಅವಳನ್ನ ಅಳಿಯೋವ್ರೆ ಅಲ್ವಾ, ಏನೋ ಒಂದು ಸಣ್ಣ ತಪ್ಪುಗಳಾದಾಗ ಕೂಡ ಯಾವ ರೀತಿಯಲ್ಲಿ ಹೇಳ್ತಾರೆ ಅವಳಿಗೆ? ಒಂದು ಸಾಂಪ್ರದಾಯಿಕ ಏನು ಕೌಟುಂಬಿಕ ವ್ಯವಸ್ಥೆ ಅನ್ನುವಂಥದ್ದು ಅವಳ ಮೇಲೆ ಇರುತ್ತೆ. ಒಂದ್ ವೇಳೆ ಅವಳು ಎಡವು ಬಿದ್ಲು ಅಂದ್ರೆ ಯಾರು ಕೈ ಹಿಡಿಯೋರು? ಯಾರು ಇಲ್ಲ. ಇಂತಹ ಒಂದು ಮಹಿಳೆಯರಂದ್ರೆ ಈಗ ಕೆಲವು ಸಲ ನಾವ್ ಏನ್ ಹೇಳತ್ತಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಮಹಿಳೆಯರು ತುಂಬಾ ದೊಡ್ಡ ದೊಡ್ಡ ಪಾತ್ರಗಳನ್ನೆಲ್ಲ ನಿಭಾಯಿಸಿದ್ದಾರೆ, ನಮ್ಮ ರಾಣಿ ಅಬ್ಬಕ್ಕನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹಿಂದಿಂದ ಇದ್ರಲ್ಲೆಲ್ಲ ಈ ತ್ರಿಪುರ ರಹಸ್ಯ ಗ್ರಂಥದಲ್ಲಿ ಒಬ್ಳು ರಾಜಕುಮಾರಿ ಹೇಮಲಕ್ಕ ಅಂತ ಹೇಳಿದ್ನಂತೆ, ಅವಳು ಅವಳ ಗಂಡ ಹೇಮಚೂಡನಿಗೆ ಇಡೀ ಎಲ್ಲ ಲೌಕಿಕ ವ್ಯಾಮೋಹಗಳನ್ನೆಲ್ಲ ದೂರ ಮಾಡಿ ಇಡೀ ರಾಜ್ಯವನ್ನೇ ಆಧ್ಯಾತ್ಮಿಕ ಮುಕ್ತಿ ಅಂತ ಮುನ್ನಡೆಸ್ತಾಳಂತ ಅವಳು. ಯಾವಾಗದ ಇದು ಅಥವಾ ಗುರುವಾಗಿ ಒಬ್ಳು ಎಲ್ಲವೂ ಕೂಡ ಅವಳು ಹಿಂದಿನಿಂದ ಅವಳ ಜವಾಬ್ದಾರಿಯನ್ನ ಅವಳು ನಿರ್ವಹಿಸ್ಕೊಂಡು ಈಗ ಬಂದಿದ್ದಾಳೆ. ಹೆಸರು ನನ್ಗೆ ಇದು ನೆನ್ಪಾಗುತ್ತೆ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕಂಡು ಕೇಳರಿಯದ ವಿಷಯಗಳು ಹೆಣ್ಣಿನ ಬಗ್ಗೆ ಇದೆಲ್ಲ. ನಮ್ ಹೆಣ್ಣು ಮಕ್ಳು ಯಾವ್ಯಾವ ರೀತಿಯಾಗಿ ತ್ಯಾಗಗಳನ್ನ ಮಾಡಿದ್ರು ಹಿಂದೆ ಅಂತ. ಹಿಂದೆ ಕೇರಳದಲ್ಲಿ ಅಂದ್ರೆ ಈ 19ನೇ ಶತಮಾನದ ಆರಂಭದಲ್ಲಿ, ತುಂಬಾ ಹಿಂದೇನು ಅಲ್ಲ, ಕೇರಳದಲ್ಲಿ ಈ ಕೆಳಜಾತಿ ಮಹಿಳೆಯರ ಮೇಲೆ ಒಂದು ಸ್ತನ ತೆರಿಗೆ ಅಂತ ಹೇಳಿ ವಿಧಿಸಲಾಗ್ತಿತ್ತು.
3: ಓಕೆ,
2: ಎಂತ ವಿಚಿತ್ರ ನೋಡಿ, ಅವರು ಕೆಳಜಾತಿಯ ಮಹಿಳೆಯರು ಸಾರ್ವಜನಿಕವಾಗಿ ಹೋಗುವಾಗ ತಮ್ಮ ಎದೆಯನ್ನು ಮುಚ್ಕೊಳ್ಬೇಕಾದ್ರೆ ಈ ತೆರಿಗೆ ನೀಡ್ಬೇಕು ಅವರು. ಅಂತ ಸಮಯದಲ್ಲಿ ಒಬ್ಳು ನಂಗಿಯಲ್ಲಿ ಅಂತ ಹೇಳುವ ಒಬ್ಳು ಇರ್ತಾಳೆ, ಅವಳ ಹೆಸರು ನಂಗಿಯಲ್ಲಿ ಅಂತ. ಅವಳು ತೆರಿಗೆ ವಸೂಲಿ ಮಾಡ್ಲಿಕ್ಕೆ ಈ ಅಧಿಕಾರಿಗಳು ಮನೆಗೆ ಬಂದಾಗ ಅವಳು ಹಣ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾಳೆ. ಅದ್ರ ಬದಲಿಗೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಎರಡು ಸ್ತನಗಳನ್ನ ಕತ್ತರಿಸಿ ಬಾಳೆ ಎಲೆ ಮೇಲೆ ಇಟ್ಟು ಅಧಿಕಾರಿಗಳಿಗೆ ಕೊಡ್ತಾಳಂತೆ. ಆವಾಗ ರಕ್ತಸ್ರಾವ ಜಾಸ್ತಿ ಆಗಿ ಅವಳಲ್ಲೇ ಪ್ರಾಣ ಬಿಡ್ತಾಳೆ. ಅಲ್ಲಿಂದ ಈ ತೆರಿಗೆಯನ್ನ ರದ್ದುಗೊಳಿಸಲಾಗತ್ತೆ, ಸ್ತನ ತೆರಿಗೆಯನ್ನ. ಇಂತಹ ಒಂದು ತ್ಯಾಗ ಅಥವಾ ಸಾಹಸಮಯವಾದಂತಹ ಭಾರತೀಯ ನಾರಿ ಏನಿದ್ದಾಳೆ, ಅದು ಈಗ ನಾವು ನೋಡಿದ್ರೆ ಪಾಶ್ಚಾತ್ಯ ಪುಸ್ತಕಗಳಿಂದ ಎಲ್ಲ ಬಂದಿದ್ದಲ್ಲ ಅದೆಲ್ಲ, ಹಿಂದಿನಿಂದ ಅದು ಇದ್ದಿದ್ದ ನಮ್ಮ ದೇಶದಲ್ಲಿ. ಈಗ ಮೌನವಾಗಿ ಸಹಿಸ್ಕೊಳ್ತಾ ಇದ್ಲು, ಎಲ್ಲವನ್ನ ಮೌನವಾಗಿ ಸಹಿಸ್ಕೊಳ್ತಾ ಇದ್ದಂತ ಹೆಣ್ಣು ಈಗ ಈ ಫೆಮಿನಿಸಂ ಅಥವಾ ಇದರಿಂದಾಗಿ ಅವಳು ಏನ್ ಮಾಡ್ತಾ ಇದ್ದಾಳೆ, ಇಲ್ಲ ಎಲ್ಲವನ್ನ ನಾನು ಮೌನವಾಗಿ ಸಹಿಸೋದಿಲ್ಲ, ನಾನು ವಿರೋಧಿಸ್ತೇನೆ ಅಂತ ಹೇಳುವ ಧೈರ್ಯವನ್ನ ಹೊಂದೋದಕ್ಕೆ, ಅಥವಾ ತನ್ನ ಒಂದು ಅಸ್ತಿತ್ವ, ತನ್ನ ಜವಾಬ್ದಾರಿ, ತನ್ನ ಹಕ್ಕುಗಳನ್ನ ಅವಳು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದಾಳೆ. ಈ ಆರ್ಥಿಕ ಸ್ವಾತಂತ್ರ್ಯ ಕೂಡ ಫೆಮಿನಿಸಂನ ಒಂದು ಭಾಗ ಅಂತ ಹೇಳಿ ಹೇಳ್ಬೋದು. ಇದೆಲ್ಲ ಒಳ್ಳೇದೆ. ಇನ್ನು ಕಾನೂನು ರಕ್ಷಣೆ, ಈ ಕಾನೂನು ರಕ್ಷಣೆಯಲ್ಲಿ ಈಗ ಪಾಶ್ ಕೂಡ ಇದೆ, ಅದರಲ್ಲಿ ಎಲ್ಲದರಿಂದ ಅವಳಿಗೆ ಒಂದು ರಕ್ಷಣೆ ಸಿಗ್ತಾ ಇದೆ. ಹಾಗಂತ ಹೆಣ್ಣು ಮಕ್ಕಳ ಮೇಲೆ ಇರುವಂತ ಕೆಲವೊಂದು ಈ ರಕ್ಷಣಾ ಕಾಯ್ದೆಗಳನ್ನ ದುರುಪಯೋಗ ಪಡಿಸ್ಕೊಂಡು ಅದರಿಂದ ಹೆಣ್ಮಕ್ಳ ಹೆಸರು ಹಾಳಾಗ್ತಾ ಇರೋದು ಏನು ಕಡಿಮೆ ಇಲ್ಲ. ಈಗ ಈ ಸೂಪರ್ ವುಮನ್ ಅನ್ನುವಂತಹ ಬಲೆ ಒಂದು ನೈದು, ಎಲ್ಲ ಹೊರಗಡೆ ದುಡಿಯೋದು ಮತ್ತೆ ಒಳಗಡೆ ದುಡಿಯೋದು ಎರಡೂ ಕೂಡ ಅವಳ ಒಂದು ಬರ್ಡನ್ ಆಗಿ ಅವಳಿಗೆ ಇದಾಗಿದೆ. ಅದು ಕೂಡ ಒಂದು ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಿಳೆಯರು ದೈಹಿಕ ಮತ್ತೆ ಮಾನಸಿಕ ಬಳಲಿಕೆಗೆ ಒಳಗಾಗ್ತಾರೆ. ಇವತ್ತು ಒಂಬದಿಯಿಂದ ಸ್ಟ್ರೆಸ್ ಅನ್ನುವಂಥದ್ದು ಇರುತ್ತೆ, ಪ್ರೆಷರ್ ಇರುತ್ತೆ. ಹೊರಗಡೆ ದುಡಿಲಿಕ್ಕೆ ಹೋದಾಗ ಬೇರೆ ಕಲೀಗ್ಸ್ ಇರ್ಬೋದು ಅಥವಾ ಇನ್ಯಾರೋ ಬಾಸ್ ಇರ್ಬೋದು, ಅವರ ಹೆಚ್ಚಿನವರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿಸ್ತಾರೆ ಅಥವಾ ಹರಾಸ್ಮೆಂಟ್ ಮಾಡ್ತಾರೆ, ಇದೆಲ್ಲದೂ ಅವಳು ಸಹಿಸ್ಕೊಳ್ಬೇಕು. ಎಲ್ಲ ಅದೆಲ್ಲದ್ರ ಜೊತೆಗೆ ಸಮಾಜದ ಕೆಂಗಣ್ಣು, ಹೊರಗಡೆ ದುಡಿತಾಳೆ ಅವಳ ಕ್ಯಾರೆಕ್ಟರ್ ಹೆಂಗೋ ಏನೋ ಅನ್ನುವಂತಹ ಒಂದು ಡೌಟ್ಗಳನ್ನೆಲ್ಲ ಅವಳು ಎದುರಿಸ್ಬೇಕಾಗಿ ಬರತ್ತೆ. ಮನೆಯಲ್ಲೂ ಕೆಲವರು ಹೊರಗಡೆ ದುಡಿಯೋ ಮಹಿಳೆ ಅಂದ ತಕ್ಷಣ ಅವಳ ನಡತೆ ಸರಿ ಇರಲ್ಲ ಅನ್ನುವಂತಹ ಒಂದು ಹಣೆಪಟ್ಟಿ ಕಟ್ಟೋದು ಇದೆ. ಎಲ್ಲವನ್ನ ಎದುರಿಸಿ ಅವಳು ಅಷ್ಟು ಕಷ್ಟಪಟ್ಟು ದುಡಿದು ಮನೆಗೆ ಬಂದ್ರೆ ಮನೆ ಕೆಲಸವೂ ಅವಳ ಮೇಲೆ ಬೀಳುತ್ತೆ. ಮಕ್ಕಳ ಜವಾಬ್ದಾರಿಗಳು ಇರುತ್ತೆ, ಅತ್ತೆ ಮಾವನ ಜವಾಬ್ದಾರಿಗಳು ಇರುತ್ತೆ. ಈಗೀಗ ಸ್ವಲ್ಪ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದ್ಮೇಲೆ ಸಾಧಾರಣ ಅದು ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ಈ ಎಲ್ಲಾ ಜವಾಬ್ದಾರಿಗಳ ನಂತರ ಒಂದು ಒಂಟಿತನ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಇವತ್ತು ಇದ್ದೇ ಇದೆ. ಎಲ್ಲಾ ವ್ಯಕ್ತಿಗತ ಸ್ವಾತಂತ್ರ್ಯ ಅಂತ ಹೇಳಿ ಹೇಳ್ತಾರೆ, ಹೌದು. ಈ ಫೆಮಿನಿಸಂ ಅಲ್ಲಿ ಪಾಶ್ಚಾತ್ಯ ಮಾದರಿಯ ಫೆಮಿನಿಸಂ ಅನ್ನು ನೀವು ತಗೊಂಡ್ರೆ ವ್ಯಕ್ತಿಗತ ಸ್ವಾತಂತ್ರ್ಯ, ನಾನು ಏನ್ ಬೇಕಾದ್ರೂ ನನ್ನ ಇಷ್ಟ ಪ್ರಕಾರ ನಾನ್ ಮಾಡ್ತೇನೆ ಅನ್ನುವಂಥದ್ದು ಇದ್ರೂ ಕೂಡ ಒಂಟಿತನ ಅಥವಾ ಸಾಮಾಜಿಕ ಬೆಂಬಲದ ಕೊರತೆ ಇರುತ್ತೆ ಅವರಿಗೆ. ನಾನೇನ್ ಬೇಕಾದ್ರೂ ಮಾಡ್ತೀನಿ ಅನ್ನುವಂತ ಹೆಣ್ಮಕ್ಳಿಗೆ ಸಮಾಜ ಯಾವತ್ತೂ ಕೂಡ ಬೆಂಬಲ ಕೊಡೋದಿಲ್ಲ. ಅದು ಒಂದಿರುತ್ತೆ. ಜೊತೆಗೆ ಎರಡೂ ಕಡೆ ನಿಭಾಯಿಸಿ ನಿಭಾಯಿಸಿ ಎಷ್ಟೋ ಇವತ್ತು ಹೆಣ್ಮಕ್ಳು ಡಿಪ್ರೆಷನ್ಗೆ ಹೋಗಿದ್ದಿರ್ಬೋದು, ಆಂಗ್ಸೈಟಿಗೆ ಒಳಗಾಗೋದಿರ್ಬೋದು, ಇಂತಹ ಒಂದು ದೈಹಿಕ ಮತ್ತೆ ಮಾನಸಿಕ ಸೈಕೋಸೊಮ್ಯಾಟಿಕ್ ಅಂತ ನಾವು ಹೇಳ್ತೇವೆ, ಮನಸ್ಸಿನ ಸ್ಟ್ರೆಸ್ ಇಂದಾಗಿ ದೈಹಿಕವಾಗಿ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥದ್ದು, ಇದು ಕೂಡ ಜಾಸ್ತಿ ಆಗ್ತಾ ಇದೆ. ನಾವೀಗ ಏನ್ ಈ ಫೆಮಿನಿಸಂ ಅಂತ ಏನು ಇದು ಹೇಳ್ತೀವಿ, ಇದೆಲ್ಲ ಇಂಟರ್ನೆಟ್ ಆಧಾರಿತವಾಗಿ ನೀವು ನಗರದ ಮಹಿಳೆಯರ ಪರಿಸ್ಥಿತಿಗೂ ಇವತ್ತಿನ ಈ ಗ್ರಾಮೀಣ ಅಥವಾ ಬುಡಕಟ್ಟು ಮಹಿಳೆಯರ ವಾಸ್ತವ ಸ್ಥಿತಿಗೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಇವತ್ತಿಂದು ಯಾಕಂದ್ರೆ ಇತ್ತೀಚೆಗಷ್ಟೇ ನಾನು ಒಂದು ಸುಮಾರು ಈ ಹಳೆ ಇದ್ರದ್ದು ನಮ್ಮ ಹುಬ್ಬಳ್ಳಿ ಆಚೆ ಧಾರವಾಡ ಆಚೆ ಸೈಡಿನ ಹಳ್ಳಿಯ ಒಂದಿಷ್ಟು ಹೆಂಗಸರನ್ನ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಇವತ್ತಿಗೂ ಅಲ್ಲಿ ಶೌಚಾಲಯ ಇಲ್ಲ, ಎಲ್ಲರ ಮನೆ ಮನೆಗಳಲ್ಲಿ ಶೌಚಾಲಯ ಇಲ್ಲ, ಕುಡಿಯುವ ನೀರಿಲ್ಲ. 7-8 kilometers ಒಂದೆರಡು ಕೊಡಪಾನ ನೀರು ಹೊತ್ಕೊಂಡು ಬರ್ಬೇಕು ಅವ್ರು 7-8 kilometers. ಇವತ್ತಿಗೂ ಇದೆ ಅಂತಹ ಒಂದಿದು. ಆಮೇಲೆ ಈ ಕನಿಷ್ಠ ವೇತನ ಸಮಾನತೆ ಅನ್ನುವಂಥದ್ದು ಇದೆಯಲ್ಲ, ಅವರಿಗೆ ಹೆಣ್ಮಕ್ಳಲ್ಲ, ಅವರಿಗೆ ಯಾಕೆ ಅಷ್ಟು ಸ್ಯಾಲ್ರಿ ಕೊಡ್ಬೇಕು, ಅವರಿಗೆ ಗಂಡಸಿನ ಅರ್ಧದಷ್ಟು ಕೊಟ್ರೆ ಸಾಕು ಅಂತ ಹೇಳುವಂತಹ ಇದು ಇವತ್ತಿಗೂ ಇದೆ. ಅದೆಲ್ಲ ನಮ್ಮ ನಗರ ಪ್ರದೇಶಗಳಲ್ಲಿ, ನಮ್ ಕುಂದಾಪುರ ಉಡುಪಿ ಇಂತ ಇಲ್ಲೆಲ್ಲ ಕಡಿಮೆ ಇದ್ರು ಕೂಡ ಈ ಉತ್ತರ ಕರ್ನಾಟಕದ ಭಾಗಗಳಲ್ಲೆಲ್ಲ ಇನ್ನೂ ತುಂಬಾ ಇದೆ ಅದೆಲ್ಲ. ಈ ಜಾತಿ ಆಧಾರಿತ ಸುರಕ್ಷತೆ ಅಂತ ವಿಷಯಗಳು ಇವೆಲ್ಲ ನಾವು ಗ್ಲಾಮರಸ್ ಆಗಿ ಏನು ಹೊರಗಡೆ ಹೆಣ್ಮಕ್ಳನ್ನ ತೋರಿಸ್ತೀವಲ್ಲ, ಅದಕ್ಕೂ ಈ ವಾಸ್ತವಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗೆ ಈಗ ಈ ಹೆಣ್ಮಕ್ಳನ್ನೆಲ್ಲ ರಕ್ಷಣೆ ಮಾಡುವಂತ ಕಾಯ್ದೆಗಳು ಎಲ್ಲ ಬಂದು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತದ್ದು ಕೂಡ ಈ ನಗರ ಪ್ರದೇಶಗಳಲ್ಲಿ ಹೊರತು ಈ ಕಾನೂನು ವ್ಯವಸ್ಥೆಗಳೆಲ್ಲ ಇನ್ನೂ ಆ ಹಳ್ಳಿಯ ಹೆಣ್ಮಕ್ಳಿಗೆ ತಲುಪಲೇ ಇಲ್ಲ. ಅವರುಗಳು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ. ನಾವೀಗ ಮಾತಾಡೋದೇನು, ನಾವೀಗ ಈಗ ಪ್ರತಿಯೊಂದು ವಿಷಯದಲ್ಲಿಯೂ ನಗರಗಳಲ್ಲಿರುವಂತ ನಾವುಗಳು ಯಾವ್ದ್ರ ಆಧಾರದ ಮೇಲೆ ನೋಡ್ತೇವೆ? ಇಂಟರ್ನೆಟ್ ಆಧಾರದ ಮೇಲೆ ಅಲ್ವಾ? ನಾವು ಯಾರಾದ್ರೂ ಗ್ರೌಂಡ್ಗೆ ಹೋಗಿ ಏನು ಪರಿಸ್ಥಿತಿ ಇದೆ ಅಂತ ಹೇಳಿ ನೋಡ್ತೀವ ಯಾರಾದ್ರೂ?
3: ಇಲ್ಲ.
2: ನಾವ್ ಇಲ್ಲಿ ನೋಡೋದು ಹೆಣ್ಮಕ್ಳೆಲ್ಲ ತುಂಬಾ ಸ್ಟ್ರಾಂಗ್, ಹೆಣ್ಮಕ್ಳೆಲ್ಲ ತುಂಬಾ ಎಲ್ಲದ್ರಲ್ಲೂ ಮುಂದ್ ಬರ್ತಾ ಇದಾರೆ, ಹೆಣ್ಮಕ್ಳಿಗೆ ಏನ್ ಕಡಿಮೆ, ಅದೆಲ್ಲ ಹಿಂದೆ ಆಯ್ತು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅದಿದ್ದೆಲ್ಲ ಏನು ಇಲ್ಲ. ಇವತ್ತಿಗೆಲ್ಲ ಹೆಣ್ಮಕ್ಳು ತುಂಬಾ ಗಂಡಸರಿಗಿಂತ ಮುಂದ್ ಬರ್ತಿದ್ದಾರೆ ಅಂತ ಹೇಳಿ ನಾವು ಈ ಇಂಟರ್ನೆಟ್ ಆಧಾರಿತವಾಗಿ ನಾವು ಮಾತಾಡ್ತೇವೆ. ಇವತ್ತಿಗೂ ಇಂತಹ ಒಂದು ಮಾಡರ್ನ್ ಯುಗದಲ್ಲಿಯೂ ಕೂಡ 10-12 kilometers ಗಟ್ಲೆ ಒಂದು ಕೊಡಪಾನ ನೀರಿಗೆ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತಿಗೂ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಇದೆ. ಇವತ್ತಿಗೂ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ. ಇದನ್ನೆಲ್ಲ ನಾವು ನೋಡಿದಾಗ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಹೇಗಿದೆ, ನಾವು ಎಲ್ಲಿಯೋ ಒಂದಿಷ್ಟು ಮೂವೀಸ್ ಸೀರಿಯಲ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿ ಹೆಣ್ಮಕ್ಳು ತುಂಬಾ ಮುಂದ್ ಬರ್ತಿದ್ದಾರೆ, ಅವ್ರಿಗೇನ್ ಕಡಿಮೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಕೆಲವು ಸಲ. ನಮ್ಮ ಈ ಭಾರತೀಯ ಮಹಿಳೆಯರ ಸುದೀರ್ಘ ಪ್ರಯಾಣವನ್ನ ಗಮನಿಸಿದ್ರೆ ಅವಳು ಯಾವತ್ತೂ ಸೋತವಳಲ್ಲ, ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಸೋತಿದ್ದಾಳ ಹೆಣ್ಣು. ಇಂತ ಈಗ ಉದಾಹರಣೆಗೀಗ ಯಾವತ್ತು ತಮಾಷೆಯಾಗಿ ನಾವು ಹೇಳೋದಿದೆ, ಈ ಲಾಕ್ಡೌನ್ ಸಮಯದಲ್ಲಿ ಎಷ್ಟೋ ಜನರಿಗೆ ಸಂಪಾದನೆಯೇ ಇರಲಿಲ್ಲ, ಮನೆಯಲ್ಲೇ ಕೂತ್ಕೊಂಡಿದ್ರು ಎಲ್ರು. ಆ ಅಂತ ಸಮಯದಲ್ಲಿ ಯಾರಾದ್ರೂ ಉಪವಾಸ ಮಲಗಿದ್ದಿದ್ಯಾ? ಅದ್ ಹೇಗ್ ಸಾಧ್ಯ ಆಯ್ತು? ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ನಮ್ಮ ಹೆಣ್ಮಕ್ಳು ಯಾವಾಗ್ಲೂ ನಾವು ಹೇಳೋದುಂಟು, ಇಡೀ ದೇಶ ಸಂವಿಧಾನದ ಮೇಲೆ ನಡೆಯುತ್ತಂತೆ, ಅಲಿಖಿತ ಸಂವಿಧಾನದ ಮೇಲೆ ನಡೆಯುತ್ತೆ ನಮ್ಮ ಹೆಣ್ಮಕ್ಳು. ಇದ್ರಿಂದ ದೇಶದ ಬಜೆಟ್ ಫೈಲ್ ಆಗ್ಬೋದು, ಆದ್ರೆ ನಮ್ ಮನೆ ಹೆಣ್ಮಕ್ಳ ಬಜೆಟ್ ಮಾತ್ರ ಫೈಲ್ ಆಗೋದಿಲ್ಲ ಅಂತ ಅಲ್ವಾ? ಅದ್ರ ಜೊತೆಗೆ ಇನ್ನೂ ಒಂದಿದೆ, ಒಳ್ಳೆ ಹುಡುಗಿ. ಈ ಒಳ್ಳೆ ಹುಡುಗಿ ಅಂದ್ರೆ ಏನು? ತುಂಬಾ ಹೇಳ್ತಾರಲ್ವಾ ಒಳ್ಳೆ ಹುಡುಗಿ. ಹಲೋ,
3: ಹಾ ಕೇಳ್ತಾ ಇದೆ. ನಾನು ಒಳ್ಳೆ ಹುಡುಗಿ ಅಲ್ಲ, ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದು ನಂಗೆ ಅಪ್ಲೈ ಆಗ್ತಾ ಇಲ್ಲ. ಈಗ ಒಳ್ಳೆ ಹುಡುಗಿ ಅಂದ್ರೆ ಏನು ಅಂತ ಯಾರು ಅಂತ ನೀವೇ ಹೇಳಿ ಮ್ಯಾಮ್.
2: ಒಳ್ಳೆ ಹುಡುಗಿ, ಅವಳ ಏನು ಅವಳ ಕಷ್ಟಗಳನ್ನ ಹೇಳ್ಕೊಳ್ಳೋದಿಲ್ಲ, ಕಷ್ಟ ಆದ್ರೂ ತೋರಿಸ್ಕೊಳ್ಳೋದಿಲ್ಲ, ಯಾವಾಗ್ಲೂ ನಗ್ನಗ್ತಾ ಇರೋದು, ಎಂತ ಪರಿಸ್ಥಿತಿಯಲ್ಲೂ ಯಾರಿಗೂ ಬೈಯೋದಿಲ್ಲ, ಏನೇ ತನ್ನ ಮೇಲೆ ಏನೇ ದೌರ್ಜನ್ಯ ಆದ್ರೂ ಅದನ್ನ ಸಹಿಸ್ಕೊಂಡು ಅದಕ್ಕೆ ವಿರುದ್ಧ ಧ್ವನಿ ಎತ್ತದೆ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದಾಳೆ ಅಂದ್ರೆ ಅವಳು ಒಳ್ಳೆ ಹುಡುಗಿ.
3: ಓಕೆ
2: ಅಲ್ವಾ?
3: ಹೌದು.
2: ದೊಡ್ಡ ಟ್ರ್ಯಾಪ್ ಏನ್ ಗೊತ್ತಾ ನಿಮ್ಗೆ, ಹೆಣ್ಮಕ್ಳನ್ನ ದೊಡ್ಡ ಟ್ರ್ಯಾಪ್ಗೆ ಹಾಕಿದಂತ ಹೇಳಿದ್ರೆ ಈ ತ್ಯಾಗ ಅನ್ನೋದನ್ನ ಸುಂದರವಾಗಿ ತೋರಿಸ್ತಾರೆ. ಅಂದ್ರೆ ಮಹಿಳೆ ಈಗ ಎಲ್ರಿಗಿಂತ ಬೇಗ ಹೇಳೋದು, ಲಾಸ್ಟಿಗೆ ಮಲಗೋದು, ಎಲ್ಲರ ಊಟ ಆದ ನಂತರ ತಣ್ದು ಅನ್ನೋ ಒಂದ್ ತಿನ್ನೋದು, ಎಷ್ಟು ಕೆಲಸ ಮಾಡಿದ್ರು ಅದು ಸುಸ್ತಾಯ್ತಂತ ಹೇಳಲಿಕ್ಕಿಲ್ಲ. ಇದೆಲ್ಲದಕ್ಕೂ ನಾವು ಹೆಣ್ಮಕ್ಳು ಅಂತ ಹೇಳಿದ್ರೆ ಹಾಗೆ ತ್ಯಾಗಮಯಿ ಅವರು ಹೆಣ್ಮಕ್ಳು ಅಂತ ಹೇಳಿದ್ರೆ ಅವರು ಎಷ್ಟು ನೋವಾದ್ರೂ ಕೂಡ ಅವರು ಮೌನವಾಗಿ ನುಂಗ್ತಾರೆ. ಈ ತರದ ಒಂದು ಏನು ಟ್ರ್ಯಾಪ್ ಅಲ್ಲಿ ನೋಡಿ, ಸಣ್ಣದಿರುವಾಗ ಹೆಣ್ಮಕ್ಳನ್ನ ಹೇಗ್ ಬಳಸ್ತಾರೆ,
3: ನೀನ್ ಒಳ್ಳೆ ಹುಡುಗಿ ತರ ಇರ್ಬೇಕು, ಗಂಡನ ಮನೆಗೆ ಹೋಗ್ತೀಯ
2: ಆ ತರ, ನೀನ್ ಯಾವ್ದಕ್ಕೂ ಎದುರು ಉತ್ತರ ಕೊಡಬಾರ್ದು ಅಲ್ವಾ.
3: ಹೌದು,
2: ಯಾರು ಏನೇ ಮಾಡಿದ್ರು ನೀನ್ ಅದನ್ನ ಸಹಿಸ್ಕೊಂಡೇ ಹೋಗ್ಬೇಕು.
3: ಬೇರೆಯವ್ರ ಮನೆ ಬೂದಿ ತೆಗೋಕ್ ಹಾಪದ, ಅಲ್ಲಿ ಬೂದಿ ತೆಗೋಕ್ ಹಾಪದ.
2: ಈ ತರ ಅಂದ್ರೆ ಹೆಣ್ಮಕ್ಳಿಗೆ ಒಂದು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಒಂದು ಕಡಿಮೆ ಇರುತ್ತೆ. ಮತ್ತೆ ಈ ಎಲ್ಲ ಸಂಸ್ಕಾರ ಆ ತ್ಯಾಗ ಅನ್ನುವಂತಹ ಎಲ್ಲ ಟ್ರ್ಯಾಪ್ ಅಲ್ಲಿ ಅವಳನ್ನು ಬೀಳಿಸಿ ನೀನೇನಾದ್ರೂ ಎದುರುತ್ರ ಕೊಟ್ಟೆ, ನಿನ್ ಮೇಲೆ ಆಗ್ತಿರೋ ಅನ್ಯಾಯವನ್ನ ನೀನು ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತದೆ ಅಂತ ಹೇಳಿದ್ರೆ ನೀನ್ ಸಂಸ್ಕಾರ ಇಲ್ದವಳು ಅಂತ ಅಲ್ವಾ. ಅವಳಿಗೆ ಏನ್ ಅವಳು ಆತರ ಮಾತಾಡ್ತಿದ್ದೆ, ಒಂದ್ ಸಂಸ್ಕಾರ ಉಂಟು ಅವಳಿಗೆ ಅಂತ.
3: ಗಂಡು ಬೀರಿ
2: ಅಂತ ಹೇಳುವಂತದ್ದು ಹೀಗೆ ಅದು ಒಂದು. ಇನ್ನು ಒಂದು ನಾವು ನೋಡಿದ್ರೆ ಈ ಫೆಮಿನಿಸಂ ಇದ್ರ ಬಗ್ಗೆ ನೋಡಿದ್ರೆ, ಓಕೆ ಫೆಮಿನಿಸಂ ಎಲ್ಲೋ ಎಷ್ಟೋ ವಿಷಯಗಳಲ್ಲಿ ಒಳ್ಳೇದನ್ನ ಮಾಡಿದೆ ನಿಜ, ಆದ್ರೆ ಕೆಲವು ಹೆಣ್ಮಕ್ಳು ಈ ಫೆಮಿನಿಸಂ ಹುಚ್ಚಲ್ಲಿ ಅವ್ರ ಮೇಲೆ ಅವರಿಗೆ ಏನಾಗ್ತಾ ಇದೆ ಅಂತ ಹೇಳುವಂತದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ. ನೋವಿನ ತಿರುವು ಒಂದ್ ಇರುತ್ತೆ ಅವರಿಗೆ, ಅವ್ರಿಗೆ ಗೊತ್ತಿಲ್ಲ ಅದು. ತಮ್ಮ ರಕ್ಷಣಾ ಕವಚವನ್ನೇ ಅವ್ರು ಕಳ್ಕೊಳ್ತಿದ್ದಾರೆ ಅಂತ ಹೇಳಿ ಅವರಿಗೆ ಗೊತ್ತೇ ಆಗ್ತಾ ಇಲ್ಲ. ಈ ವ್ಯಕ್ತಿಗತವಾದ ಅಂದ್ರೆ ಹೈಪರ್ ಇಂಡಿವಿಜುವಲಿಸಂ ಅಂತ ನಾವು ಏನ್ ಹೇಳ್ತೇವಲ್ಲ, ಇವತ್ತಿನ ಈ ಫೆಮಿನಿಸಂ ನ ಒಂದು ಭಾಗ ಅದು ಹೈಪರ್ ಇಂಡಿವಿಜುವಲಿಸಂ ಅಂತ ಇದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಈಗ ನಗರಗಳಲ್ಲಿ ತುಂಬಾ ಜಾಸ್ತಿ ಡಿವೋರ್ಸ್ ಕೇಸ್ಗಳೆಲ್ಲ ಜಾಸ್ತಿ ಇದೆ. ಡಿವೋರ್ಸ್ ಆದಾಗ ಅಥವಾ ಯಾವ್ದೋ ಒಂದು ಸಮಸ್ಯೆಗಳೆಲ್ಲ ಬಂದಾಗ ಅವ್ರ ಮಕ್ಕಳನ್ನ ಎತ್ಕೊಳ್ಳೋದಕ್ಕೆ ಅಥವಾ ಅವಳಿಗೆ ಒಂದು ಹೆಗ್ಗಲ ಮೇಲಿಟ್ಟು, ಓಕೆ ನಿನ್ಗೀಗ ತುಂಬಾ ನೋವಾಗಿದೆ, ನಿಮ್ಗೆ ನಿನ್ ನೋವನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಅಂತ ಒಂದು ಸಾಂತ್ವನ ಹೇಳೋದಕ್ಕೆ ಅಲ್ಲಿ ಯಾವ ಅಜ್ಜಿಯವರು ಇಲ್ಲ, ಯಾವ ನೆರೆಹೊರೆಯವರು ಬರೋದಿಲ್ಲ, ಸಮಾಜವೂ ಬರೋದಿಲ್ಲ. ಸತ್ಯ ತಾನೆ, ಅವಳ ನೋವನ್ನು ಅವಳೇ ಅನುಭವಿಸ್ಕೊಳ್ಬೇಕು. ವ್ಯಕ್ತಿಗತ ಸ್ವಾತಂತ್ರ್ಯ ಅನ್ನುವಂತ ಒಂದ್ ಇದ್ರಲ್ಲಿ, ಓಕೆ ನಾನೀಗ ಯಾಕೆ ಬದುಕಬೇಕು ಅವನ ಜೊತೆಗೆ, ಎಲ್ಲಾ ಸಹಿಸ್ಕೊಂಡು ನಾನ್ ಯಾಕೆ ಈ ಮದುವೆಯಲ್ಲಿ ಇರ್ಬೇಕು ಅಂತ ಹೇಳಿ ಹೊರಗ್ ಬಂದಾಗ್ಲು ಅವಳು ಅವಳಿಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ. ಈ ಸ್ವಾತಂತ್ರ್ಯಕ್ಕಾಗಿ ಇರುವಂತ ಹತಾಶೆ ಅನ್ನುವಂಥದ್ದು ಕೆಲವು ಸಲ ಕಹಿಯಾಗಿ ಕೂಡ ಬದಲಾಗುತ್ತೆ. ಈ ಸುಳ್ಳು ಕೇಸುಗಳು ಇರಬಹುದು, ಅದು ಸುಳ್ಳು ಕೇಸುಗಳನ್ನು ಈ ಈ ಫೆಮಿನಿಸಂ ವಾದದ ಅಡಿಯಲ್ಲೇ ಅದು ಬರುತ್ತೆ ಈ ಸುಳ್ಳು ಕೇಸುಗಳೆಲ್ಲ.
3: ಹೌದು,
2: ಅವಾಗ ಕೆಲವು ಸಲ ಈ ಹೆಣ್ಮಕ್ಳ ಮೇಲಿನ ನಂಬಿಕೆ ಮಾತ್ರ ಅದು ಇದು ಮಾಡೋದಿಲ್ಲ, ಅದು ಏನಾಗತ್ತೆ ಅಂತ ಹೇಳಿದ್ರೆ ಈ ಕುಟುಂಬ ಬರೀ ಕುಟುಂಬವನ್ನು ನಾಶ ಮಾಡೋದಿಲ್ಲ, ಕುಟುಂಬವನ್ನು ಕೂಡ ಹಾಳು ಮಾಡುತ್ತೆ ಅದು. ಈಗ ಯಾರಾದ್ರೂ ಒಂದು ಹೆಣ್ಮಕ್ಳು ಆತರ ಒಂದ್ ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಸುಳ್ಳು ಕೇಸೇ ಇರಬಹುದು ಅಂತ ಸಂಶಯದಿಂದ ನೋಡೋ ಹಾಗೆ ಮಾಡತ್ತೆ. ಹಾಗೆ ಇಡೀ ವ್ಯವಸ್ಥೆ ಬಗ್ಗೆ ನಮ್ಗೊಂಥರ ಜಿಗುಪ್ಸೆ ಬರೋ ಹಾಗೆ ಮಾಡತ್ತೆ. ಸರಿ, ಇದಕ್ಕೆಲ್ಲ ಬೆಲೆ ಕೊಡ್ಬೇಕಾಗಿರೋದು ಯಾರು, ಮಹಿಳೆ ಅಲ್ವಾ.
3: ಹೌದು,
2: ಇವತ್ತಿಗೂ ಒಂದು ತಿಂಗಳ ಹಿಂದಷ್ಟೇ ನಾನೊಂದು ಕೇಸ್ ಇದು ಮಾಡಿದ್ದೆ. ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿ ಅವಳು ಜೀವನ ಹೇಗೋ ತನ್ನ ಮಕ್ಕಳನ್ನ ಮೇಲ್ ಬರ್ಬೇಕು, ಮಕ್ಕಳು ಮೇಲ್ ಬರ್ಬೇಕು, ಅದಕ್ಕಾಗಿ ಅವ್ರಿಗೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಅವಳು ಕಷ್ಟ ಪಡ್ತಿದ್ರೆ, ಅವಳು ಹುಡುಕ ಈಗಲೂ ಬಂದು ಹೊಡೆದು ಬಡ್ದು ಅವಳು ಸಂಪಾದನೆ ಮಾಡಿದ ದುಡ್ಡನ್ನು ತಗೊಂಡು ಹೋಗ್ತಿದ್ದ. ಒಂದ್ ವೇಳೆ ಅವಳು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವಳ ಹೆಣ್ ಮಗಳು ಒಬ್ಳು ಇದ್ದಾಳೆ ಅವಳಿಗೆ, ಅವಳಿಗೆ ಹೊಡಿತಿದ್ದ ಅವನು. ಅವಳು ಪಾಪ ನನ್ ಮಗಳು ಈಗ ಒಂದು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಅಷ್ಟು ಬೆಲೆ ಇಲ್ಲ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಅವಳು ಇಂಗ್ಲಿಷ್ ಮೀಡಿಯಂ ಹಾಕಿದ್ಲು ಮಗಳನ್ನ. ಅಷ್ಟು ಇದು ಮಾಡುವಾಗ ಈ ತರ ಏನು ಗೃಹ ಕಾರ್ಮಿಕ ಅಂತ ನಾವೀಗ ಏನ್ ಹೇಳ್ತೇವಲ್ಲ, ಈ ಹೆಣ್ಮಕ್ಳನ್ನ ನಾವು ನೋಡ್ಬೇಕು ಎಲ್ಲಿ ಫೆಮಿನಿಸಂ ಇದೆ. ಫೆಮಿನಿಸಂ ಅನ್ನುವಂಥದ್ದೆಲ್ಲ ಈ ಕಾರ್ಪೊರೇಟ್ ವರ್ಲ್ಡ್ಗಳಲ್ಲಿ ಮಾತ್ರ ತುಂಬಾ ಓದಿದ ತುಂಬಾ ಮೇಲ್ಪಂಕ್ತಿಯಲ್ಲಿರುವಂತಹ ಹೆಣ್ಮಕ್ಳಿಗೆ ಅನ್ವಯಿಸುತ್ತೆ ಹೊರತು ಿಗೂ ಈ ತರ ಸ್ಟ್ರಗಲ್ ಮಾಡ್ತಾ ಇರುವಂತಹ ಹೆಣ್ಮಕ್ಳು ಲಕ್ಷಕ್ಕೆ ಜನ ಇದ್ದಾರೆ. ಇವರಿಗೆ ಯಾವ ನಾರಿವಾದ ಕೂಡ ಹೆಲ್ಪ್ ಮಾಡೋದಿಲ್ಲ. ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಯಾವುದೇ ಸ್ಯಾಲ್ರಿ ಇಲ್ಲದೆ, ಯಾವ ಇದು ಇಲ್ಲದೆ, ಯಾವಾಗ್ಲೂ ಲಾಸ್ಟಿಗೆ ಉಳಿದು ಹೊದ್ದು, ಹೆಚ್ಚಿನದ ಬಡವರ ಮನೆ ಹೆಣ್ಮಕ್ಳನ್ನ ನೀವು ನೋಡಿ, ಆಸ್ತಿಗೆ ಊಟ ಎಲ್ರು ಊಟ ಆದ್ಮೇಲೆ ಅವಳಿಗೆ ತಿನ್ನೋದಕ್ಕೂ ಏನು ಉಳಿದಿರೋದಿಲ್ಲ. ಕೂಡ ಅವಳು ಏನ್ ಹೇಳ್ತಾಳೆ ಗೊತ್ತಾ, ಆ ಲಾಸ್ಟ್ ಇದ್ ಯಾವ್ದೋ ಸಣ್ಣ ಸಣ್ಣ ಅಳದು ಪಳದದೆಲ್ಲ ಅವಳಿಗೆ ಉಳಿದಾಗ ಇದೇ ನನಗಿಷ್ಟ ಅಂತ ಹೇಳಿ ಅವಳು ತಿನ್ನೋದು, ಅವಳ ಎಲ್ಲಾ ಆಸೆಗಳನ್ನ ಬದಿಗೆ ಇಟ್ಟು ಅವಳ ಒಂದು ಮೌನವಾಗಿ ದುರಂತ ಬದುಕನ್ನು ಕಾಣ್ತಾ ಇರ್ತಾಳ. ತನ್ನ ಮಕ್ಕಳು, ತನ್ನ ಗಂಡ, ತನ್ನ ಅತ್ತೆ ಮಾವ, ತನ್ನ ನೆರೆಹೊರೆಯವರು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಅವಳು ಹೆಲ್ಪ್ ಮಾಡೋದಿರ್ಬೋದು, ಅವರಿಗೋಸ್ಕರ ದುಡಿಯೋದಿರ್ಬೋದು, ಇದೆಲ್ಲವರ ಮಧ್ಯೆ ಅವಳನ್ನ ಅವಳು ಯಾವತ್ತು ಕಂಡ್ಕೊಳ್ಳೋದೇ ಇಲ್ಲ, ಅವಳನ್ನ ಅವಳು ಮರ್ತೇ ಬಿಟ್ಟಿರ್ತಾಳ. ಮತ್ತೆ ಎಲ್ಲರಿಗೋಸ್ಕರ ನೀನು ಇತರರಿಗೋಸ್ಕರ ನೀನ್ ಏನಾದ್ರೂ ತ್ಯಾಗ ಮಾಡಿದ್ರೆ ಮಾತ್ರ ನಿನ್ನ ಅಸ್ತಿತ್ವಕ್ಕೊಂದು ಬೆಲೆ ಅಂತ ಹೇಳಿ ನಾವು ಒಂದು ಮಾಡಿ ಇಟ್ಬಿಟ್ಟಿದೇವಲ್ಲ. ಬಾಲ್ಯದಿಂದಲೇ ನಾವು ಮಾಡಿದೇನು ಅಡ್ಡಿಲ್ಲ. ಈಗ ಒಂದು ಹುಡುಗ ಒಂದ್ ಹುಡುಗಿ ಎರಡು ಮಕ್ಳಿದ್ರೆ ಆ ಹುಡುಗ ಮಕ್ಳಿಗೆ ಏನ್ ಹೇಳ್ತಾರೆ, ಆ ಹುಡುಗ ಎಷ್ಟೇ ಅವಳಿಗೆ ತೊಂದರೆ ಕೊಟ್ಟರು ಕೂಡ ನೀನ್ ಹೆಣ್ಣಲ್ವಾ, ನೀನ್ ಅದನ್ನೆಲ್ಲ ಹಂಗ್ ಮಾಡ್ಬಾರ್ದು, ನೀನ್ ಹೊಡಿಬಾರ್ದು, ವಾಪಸ್ ಹೊಡಿಬಾರ್ದು, ನೀನೇನ್ ಗಂಡು ಬೀರಿಯಾ, ಈ ತರ ನಾವ್ ಆ ಹೆಣ್ಣು ಅಂತ ಹೇಳಿದ್ರೆ ಎಲ್ಲವನ್ನ ಸಹಿಸ್ಕೊಳ್ಳುವವಳು, ಎಲ್ಲವನ್ನ ಎದುರು ವಾದ ಮಾಡದೆ ಅಥವಾ ವಿರೋಧ ತೋರಿಸದೆ ಎಲ್ಲವನ್ನ ಒಕ್ಕೊಳ್ಳೋಳು ಅಂತ ಹೇಳಿ ನಾವು ಬೆಳೆಸ್ಬಿಟ್ಟಿರ್ತೀವಿ ಅಲ್ವಾ.
3: ಹೌದು,
2: ಅವಳ ಒಂದು ವೈಯಕ್ತಿಕ ಒಂದು ಐಡೆಂಟಿಟಿ ಇದೆಯಾ ಅವಳಿಗೆ? ಒಂದು ಯಾವಾಗ ಒಂದು ಹೆಂಡತಿ ಅಂತ ಹೇಳಿ ಆಗ್ತಾಳೋ ಅವಳ ಒಂದು ವೈಯಕ್ತಿಕವಾದಂತಹ ಮಹತ್ವಾಕಾಂಕ್ಷೆಗಳಿರ್ಬೋದು, ಹವ್ಯಾಸಗಳಿರ್ಬೋದು, ಅದ್ ಯಾವ್ದಾದ್ರು ಇದೆಯಾ ಅವಳಿಗೆ? ಯಾವ್ದು ಕೂಡ ಎಲ್ಲವನ್ನ. ಒಂದ್ ಮಗು ಆಯ್ತು ಅಂತ ಹೇಳಿದ್ರೆ ಆ ಮಗುವಿನ ಲಾಲನೆ ಪಾಲನೆ ಶುರುವಾಯ್ತು ಅಂತ ಹೇಳಿ ಆದ್ರೆ ಮತ್ತೆ ಅವಳ ಜೀವನದಲ್ಲಿ ಅವಳ ಆಸೆ ಆಕಾಂಕ್ಷೆಗಳು ಯಾವುದು ಕೂಡ ಅವಳ ಇದ್ರಲ್ಲಿ ಏನು ಡಿಕ್ಷನರಿಯಲ್ಲಿ ಇರೋದೇ ಇಲ್ಲ. ಎಲ್ಲಾ ಮಕ್ಕಳಿಗೋಸ್ಕರ ನಾನು ಯಾವ್ದೋ ಒಂದು ಇದು ಓದ್ತಾ ಇದ್ದಾಗ ನಾನು ರಿಯಲ್ ಸ್ಟೋರಿ ಒಬ್ಬರದ್ದು ಇದ್ ಮಾಡ್ತಾ ಇದ್ದಾಗ ಕೇಳ್ತಾ ಇದ್ದೆ, ನನ್ಗೆ ಹೊಸ ಸೀರೆ ತಗೊಳ್ಬೇಕು ಅಂತ ಹೇಳಿ ಆಸೆ ಆದ್ರು ಅಯ್ಯೋ ಮಕ್ಳ ಫೀಸ್ ಕಟ್ಟೋಕೆ ಟೈಮ್ ಈಗ ಬಂತು, ಮಕ್ಳ ಫೀಸ್ ಕಟ್ಬೇಕಲ್ಲ, ಸೀರೆ ನೆಕ್ಸ್ಟ್ ತಗೊಂಡ್ರೆ ಆಯ್ತು ಅಂತ ಹೇಳಿ. ಇದು ನಾನ್ ಹೇಳ್ತಾ ಇರೋದು ಈ ತುಂಬಾ ಆಧುನಿಕ ಮೇಲ್ ಮಧ್ಯಮ ವರ್ಗದ ಜನರ ಹೆಣ್ಮಕ್ಳ ಕತೆ ಹೇಳ್ತಾ ಇರೋದಲ್ಲ, ತುಂಬಾ ಕೆಳವರ್ಗದ ಬಡ ವರ್ಗದ ಹೆಣ್ಮಕ್ಳನ್ನ ನಾವು ತಗೊಂಡಾಗ ನೋಡಿದ್ರೆ ಇಂತಹ ಕತೆಗಳು ಬೇಕಾದಷ್ಟು ಸಿಗುತ್ತೆ. ಎಲ್ಲಾ ತನ್ನ ಆಸೆ ಆಕಾಂಕ್ಷೆಗಳನ್ನು ಹಾಗಂತ ಹೇಳಿ ಮೇಲ್ ಮಧ್ಯಮ ವರ್ಗದ ಎಲ್ಲಾ ಹೆಣ್ಮಕ್ಳು ಸುಖವಾಗಿದ್ದಾರೆ ಅಂತ ಹೇಳಿ ಅರ್ಥ ಅಲ್ಲ. ಅವರು ಕೂಡ ಒಂದಲ್ಲ ಒಂದು ತ್ಯಾಗ ಮಾಡ್ಕೊಂಡೇ ಜೀವನ ನಡೆಸ್ತಾ ಇರ್ತಾರೆ. ಮತ್ತೆ ತುಂಬಾ ಮೇಲ್ವರ್ಗದ ಹೆಣ್ಮಕ್ಳನ್ನ ನೀವು ತಗೊಂಡ್ರು ಕೂಡ ಈ ವೈಯಕ್ತಿಕವಾದಂತಹ ಒಂದು ಹವ್ಯಾಸಗಳಿರ್ಬೋದು, ಮಹತ್ವಾಕಾಂಕ್ಷೆಗಳಿರ್ಬೋದು, ಅವುಗಳ ತ್ಯಾಗ ಅಂತೂ ಮಾಡೇ ಮಾಡಿರ್ತಾರೆ ಅವ್ರು. ಒಂದು ಮದ್ವೆ ಆಯ್ತು, ಮಕ್ಕಳು ಆದ್ರು ಅಂತ ಹೇಳಿ ಆದ್ಮೇಲೆ ಅವಳ ಎಲ್ಲಾ ಒಂದು ಆಕಾಂಕ್ಷೆಗಳು ಮೂಲೆ ಗುಂಪಾಗೋದು ಪ್ರತಿಯೊಂದು ಹಂತದ ಮಹಿಳೆಯರಲ್ಲೂ ಕಾಣ್ಲಿಕ್ಕೆ ಸಿಗುತ್ತೆ ನಿಮ್ಗೆ. ಓಕೆ, ಒಂದ್ ಮನೆಯಲ್ಲಿ ಈಗ ಒಂದು ಬಟ್ಟೆ ಮಡ್ಚೋದ್ರಿಂದ ಹಿಡಿದು ಟಿಫಿನ್ ಇದು ಮಾಡೋದ್ರಿಂದ ಹಿಡಿದು ಯಾರಿಗೆ ಏನ್ ಮಾತ್ರೆ ಕೊಡ್ಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕರ್ತವ್ಯ ಅನ್ನುವಂತ ಹಣೆ ಪಟ್ಟಿ ಕಟ್ಟಿ ಅವಳು ಮಾಡ್ಬೇಕಾಗತ್ತೆ. ಅದು ಆರ್ಥಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಅದಕ್ಕೆ ಯಾವುದು ಮೌಲ್ಯ ಇರೋದಿಲ್ಲ. ಆ ಮೌಲ್ಯ ಇಲ್ಲದೆ ಅವಳು ಕೆಲಸ ಮಾಡ್ಬೇಕಾಗತ್ತೆ. ಮನೆಯಲ್ಲಿ ಒಂದು ಗಂಡನಿಗೆ ಏನಾದ್ರೂ ಹುಷಾರಿಲ್ಲ ಅಂತ ಹೇಳಿ ಆದ್ರೆ ಹೇಗಾಗಿರುತ್ತೆ? ಅಪ್ಪ ಅವನಿಗೆ ಹುಷಾರಿಲ್ಲ, ಇಡೀ ಮನೆ ಅವನ ಹಿಂದೆ ಇರುತ್ತೆ, ಹುಷಾರಿಲ್ಲ ನೋಡ್ಕೊಳ್ಬೇಕು ಅಂತೇಳಿ. ಓಕೆ, ಅವಳು ಒಂದ್ ಮಗುವಿಗೆ ಹುಷಾರಿಲ್ಲ ಅಂತ ಹೇಳಿ ಆದ್ರೆ ಹೇಗಿದಾಗುತ್ತೆ? ಸರಿ, ಅಮ್ಮನ್ಗೆ ಹುಷಾರಿಲ್ಲ ಜ್ವರ ಬಂತು ಅಂತ ಹೇಳಿ ಆದ್ರೆ ಅವಳು ಒಂದು ಕ್ರೋಸಿನ್ ಮಾತ್ರೆ ನುಂಗಿ ತಲೆಗೊಂದು ಪಟ್ಟ ಕಟ್ಕೊಂಡು ಮತ್ತೆ ಅಡಿಗೆ ಒಲೆ ಮೇಲೆ ನಿಲ್ಲೋದೆ ಅವಳು. ಅವಳು ಮಲ್ಕೊಳ ಹಾಗಿದ್ಯಾ? ಮನೆಯ ಇತರ ಸದಸ್ಯರ ಹಾಗೆ ಅವಳು ಅದೇ ರೀತಿ ರೆಸ್ಟ್ ತಗೊಳ್ಳೋದಕ್ಕೆ ಅಥವಾ ಅವಳು ಮಲ್ಕೊಳ್ಳೋದಕ್ಕೆ ಅವಳ ಆರೈಕೆಗೆ ಎಲ್ಲರೂ ನಿಲ್ಲೋದಿದ್ಯಾ? ಎಲ್ಲಾದ್ರೂ
3: ಕರೆಕ್ಟ್
2: ಏನೂ ಒಂದು ರೆಸ್ಟ್ ಇಲ್ದೆ ಪ್ರತಿ 24 ಗಂಟೆ ಕೆಲಸ ಮಾಡುವಂತವಳು ಅವಳೆ. ಇದಕ್ಕೆ ಒಂದು ಅಡ್ವರ್ಟೈಸ್ ಒಂದೇನೋ ಒಂದು ಶಾರ್ಟ್ ಇದ್ ಮೂವಿ ಟೈಪ್ ಏನೋ ಇದು ಮಾಡಿದ್ರು ಒಂದು ಟಿವಿಯಲ್ಲಿ, ನಾನು ಅದು ನೋಡಿದ್ದೆ. ಇಂಟರ್ವ್ಯೂಗೆ ಅರ್ಜಿ ಕರೆದಿರ್ತಾರೆ, ಯಾವ್ದೋ ಒಂದು ದೊಡ್ಡ ಕೆಲಸದ ಇದಕ್ಕೆ ಅರ್ಜಿ ಕರೆದಿರ್ತಾರೆ. ಅದ ತುಂಬಾ ಜನ ಅದಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ, ಇಂಟರ್ವ್ಯೂ ಮಾಡ್ತಾರೆ ಅವರು. ಇಂಟರ್ವ್ಯೂ ಮಾಡೋವಾಗ ಅವ್ರು ಹೇಳ್ತಾರೆ, ನೋಡಿ ನಿಮ್ದು ಈ ಕೆಲಸ ಏನಿದೆಯಲ್ಲ ಇದು ತುಂಬಾ ರೆಸ್ಪಾನ್ಸಿಬಲ್ ಜಾಬ್, ಇದಕ್ಕೆ ನೀವು ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ಬೇಕಾಗತ್ತೆ, ನಿಮ್ಗೆಲ್ಲ ಮಾತ್ರೆಗಳದ್ದು ಅದ್ರದ್ದು ಇದ್ರದ್ದೆಲ್ಲ ನಾಲೆಜ್ ಇರ್ಬೇಕಾಗತ್ತೆ, ಸೇವೆ ಫಿಸಿಯೋಥೆರಪಿ ಇದೆಲ್ಲ ನಾಲೆಜ್ ಇರ್ಬೇಕಾಗತ್ತೆ, ಆಮೇಲೆ ಡೇ ಅಂಡ್ ನೈಟ್ ಕೆಲಸ ಮಾಡ್ಬೇಕಾಗತ್ತೆ, ಅದೆಲ್ಲ ನೀವು ಬರೀ ಡೇ ಅಂತ ಹೇಳಿ ಮಾತ್ರ ಅಲ್ಲ ನೈಟ್ ಶಿಫ್ಟ್ ಮಾಡೋದಕ್ಕೂ ಡೇ ನೈಟ್ ಎರಡೂ ಶಿಫ್ಟ್ ಕೆಲಸ ಮಾಡೋದಕ್ಕೂ ನೀವು ರೆಡಿ ಆಗಿರ್ಬೇಕು. ಆಮೇಲೆ ಸರಿ ಹಾಗಾದ್ರೆ ವಾರಕ್ಕೊಂದು ರಜೆ ಇರುತ್ತಲ್ವಾ ಅಂತ ಹೇಳಿದಾಗ, ಇಲ್ಲ ವಾರಕ್ಕೊಂದ್ ದಿನ ಅಲ್ಲ, ಯಾವ ರಜೆನೂ ಇರೋದಿಲ್ಲ, ಹಬ್ಬ ಹರಿದಿನ ಈಗ ಬಂದ್ರೆ ಕೆಲಸ ಎಲ್ಲ ಡಬಲ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆಗ ಅವರು ಹೇಳ್ತಾರೆ ಇದೇನು ವೀಕ್ಲಿ ಹಾಲಿಡೇಸ್ ಇಲ್ಲ, ಹಬ್ಬ ಹರಿದಿನಕ್ಕೂ ಹಾಲಿಡೇಸ್ ಇಲ್ಲ, ವರ್ಷಕ್ಕೊಂದು ಹಾಲಿಡೇಸು ಇಲ್ಲ, ಹಗಲು ರಾತ್ರಿ ಶಿಫ್ಟ್ ಅಲ್ಲಿ ಇದು ಮಾಡ್ಬೇಕು, ಮ್ಯಾನೇಜರ್ ಆಗಿ ಕೆಲಸ ಮಾಡುವ ನಾಲೆಜ್ ಇದ್ದಿರ್ಬೇಕು, ಮೆಡಿಸಿನ್ಗಳ ನಾಲೆಜ್ ಇದ್ದಿರ್ಬೇಕು, ಎಲ್ಲದೂ ಇದ್ದಿರ್ಬೇಕು ಅಂತ ಹೇಳಿ, ಎಕನಾಮಿಸ್ಟ್ ಆಗಿರ್ಬೇಕು ನೀವು ಅಂತ ಹೇಳಿ ಇದೆಲ್ಲ ಇದ್ ಮಾಡಿದ್ಮೇಲೆ ಸ್ಯಾಲ್ರಿ ಎಷ್ಟು ಆಫರ್ ಮಾಡ್ತೀರಾ ಅಂತ ಕೇಳ್ತಾರೆ ಅವರು. ಸ್ಯಾಲ್ರಿ ಏನೂ ಇಲ್ಲ ಅಂತ ಹೇಳ್ತಾರೆ. ಈ ಕೆಲ್ಸಕ್ಕೆ ತಲೆ ನಮ್ಗೆ ತಲೆ ಕೆಟ್ಟಿದ್ಯಾ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಯಾಕೆ ನಿಮ್ ಮನೇಲಿ ನಿಮ್ಮ ಅಮ್ಮ ಇಲ್ವಾ ಈ ಕೆಲ್ಸ ಎಲ್ಲ ಮಾಡ್ಕೊಂಡು ಅಂತ. ಅಂದ್ರೆ ಯಾವ ಒಂದು ಸ್ಯಾಲ್ರಿ ಇಲ್ಲದೆ ಒಂದು ರಜೆ ಇಲ್ಲದೆ ಕೆಲಸ ಮಾಡೋದು ಅಂತ ಹೇಳಿದ್ರೆ ಆ ಹೆಣ್ಣು ಮಾತ್ರ ಅಂತ.
3: ಕರೆಕ್ಟ್ ಆಗಿ ಹೇಳಿದ್ರೆ ಆ ಹೆಣ್ಣಿಗೆ ರಜೆಯೂ ಇಲ್ಲ, ಸಂಬಳವೂ ಇಲ್ಲ, ಮತ್ತೆ ಅವರ ಕೆಲಸವನ್ನ ಯಾರು ವ್ಯಾಲ್ಯೂ ಅಷ್ಟು ಮಾಡೋದಿಲ್ಲ. ಅಂದ್ರೆ ಬೆಳಿಗ್ಗೆ ಕೆಲಸಕ್ಕೆ ಹೋದವರು ಸಂಜೆ ಮನೆಗೆ ಬಂದು ನಿಂದಿನ್ನು ಅಲ್ಲೇ ಮರತ್ಯ, ನಿಂದೊಂದು ಆಪದೇ ಅಲ್ಲ, ಎಷ್ಟೊತ್ತಿಗೂ ನಿಂದಿದೆ ಅಂತ ಅದನ್ನ ಮತ್ತು ಕೆಳಗಾಗಿ ಅಂದ್ರೆ ನಿಕೃಷ್ಟವಾಗಿ ಮಾತಾಡಿದ್ ಬಿಟ್ರೆ ಎಷ್ಟು ಕೆಲಸ ಮಾಡಿದೀಯಾ, ನಿನ್ನಿಂದ ಇಷ್ಟು ಕೆಲಸ ಆಯ್ತಂತೆಲ್ಲ ಹೇಳುದು ತುಂಬಾ ಅಪರೂಪ.
2: ಈಗ ನೋಡಿ ಎಷ್ಟೋ ಸಲ ಈ ಹೆಣ್ಮಕ್ಳು ಬೇರೆಯವರು ಊಟ ಮಾಡಿದ ಮೇಲೆ ಉಳಿದಿದ್ದನ್ನ ತಿನ್ನೋದು, ಸರಿಯಾಗಿ ನ್ಯೂಟ್ರಿಷನ್ ಅವಳಿಗೆ ಇರೋದಿಲ್ಲ, ಮತ್ತೆ ಅವಳಿಗೇನಾದ್ರೂ ಒಂದ್ ನೋವಾಯ್ತು, ಕಾಲ್ ನೋವಾಯ್ತು, ಗಂಟು ನೋವಾಯ್ತು, ಮತ್ತೊಂದಾಯ್ತು ಅಂತ ಹೇಳಿದ್ರೆ ಅವಳು ನಿರ್ಲಕ್ಷ್ಯ ಮಾಡ್ತಾಳೆ. ಡಾಕ್ಟರ್ ಹತ್ರ ಹೋದ್ರೆ ಸುಮಾರು ದುಡ್ಡು ಖರ್ಚಾಗ್ತು, ದುಡ್ಡು ಖರ್ಚಾದ್ರೆ ಮತ್ತೆ ಮನೆಯಲ್ಲೆಲ್ಲ ಬೇರೆ ಇದಕ್ಕೆಲ್ಲ ಹಣ ಬೇಕಾಗತ್ತಂತ ಹೇಳಿ ಅವಳು ಅದನ್ನ ಮುಂದೂಡಿ ಮುಂದೂಡಿ ಅವಳಿಗೊಂದು 50-60 ವರ್ಷ ಆಗುವಾಗ ಏನಾಗುತ್ತೆ, ಎಲ್ಲ ಕಾಯಿಲೆಗಳು ಅವಳನ್ನ ದಾಳಿ ಮಾಡೋದಕ್ಕೆ ಶುರು ಆಗುತ್ತೆ. ಯಾಕಂತ ಹೇಳಿದ್ರೆ ಅವಳು ಈ ಇಷ್ಟು ವರ್ಷ ತನ್ನ ದೇಹವನ್ನ ನೋಡ್ಕೊಳ್ಳೋದನ್ನ ಮರ್ತು ಬಿಟ್ಟಿರ್ತಾಳೆ ಅವಳು.
3: ಹೌದು
2: ಅಲ್ವಾ?
3: ಹೌದು.
2: ಇದು ಒಂದು ಬದಿಯಿಂದ ಅದಾಯ್ತು, ಜೊತೆಗೆ ಎಲ್ಲ ಒಂದು 50-60 ವರ್ಷ ಆಗುವಾಗ ನೋಡಿ, ಇವತ್ತು ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾದ್ರು ಅಂತ ಹೇಳಿದ ತಕ್ಷಣ ಎಜುಕೇಶನ್ಗೋ ಜಾಬ್ಗೋ ಅಂತ ಹೇಳಿ ಎಲ್ಲ ಮನೆ ಬಿಟ್ಟು ಹೋಗುವವರೇ ಇರುದು. ಆವಾಗ ಅವಳಿಗೆ ಒಂಟಿತನ ಕಾಡೋದಕ್ ಶುರು ಆಗುತ್ತೆ. ಸರಿ ಏನೋ ಒಂದ್ ಮಾಡುವ ಅಂತ ಹೇಳಿದ್ರೆ ಆ ದೇಹದ ಆರೋಗ್ಯ ಕೂಡ ಹದಗೆಟ್ಟಿರುತ್ತೆ ಅಷ್ಟೊತ್ತಿಗಾಗ್ಲೆ. ಇವತ್ತು ನಮ್ಮ ಭಾರತೀಯ ಮಹಿಳೆಯರಲ್ಲಿ ಮೂಳೆ ಸವೆತ, ರಕ್ತಹೀನತೆ, ಈ ತೀವ್ರವಾದಂತಹ ಮಾನಸಿಕ ಖಿನ್ನತೆ ಅನ್ನುವಂಥದ್ದು ತುಂಬಾ ಸಾಮಾನ್ಯ ಆಗಿದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಅವಳು ಅವಳಿಗೋಸ್ಕರ ಯಾವತ್ತು ಕೇರ್ ಮಾಡ್ಕೊಂಡೇ ಇರೋದಿಲ್ಲ ಅವಳು.
3: ಕರೆಕ್ಟ್. ಆಯ್ತು ಮೇಡಮ್, ಈಗ ಸದ್ಯಕ್ಕೆ ಸಮಯ ಆಗಿರೋದ್ರಿಂದ ಈ ಮಾತನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡುವ. ಇದು ಮನೆ ಮನೆ ಹೆಣ್ಮಕ್ಕಳ ಕತೆ ಅದಾ. ಹಾಗೆ ಗಂಡಸ ನೀವು ಬೇಜಾರು ಮಾಡ್ಕೋಬೇಡಿ, ನಾವೆಂತ ಕಷ್ಟಪಡುದಿಲ್ಲ ಅಂತ. ಖಂಡಿತವಾಗ್ಲೂ ನೀವು ತುಂಬಾ ಕಷ್ಟಪಟ್ಟದ್ದಕ್ಕೆ ನಾವೆಲ್ಲ ಇವತ್ತು ಇಷ್ಟಾದ್ರೂ ಇಪ್ಪುದು. ಆದ್ರೆ ಎಷ್ಟೊಂದು ಸಂದರ್ಭಗಳಲ್ಲಿ ಗಂಡಸರು ಜವಾಬ್ದಾರಿ ನುಣುಚ್ಕೊಳ್ತಾರೆ, ಹೆಣ್ಮಕ್ಕಳು ನುಣ್ಚ್ಕೊಳ್ಳೋ ಸಂದರ್ಭ ಇತ್ತ ಅಲ್ದ ಸ್ವರ್ಣ ಮೇಡಮ್?
2: ಹೌದು
3: ಅಲ್ಲ. ಸೊ ಇದ್ರ ಬಗ್ಗೆ ನಾವು ಇನ್ನಷ್ಟು ಮಾತಾಡುವ ಮುಂದಿನ ಸಂಚಿಕೆಯಲ್ಲಿ. ಅಡ್ಡಿಲ್ಲಲ್ಲ?
2: ಓ ಖಂಡಿತ, ಯಾಕಂದ್ರೆ ಹೆಣ್ಣು ಅನ್ನೋದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಬೇಕಾದಷ್ಟಿದೆ. ಇನ್ನೊಮ್ಮೆ ಮತ್ತೆ ವಿಸ್ತಾರವಾಗಿ ಮಾತಾಡೋಣ
3: ಮುಂದಿನ ಸಂಚಿಕೆಯಲ್ಲಿ. ಅಕ್ಕ ಸರಿ, ಧನ್ಯವಾದಗಳು ಸ್ವರ್ಣ ಮೇಡಮ್ ಅವರಿಗೆ. ಇಷ್ಟೋ ತನಕ ನೀವು ನಮ್ಮ ಪ್ರಿಯ ಮನಸ್ಸೆಯಲ್ಲಿ ನಿಮ್ ಮಾತಂದ್ರೆ ಮಾತು ಎಲ್ಲರೂ ಹೇಳಿದ್ರು ತುಂಬಾ ಲೈಕ್ ಇತ್ತು ಈ ಕಾರ್ಯಕ್ರಮ ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮೊಟ್ಟಿಗೆ ಈ ಪ್ರಿಯ ಮನಸ್ಸಲ್ಲಿ ಮಾತಾಡೋದಕ್ಕೆ. ಪ್ರಿಯ ಕೇಳುಗರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಪ್ಪ. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕಾ.

Pantilla!

0: ಬಂದೂಟ.
1: ಬನ್ನಿ ಬನ್ನಿ ಬನ್ನಿ ಬನ್ನಿ ಬರ ಬರ ಇಲ್ಲಿ ಬರ. ಬೈಲಲ್ಲಿ ಇಪ್ಪರೆಲ್ಲ ಪಪ್ಪ ಕೇಳಿ ಮೆಹಂದಿ ಮನೆ ಬಂದ್ಕೊಂಡು ಕುಡಿಕೆ
2: ಎಂತದ.
1: ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಮಾರ.

0: ಅವನೂಟ ಎದ್ರ ಮನೆ ಬಗ್ಗಿ ಊಟ ಹಿಂದಿನ ಮನೆ ಆಟದೂಟ
1: ಹಾಯ್ ಬನಿಯೆ ಉಂಬು ಕೊಪ್ಪ ಹಾಯ್ ಬನಿಯೆ ಉಂಬು ಕೊಪ್ಪ ಬನ್ನಿ ಮಾರೋ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೇ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲ ನಿಮ್ಮೊಟ್ಟಿಗೆ ಇವತ್ತು ನಾನು ಅತಿಥಿ ಜ್ಯೋತಿಯಲ್ಲಿ ಯಾರನ್ನ ಕರ್ಕಬಂದಿ ಮಾತಾಡುಕಂತ ಕೇಂದ್ರೆ ನಮ್ಮ ಕುಂದಾಪುರದ ಹೆಮ್ಮೆಯವರು. ಎಂತಕ್ಕಂತ ಕೇಂದ್ರೆ ನಮ್ಮ ಕುಂದಾಪುರದ ಗ್ರಾಮೀಣದಲ್ಲಿ, ಗ್ರಾಮೀಣ ಭಾಗದಲ್ಲಿ ಬೆಳೆದು ಗ್ರಾಮೀಣ ಹುಡುಗರ ಅದೆಷ್ಟು ಕನಸುಗಳಿರುತ್ತಲ್ಲ, ಕನಸು ಎಲ್ಲರಿಗೂ ಇರುತ್ತಪ್ಪ, ಆದ್ರೆ ಗ್ರಾಮೀಣದಲ್ಲಿ ಆಯ್ಕೊಂಡ ಊರೂರಂಗೆ ಆಯ್ಕೊಂಡ ಅದೆಂತದೋ ಒಂದು ಬದುಕಿಗೆ ಮಾಡ್ಕೊಂಡ ಅದ್ರ ಒಟ್ಟಿಗೆ ಅವ್ರ ಕನಸನ್ನು ನನಸು ಮಾಡ್ಕೊಂಡು ಊರಲ್ಲೇ ಇದ್ದಾರೆ. ಅದು ಬೆಂಗಳೂರಿಗೆ ಹೋಗಿ ಮಾಡಿ ಬಂದರಂತೇನಲ್ಲ, ಅವ್ರಿಗೇನೋ ಒಂದು ಆಸೆ ಬಂದಿತ್ತ, ಹಾ ನಂಗೀಗ ನಾನು ಮಾಡ್ಕಂತಿ ಅಂತ ಹೇಳಿ ಮಾಡ್ಕೊಂಡವರು ನಮ್ಮ ಕುಂದಾಪುರ ಕನ್ನಡದಲ್ಲೇ ಮಾಡ್ಕಂತ ಆಸೆ ಇಟ್ಕೊಂಡ ಅದ್ರಲ್ಲೇ ಮಾಡ್ದವರು. ಅಂಡ್ ಇವತ್ತಿಗೂ ಕುಂದಾಪುರ ಕನ್ನಡದ ಈ ಕುಂದಾಪುರ ಚಿತ್ರಣ, ಕುಂದಾಪುರ ಬದುಕು, ಕುಂದಾಪುರದ ರೀತಿ, ಕುಂದಾಪುರದ ಆಚರಣೆ ಮತ್ತು ಕುಂದಾಪುರ ಮಕ್ಕಳ, ನಮ್ಮಂತ ಆ ಗ್ರಾಮೀಣ ಮನಸ್ಸುಗಳ, ಇದ್ರ ಬಗ್ಗೆ ಕತೆ ಇಟ್ಕೊಂಡಿರುವಂತಹವರು ಇವರು. ಈ ಕತೆಗಳ ಸುತ್ತಾನೆ ಹಲವಾರು ಶಾರ್ಟ್ ಫಿಲ್ಮ್ಸ್, ಕಿರುಚಿತ್ರಗಳನ್ನ ಮಾಡಿ ಕಡೆಕೊಂದು ದೊಡ್ಡ ಪಿಕ್ಚರ್ ಮಾಡಿದವರು. ಇವ್ರು ಯಾರ ಬಗ್ಗೆ ಹೇಳ್ತಿದ್ದೆ ಅಂತ ಕೇಂದ್ರೆ, ಎಸ್, ನಿಮಗೆ ಆ ಇಮ್ಯಾಜಿನೇಷನ್ ಬಂದಿದ್ರೆ ಯು ಆರ್ ರೈಟ್. ಇವರು ರಾಘವೇಂದ್ರ ಶಿರಿಯಾರ್ ಅವರು ನಮ್ಮೊಟ್ಟಿಗಿದ್ರು. ಕುಂದಾಪುರ ಕನ್ನಡದಲ್ಲಿ ಅಣ್ಣು, ಅಕ್ರೂಟ್, ಪಾಠ, ಅಜ್ಜಿಮನಿ, ಕತಿ ಕೈಕೋಚಾಯ್ತು, ತೆಂಕ್ಲೈನ್ ದೇವ್ರು, ಮತ್ತೆ ಮೊನ್ನೆಷ್ಟೇ ಒಂದು ಶಂಕರ ಅಂತ ಪಿಕ್ಚರ್ ಬಂತು, ನಂಗೆ ಭಾರಿ ಖುಷಿ ಆಯ್ತು. ಆ ಶಂಕರನ ಆಕ್ಟಿಂಗ್ ಮಾಡಿದವರು ರಾಘವೇಂದ್ರ ಶಿರಿಯಾರ್ ಅವರು. ಎಷ್ಟು ಮುಗ್ಧತೆ, ಮತ್ತೆ ಒಬ್ಬ ಮನುಷ್ಯನಿಗೆ ನಾವು ಎಷ್ಟು ಬೇಗ ಒಂದು ಅಪವಾದ ಹಾಕಿ ಅವನಿಗೆ ನಿಜವಾಗ್ಲೂ ಮರಳಿಲ್ದಿರು ಮರಳಿ ಇಡುವಂಗ್ ಮಾಡುತ್ತೆ ನಾವೆಂಬುದಕ್ಕೆ ಅತ್ಯಂತ ಸಾಕ್ಷಿಯಾಗಿದ್ದಂತ ಸಿನಿಮಾ ಅದು. ಅದರೊಟ್ಟಿಗೆ ವಸಂತಿ ಅಂತ ಒಂದು ಪಿಕ್ಚರ್ ಮಾಡ್ರು, ದೊಡ್ಡ ಮಟ್ಟದಲ್ಲಿ ಮಾಡ್ರು, ಅದನ್ನು ಕುಂದಾಪುರ ಕನ್ನಡದ ಬದುಕಿನ ಕಥೆಯನ್ನ ಹಿಡ್ಕಂಡೇ ಮಾಡಿದವರು. ಎಲ್ಲಿಗೂ ಹೋಗಿ ಕಲ್ತ್ಕೊ ಬಂದಲ್ಲ, ಊರ್ ಬದಗೆ ಆಯ್ಕೊಂಡು ಸಾಧಿಸಿ ತೋರಿಸಿದವರು, ಇಷ್ಟೆಲ್ಲ ಮಾಡಿದವರು ನಮ್ಮ ರಾಘವೇಂದ್ರ ಶಿರಿಯಾರ್ ಅವರು. ಸರ್, ನಮಸ್ಕಾರ ಕಾರ್ಯಕ್ರಮಕ್ಕೆ.
4: ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಅರವಿತ್
3: ಅರವಿತ್ತಾ? ಅರಸಬೇಡಿ, ಯಾಕಂದ್ರೆ ನಿಮ್ಮಂತ ಡೈರೆಕ್ಟರ್ ಆರಾಮಿದ್ ಯೋಚನೆ ಮಾಡಿದ್ರು, ನೆಕ್ಸ್ಟ್ ಯಾವ್ದು ಮಾಡುದು, ನೆಕ್ಸ್ಟ್ ಯಾವ್ದು ಮಾಡುದು, ನೆಕ್ಸ್ಟ್
4: ಒಂದಾದ್ಮೇಲೆ ಒಂದ್ ಮಾಡ್ಬೇಕಂತ ಮುಂದ್ಬರ್ತಾ ಇರ್ತದೆ.
3: ಈಗ ನಿಮ್ಗೆ ಫಸ್ಟ್ ಮಾಡಿದ ಪಿಕ್ಚರ್ ಹೆಸರು ಅಣ್ಣು ಅಲ್ಲ?
4: ಸರಿ ಸರಿ,
3: ಅಣ್ಣು ಅಲ್ಲ, ನಮ್ಮದೀಗ ಅರುಣ ಅಂತ ಹೆಸರು ಇಟ್ಕೊಂಡ್ರನ್ನೆಲ್ಲ ನಾವು ಶಾರ್ಟ್ ಆಗಿ ಕರೋದು ಅಣ್ಣು ಅಣ್ಣು, ಆ ಅಣ್ಣು ಗಂಡು ಅಂತಳೆ ಕರೋದು. ಈ ಅಣ್ಣು ಅದೇ ಅಣ್ಣು?
4: ಈ ಅಣ್ಣು ಅಂತ ಹೇಳಿದ್ರೆ ನಮ್ಮ ಮಂಜುನಾಥ್ ಹಿಲಿಯಾಣ ಅವರ ಒಂದು ಕತೆ. ಆ ಕತೆಯ ನಮ್ಮ ಮಂಗಳೂರು ಸ್ಟೇಷನ್ ರೇಡಿಯೋದಲ್ಲಿ ಬಂತು, ತುಂಬಾ ಖುಷಿ ಆಯ್ತು ಕೇಳಿ, ಇದನ್ನೊಂದು ಶಾರ್ಟ್ ಫಿಲ್ಮ್ ಅಥವಾ ಮೂವಿ ಮಾಡ್ಬೋದಲ್ಲ ಅಂತ ಹೇಳಿ ಒಂದು ಮನ್ಸು ಬಂತು. ಅದಕ್ಕೆ ನಾನು ಎಂತ ಮಾಡಿದೆ, ಮಂಜುನಾಥ್ ಹಿಲಿಯಾಣ ಹತ್ರ ಇದನ್ನೊಂದು ಕಿರುಚಿತ್ರ ಮಾಡುವ ಅಥವಾ ಸಿನಿಮಾ ಮಾಡುವ ಅಂತ. ಕಡೆಗೆ ಅವರಿಲ್ಲ ಮಾಡಿ ಅಂತ ಹೇಳಿ ಹೇಳಿದ್ರು. ಒಂದು ಕಡೆಗೆ ನಮ್ಮ ಬಾಸುಮ ಕೊಡಗೋರು ನಿರ್ದೇಶನ ಮಾಡಿದ್ರು. ಅದು ಒಂದು ಸಣ್ಣ ಒಂದು 50 ಕಡೆ ಪ್ರದರ್ಶನಗೊಳ್ತು, 50 ಕಡೆ ಪ್ರದರ್ಶನಗೊಂಡು ಯಶಸ್ವಿ ಆಯ್ತು. ಹಾಗೆ
3: ಅಣ್ಣು ಚಿತ್ರ ಆಯ್ತು.
4: ಹೌದು,
3: ಅಣ್ಣು ಆದ್ಮೇಲೆ ನೀವು ತಂದದ್ದು ಪಾಠ.
4: ಪಾಠ ಪಾಠ
3: ನಮ್ಮ ಚೇತನ್ ನೈಲಾಡಿ ಅವರು ಅದರಲ್ಲಿ ಆಕ್ಟಿಂಗ್ ಮಾಡಿದ್ರೆ.
4: ಚೇತನ್ ನೈಲಾಡಿ ಅವರು ಹೀರೋ ಕ್ಯಾರೆಕ್ಟರ್ ಮಾಡಿದ್ರೆ.
3: ಇದು ಹೆಚ್ಚಾಗಿ ನಮ್ಮ ಊರಿದೇ ಸಮಸ್ಯೆ, ಕೃಷಿ ಮಾಡುವನ್ ಯಾರು ಮೋದಿ ಹತ್ತಿಲ್ಲ. ಮೋದಿಯಾಗಿ ಬಂದಳು, ಕಾಲು ಕೊಡೆಂಗ್ ನಡೀತಾಳ ಬಿಟ್ರೆ ಗದ್ದಿ ಬದಿ ಇಳುದಿಲ್ಲ ಅಲ್ದಾ?
4: ಸರಿ,
3: ಇಲ್ಲ ಅವಳು ಇಲ್ಲ, ಇದು ನಂಗೆ ಆಪ್ದಲ್ಲ, ಈ ಗದ್ದಿ ಮನೆ, ಈ ಗೊಂಟಿ, ಈ ಹಳಿಯರ್ ಮಳಿಯರ್ನೆಲ್ಲ ಯಾರು ಕಣ್ಕಂದಪ್ಪ ಅಂತೇಳಿ ಸೀದ ಅಭಿಮಾನಿಗೆ ಪೆಟ್ಟಿಗೆ ಇಟ್ಕೊಂಡು ಹಾಪುದ. ಸೊ ಆ ಪಾಠನ ಯಾರಿಂದ ಕಲ್ತ್ರಿ ನೀವು ಪಾಠ?
4: ಪಾಠ ಇದು ಕೂಡ ಮಂಜುನಾಥ್ ಹಿಲಿಯಾಣ ಅವರ ಕತೆ. ಅದನ್ನ ಚಿತ್ರಕಥೆ ಮಾಡಿದ್ ನಾನೇ, ಚಿತ್ರಕಥೆ ಸಂಭಾಷಣೆ ಇರ್ಬೋದು ಮತ್ತೆ ಪ್ರೊಡ್ಯೂಸ್ ನಿರ್ಮಾಣ ಕೂಡ ಮಾಡಿದ್ದ ನಾನೇ. ಅದು ಮಾತ್ರ ಅದರ ರಾಜ್ಯ ಮಟ್ಟದಲ್ಲಿ ಅವಾರ್ಡ್ ಪ್ರಶಸ್ತಿ ಬಂತು. ಶಿವರಾಮ್ಕಾರ್ ಅಂತ ಥೀಮ್ ಪಾರ್ಕ್ ಅಲ್ಲಿ ರಾಜ್ಯ ಮಟ್ಟದ ಒಂದು ಕಿರುಚಿತ್ರ ಸ್ಪರ್ಧೆಯಲ್ಲಿ ಅದಕ್ಕೂ ಕೂಡ ಒಂದು ಪ್ರಶಸ್ತಿ ಬಂತು. ತುಂಬಾ ಖುಷಿಯಾದ ವಿಷಯ ಅದು.
3: ಅಲ್ಲ, ನಂಗೆ ಆಶ್ಚರ್ಯ ಅಪ್ಪದ ಈ ಕಿರುಚಿತ್ರ ನೀವು ನೀವೆಲ್ಲೂ ಹೊಯ್ಲ ಪಿಕ್ಚರ್ ಮಾಡ್ಕೊಂಡ್ ನಾನು ಅವರು ಡೈರೆಕ್ಷನ್ ಅಂಡರ್ ಕೆಲಸ ಮಾಡಿದೆ, ಇವ್ರ ಅಂಡರ್ ಕೆಲಸ ಮಾಡಿದೆ, ಅಲ್ಲೋ ಯಾವ್ದೋ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೋಗಿ ನಾನು ಟ್ರೈನಿಂಗ್ ತಕ ಬಂದೆ, ಹಂಗಲ್ಲ ಅಂತ ಕಥೆ ಇಲ್ಲ ನಿಮ್ ಹತ್ರ?
4: ಇಲ್ಲ ಇಲ್ಲ, ನಾನು ನಮ್ಮ ಜಿ ಮೂರ್ತಿ ಅಂತ ಹೇಳಿ ಕಲಾ ನಿರ್ದೇಶಕ, ಗೊತ್ತ ಎಲ್ಲರಿಗೂ ಗೊತ್ತು, ಯಾಕಂತ ಹೇಳಿದ್ರೆ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿದರು ಅವರು. ಅವರ ಹಲವಾರು ಸಿನಿಮಾಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದೆ ನಾನು. ಅದ್ರ ಮುಖಾಂತರ ನನಗೆ ಯಾವುದು ಗುರುನಾಡು ಅಂತ ಸಿನಿಮಾ ಮುಖಾಂತರ ನಾನು ಅದರಲ್ಲಿ ಪಾತ್ರ ಮಾಡಿದೆ, ಪ್ರೀತನಾದೆ. ಯಾಕಂತ ಹೇಳಿದ್ರೆ ಅವರು ನಮಗೆ ಕೊಟ್ಟಂತ ಒಂದು ಪ್ರೋತ್ಸಾಹ, ಕಲಿಬೇಕು ಹಾಗೆ ಈಗ ಅದೆಲ್ಲ ಬಗ್ಗೆ ಸಿನಿಮಾಗೆ ತುಂಬಾ ಸಹಕಾರ ಕೊಟ್ಟರು, ಅದನ್ನ ಮುಂದಿಸ್ಕೊಂಡು ಹೋದ್ಯಾತಿದ್ದಾರೆ.
3: ನಿಮ್ಗೆ ಕಣಿ ಊರ್ ಬದಂಗ್ ಐಕಂಡೆ ನೀವು ಮಾಡದ್, ನೀವ್ ಎಲ್ಲಿಗೂ ಹೊಯ್ಲಿಲ್ಲ. ಎಂತದೇ ಒಂದ್ ಸಣ್ಣ ಪಿಕ್ಚರ್ ಒಂದ್ ಎಂತರು ಒಂದ್ ರೀಲ್ಸ್ ಮಾಡ್ಕೊಟ್ರು ಅದಕ್ಕೆ ಅದ ಖರ್ಚು ಬರ್ತದ ಅಂದ್ರೆ ನೀವು ಒಟ್ಟೊಟ್ಟು ಹೆಂಗಂಗ ಮಾಡಿ ಹಾಕು ಕಾತಿಲ್ಲ. ಆ ವಿಡಿಯೋ ಲೈಕ್ ಬರ್ಕ್, ಅದ್ರ ಎಡಿಟಿಂಗ್ ಲೈಕ್ ಇರ್ಕ, ಅದ್ರ ಕಂಟೆಂಟ್ ಲೈಕ್ ಇರ್ಕ, ಅದ್ರ ಬಪ್ಪರು ಲೈಕ್ ಇರ್ಕ. ಸೊ ಎಲ್ಲದಕ್ಕೂ ವಿಟಮಿನ್ ಎಂ ಅಂತ ಒಂದ್ ಬೇಕಾಗ್ತದ ಶಾರ್ಟ್ ಮೂವಿ ಯಾರು.
4: ಕರೆಕ್ಟ್.
3: ಇದಕ್ಕೆಲ್ಲ ನೀವ್ ಎಲ್ಲಿ ಧೈರ್ಯ ಮಾಡ್ರಿ ಮಾರ್ರೆ?
4: ಧೈರ್ಯ ಅಂತ ಹೇಳಿದ್ರೆ ನಾವು ಟೋಟಲಿ ಸಿನಿಮಾ ನಾವೆಲ್ಲ ಒಟ್ಟಾಗಿ ಮಾಡ್ತಾ ಇದ್ವಿ, ಮಾಡ್ಬಿಟ್ಟು ನಾವು ಒಂದು ಪ್ರದರ್ಶನ ಸಿನಿಮಾ ಒಂದು ರಿಲೀಸ್ ಅಂತ ಹೇಳಿ ಮಾಡ್ತಿದ್ವಿ. ಕೆಲ ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತೇವೆ ನಾವು, ಹಂಗಲ್ಲ ನಮ್ಮ ನಮ್ಮ ಊರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ರಿಲೀಸ್ ಮಾಡ್ತೀವಿ. ಅದಕ್ಕೆ ಆದಂತ ನಮ್ಗೆ ನಮ್ಮ ಊರಿನವರು ಕೆಲವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ಆರ್ಥಿಕವಾಗಿ ಇರ್ಬೋದು ಹೀಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಅದ್ರ ಮುಖಾಂತರ ನಮ್ಗೆ ಸ್ವಲ್ಪ ಏನೊಂದು ಮಾಡಿದೊಂದು ಖರ್ಚು ಆಗ್ತಾ ಇತ್ತು ಆ ತರ.
3: ಯಾಕಂದ್ರೆ ನೀವು ಒಂದ್ ಪಿಕ್ಚರಿಗೆ ಕೈ ಸುಟ್ಕೊಂಡ್ರೆ ಮತ್ತೆ ಏಳು ಪಿಕ್ಚರ್ ಮಾಡುಕ್ ಆಗ್ತಿರ್ಲಿಲ್ಲ.
4: ಇಲ್ಲ ಇಲ್ಲ, ಯಾರು ಮನ್ಸು ಮಾಡುದಿಲ್ಲ. ಆದ್ರೆ ನಮ್ಗೆ ಊರಿನ ಜನರು ಇರ್ಬೋದು ಅಥವಾ ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ, ಕೆಲವರು ತುಂಬಾ ಜನ ಸಹಕಾರ ಕೊಟ್ಟಿದ್ರು. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಮಾಡು ಮಾಡು ಅಂತ ಹೇಳಿ ಒಂದ್ ಏನೋ ಒಂದು ಪ್ರೋತ್ಸಾಹ ಆ ತರ ಮಾಡ್ತಾ ಇದ್ರು, ಮಾಡ್ತಾ ಇದ್ವಿ ಹಾಗೆ.
3: ನೀವು ಪಿಕ್ಚರ್ ತುಂಬಾ ಕಾಣ್ತೀರಿಯಾ?
4: ಪಿಕ್ಚರ್ ನನ್ಗೆ ಕಲಾತ್ಮಕ ಸಿನಿಮಾಗಳನ್ನು ತುಂಬಾ ಇಷ್ಟ. ಗಿರೀಶ್ ಕಾಸರಳ್ಳಿ ಅವರದ್ದು, ಜಿ ಮೂರ್ತಿ ಅವರದ್ದು, ಹೀಗೆ ತುಂಬಾ ಜನ ಅಲ್ಲಿ ಮಾಡಿದ್ದಾರೆ. ನಮ್ಮ ಕುಂದಾಪ ಭಾಷೆಯಲ್ಲಿ ತುಂಬಾ ಸಿನಿಮಾ ಬಂದಿದೆ, ನಿಮ್ಗೆ ಗೊತ್ತು. ಅಂತ ಸಿನಿಮಾಗಳನ್ನೇ ನಮ್ಮ ಹಳ್ಳಿ ಗ್ರಾಮೀಣ ಸೊಗಡಿನ ಒಂದು ಚಿತ್ರಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ನನಗೆ ಕೂಡ ಇದರಲ್ಲಿ ಮಾಡ್ತಾ ಇದ್ದೀನಿ ಕಿರ್ಚಿ.
3: ನೀವು ಯಾವ ದೃಷ್ಟಿಯಿಂದ ಕಾಣ್ತೀರಿ ಈಗ ಕಾಣಿ ನಮ್ ಕಣಗಿದ್ದಾರ ಕಾಂಬಕು ನಿಮ್ ಮಂಡಿಯಲ್ಲಿ ಆಲ್ರೆಡಿ ನಾನೆಂತರು ಮಾಡ್ಕು ಅಂತ ಆ ಸಿದ್ದಿತ್ತಲ್ದ ಮೊದ್ಲೇ?
4: ಕರೆಕ್ಟ್.
3: ಯಾವ ವಯಸ್ಸಿನಿಂದ ಇದ್ದಿತ್ತು?
4: ಚಿಕ್ಕಂದಿಂದ, 80-90 ಇಸ್ವಿಯಲ್ಲಿ ನಾವೆಲ್ಲ ಮಂಗಳೂರು ರೇಡಿಯೋ ಸ್ಟೇಷನ್ ಕೇಳ್ಬಿಟ್ಟು ನಾವು
3: ಆಕಾಶವಾಣಿ.
4: ಹೌದೌದೌದು ಕೇಳ. ಆಮೇಲೆ ಟಿವಿ ಬಂತು, ಅಲ್ಲೊಂದು ಇಲ್ಲೊಂದು ಟಿವಿಗಳು ಬಂತು. ಟಿವಿ ಬಂದ್ಮೇಲೆ 4 ಗಂಟೆಗೆ ಒಂದು ಪಿಕ್ಚರ್
3: ಆದಿತ್ಯವಾರ. ಏನ್ ಸಂಭ್ರಮ,
4: ಸಂಭ್ರಮ, ಭಾರಿ ಭಾರಿ ಖುಷಿ.
3: ಅದು ಅದರಲ್ಲಿ ಖುಷಿ ಆಗ್ತಿದ್ದೆ ಅಂತ ಗೊತ್ತಿತ್ತ? ಈಗ ನಮ್ಮ ಮನೆಗೆ ಒಂದ್ ರೂಮಿಗೆ ಒಂದೊಂದ್ ಟಿವಿ, ಎಲ್ಲ ಬದಿಗೂ ಜನ ಆಯ್ತಾ, ಮನೆಗ್ ಒಂದೊಂದ್ ಜನ, ಕಾಂಬಕ್ ಒಂದೊಂದೇ ಜನ, ಒಂದ್ ಟಿವಿಗ್ ಒಂದ್ ಜನ. ಆಗಲಿಕ್ ಹಂಗಲ್ಲ, ಯಾರು ಒಬ್ಬರು ಮನೆಗ್ ಒಂದ್ ಟಿವಿ, ಇಡೀ ತೋಂಟದಾರ ಅವ್ರ ಮನೆ. ಅದೆಂತ ಫಿಲ್ಮ್ ಥಿಯೇಟರ್ಗೂ ಯಾವ ಪಾಟಿ ಜನ ಎಲ್ಲಾವ್ರು ಅವ್ರ ಮನೆ ನೆಲದ ಮೇಲೆ ಬಿತ್ಕ ಹೊಡ್ಕ್ರ, ಕೆಲವ್ರು ಎದ್ದು ಕೂತ್ರ, ಆ ಗಾಡಿನ ದುಡ್ತ ಕೂತ್ರ, ಇನ್ ಕೆಲವ್ರ ಆ ಕಿಟಕಿ ತೊಳಿಕಂಡಿ, ಅದ್ರ ಆಚೆ ನಿಂತ್ಕ ಕಾಂಬರೇನ, ಹೊಡಿ ಮಂಚ ಹೊತ್ಕೊಂಡ್ ಕಾಂಬರೇನ, ಬಾಗಿಲ್ ಮ್ಯಾಲ್ ನಿತ್ಕೊಂಡು ಹೊಸ್ಲ ಮ್ಯಾಲ್ ಆಚೆ ಚಿ ಕೂಕೊಂಡ, ಎಷ್ಟು ಆ ಸೀನ್
4: ಅಂದ್ರೆ ಆ ಸಂಭ್ರಮ ಬೇರೆ. ಅಷ್ಟು ಖುಷಿ ಇತ್ತು, ಎಲ್ಲರೂ ಒಟ್ಟಾಗಿ ನಾವು ಸಿನಿಮಾ ಕಾಣ್ತಿತ್ತು. ಅದರಿಂದ ನಾನು ಸ್ವಲ್ಪ ಖುಷಿ ಪಟ್ಟೆ, ಯಾಕಂದ್ರೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇತ್ತು, ತುಂಬಾ ಅರ್ಥಗರ್ಭಿತ ಸಿನಿಮಾಗಳು ಮುಂಚೆಲ್ಲ ಬರ್ತಾ ಇತ್ತು, ನೋಡ್ತಾ ಇದ್ವಿ. ಅದರಿಂದ ಸ್ವಲ್ಪ ಪ್ರೇರೇಪಿತ. ಆಮೇಲೆ ಕಡೆಗೆ ನಮ್ಮ ಊರಲ್ಲೇ ಸಿನಿಮಾ ಚಿತ್ರಗಳು ಜಾಸ್ತಿ ಆಗ್ತಿತ್ತು, ಯಾಕಂತ ಹೇಳಿದ್ರೆ ಕೊಳಕೆಬೇಲ್ ಗುತ್ತಿನ ಮನೆ ಅಂತಿತ್ತು, ಆ ಮನೆಯಲ್ಲಿ ತುಂಬಾ ಸಿನಿಮಾ ಶೂಟಿಂಗ್ ಗಳಾಗ್ತಿತ್ತು. ಸಿನಿಮಾ ಶೂಟಿಂಗ್ ಆದಾಗ ಹಿಂಗೆ ಎಲ್ಲ ನೋಡ್ತಾ ಇದ್ವಿ, ತುಂಬಾ ಖುಷಿ
3: ಆಗ್ತಿತ್ತು.
4: ತುಂಬಾ ಸಿನಿಮಾ ಆಗಿದೆ, ಶೂಟಿಂಗ್ ಆಗಿದೆ. ಅಲ್ಲಿ ರಂಗೇನಹಳ್ಳಿ ರಂಗೇಗೌಡ ಅಂತ ಹೇಳಿ ನೋಡಿದ್ವಿ, ಅದಕ್ಕಿಂತ ಮುಂಚೆ ಉತ್ಸವ ಅಂತ ಹೇಳಿ ಶಂಕರ್ ನಾಗು ಅವರೆಲ್ಲ ಮಾಡಿದ್ರು, ರೇಖಾ ಅವರು, ಅದು ಅಲ್ಲೇ ಶೂಟಿಂಗ್ ಆಗಿದ್ದು. ಕಡಿ ಮೃತ್ಯುಂಜಯ
3: ಸೀರಿಯಲ್ ಕಂಡಿದೆ?
4: ಇಲ್ಲ, ನಾನ್ ಕಂಡಿಲ್ಲ, ಕೇಳಿದ್ದು ಆಗಿದೆ ಅಂತ ಹೇಳಿ. ಆಮೇಲೆ ಸೈನಿಕ ಅಂತ ಹೇಳಿ ತುಂಬಾ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಆಯ್ತು, ಅಲ್ಲಿ ಶೂಟಿಂಗ್ ಎಲ್ಲ ಆಯ್ತು.
3: ಸೊ ಅಲ್ಲಿ ಹೋಗಿ ಕಾಂತಿದ್ರಿ?
4: ಕಾಂತಿದ್ರಿ.
3: ಅಗಳಿಗೆ ನಾನು ಒಂದಿನ ಹಿಂಗೆ ಡೈರೆಕ್ಷನ್ ಮಾಡ್ಕಂತ,
4: ಅದೊಂದೇನೋ ಒಂದು ಆವತ್ತಿಂದ ಒಂಥರ ಇದು
3: ಆಸೆ. ಅದು ನಿಮ್ಗೆ ಶುರು ಆಯ್ತು. ಯಾವ ವಯಸ್ಸಲ್ಲಿ ನೀವು ಫಸ್ಟ್ ಕಿರುಚಿತ್ರ ಮಾಡ್ರಿ?
4: 2006-2007 ನಾವು ಕುರುನಾಡು ಅಂತ ಸಿನಿಮಾ ಮುಖಾಂತರ ಚೆನಿ ಅಂತ ಪಾತ್ರಗಳನ್ನ ಮಾಡಿದೆ. ಅಲ್ಲಿಂದ ಬೇರೆ ಬೇರೆ ಸಿನಿಮಾಗಳ ಕೆಲಸಗಳನ್ನ ಮಾಡಿದೆ. ಆಮೇಲೆ ಸ್ವತಂತ್ರವಾಗಿ ನಾನೇನು ಮಾಡುವಂತ ಹೇಳಿ ಅದೇ ಹಣ್ಣು ಮುಖಾಂತರ ನಿರ್ಮಾಣ ಮಾಡಿದೆ. ಪಾಠ, ಅಜ್ಜಿ ಮನೆ, ಹೀಗೆ ಹಲವಾರು ಸಿನಿಮಾಗಳನ್ನು ಮಾಡಿದೆ.
3: ಒಂದೊಂದು ವರ್ಷಕ್ಕೊಂದ
4: ವರ್ಷಕ್ಕೆ ಒಂದೊಂದಕ್ಕಿಂತ ಅದೊಂಥರ ಏನೋ ಒಂದ್ ಐತಿ, ಒಂದಾದ್ಮೇಲೆ ಮತ್ತೆ ಇನ್ನೊಂದು ಮಾಡೋಣ. ತುಂಬಾ ಜನರಿಗೆ ತುಂಬಾ ಖುಷಿ ಆಗ್ತಿತ್ತು ಆ ಮೂವಿಗಳನ್ನ ನೋಡಿ, ತುಂಬಾ ಖುಷಿ ಆಗ್ತಿತ್ತು. ಏನೋ ಮಾಡಪ್ಪ ಮಾಡಪ್ಪ ನಮ್ಮಿಂದ ಆದಂತ ಸಪೋರ್ಟ್ ಮಾಡ್ತೀವಿ. ಅದೇ ತರದಲ್ಲಿ ನಾವು ಕೆಲವೊಂದು ಸಿನಿಮಾ ಮಾಡ್ತಾ ಹೋದೆ. ಈಗ ಕುಂದಾಪುರ ಭಾಷೆಯಲ್ಲಿ ಒಂದು 8 ಇದು ಕಿರುಚಿತ್ರ ಮತ್ತೆ ಸಿನಿಮಾ ಸೇರಿ 8 ಸೇರಿ ಆಗಿದೆ.
3: ಈಗ ಅಜ್ಜಿ ಮನೆ, ನಿಮ್ದು ಅಜ್ಜಿ ಮನೆ ಇತ್ತಲ್ಲ,
4: ಕರೆಕ್ಟ್ ಕರೆಕ್ಟ್.
3: ಅಜ್ಜಿ ಮನೆ ಎಂತ ಮಾಡ್ಕೊಂಬಗಾಯ್ತು ನಿಮ್ಗೆ?
4: ಅಜ್ಜಿ ಮನೆ ಅಂತ ಹೇಳಿದ್ರೆ ಸಿನಿ ಕುಂದಾಪುರ, ಇವರು ಒಂದು 10 ನಿಮಿಷದ ಒಂದು ಕಥೆಯನ್ನ ನಮ್ಮ ಕುಂದಾಪುರ ಭಾಷೆ ಮತ್ತೆ ಕುಂದಾಪುರದ ಆಚಾರ ವಿಚಾರ ಹೊಂದಿದಂತ ಒಂದು ಕತೆ ಮಾಡಿ ಶಾರ್ಟ್ ಫಿಲ್ಮ್ ಮಾಡಿ ಅಂತ ಹೇಳಿ ಒಂದು ಇದ್ಕೊಟ್ಟಿದ್ರು. ಅದೇ ಪ್ರಕಾರ ಒಂದು ಮಾಡ್ಬೇಕಲ್ಲ ಅಂತ ಹೇಳಿ ನಂಗೆ ತುಂಬಾ ಇಷ್ಟ ಆಯ್ತು. ಕಡೆಗೆ ಅಜ್ಜಿ ಮನೆ ಒಂದು ಟೈಟಲ್ ಅಂತ, ಯಾಕಂತ ನಮ್ಮ ಮಿಸ್ಸಸ್ ಮನೆಯಿಂದ ಬರುವಾಗ ಕುಂಜಾಲ್ ಅಂತ ಹೇಳಿ ಒಬ್ರು ಅಜ್ಜಿ ಇದ್ರು ಪಾಪ, ಅವರು ಅವರಿಗೆ ಏನು ಇಲ್ಲ ಅಂತ ಎಲ್ಲರೂ ಅವರೆಲ್ಲ ಸೇರ್ಬಿಟ್ಟು ನನ್ನ ಮನೆ ಮಾಡಿದ್ರು. ಆ ಟೈಟಲ್ ನೋಡಿದೆ ಅಜ್ಜಿ ಮನೆ ಅಂತ ಹೇಳಿ ಬಂದಿದ್ರು.
3: ಮನೆ ಹೆಸರು ಅಜ್ಜಿ ಮನೆ.
4: ಅಜ್ಜಿ ಮನೆ. ಓ, ಅವಾಗ ಟೈಟಲ್ ರೆಡಿ ಆಯ್ತು. ಅಜ್ಜಿ ಅಜ್ಜಿ ಮನೆ ಕತೆ ಬೇಕಲ್ಲ. ನಾವು ಶಾಲಾ ದಿನಗಳಲ್ಲಿ ರಜೆ ಇದ್ದಾಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ಒಂದು ನಮ್ಮ ಅಜ್ಜಿ ಮನೆಗೆ ಹೋದಾಗ ನಾವು ಏನೇನು ಮಾಡ್ತಿದ್ವಿ ಅಂದ್ರೆ ಆಟೋಟಗಳಿರ್ಬಹುದು, ಹಾಗೆ ಅಜ್ಜಿ ಒಂದು ಪ್ರೀತಿ ಇರ್ಬೋದು, ಇವೆಲ್ಲ ಇದು ಮಾಡಿಬಿಟ್ಟು ಒಂದು ಮಾಡಿದೆ ಅಜ್ಜಿ ಮನೆ ಅಂತ ಕಿರುಚಿತ್ರ ಮಾಡಿದೆ. ಅದಕ್ಕೆ ಬೆಸ್ಟ್ ಡೈರೆಕ್ಷನ್ ಬಂತು ಮತ್ತೆ ಬೆಸ್ಟ್ ಫಿಲ್ಮ್ ಬಂತು, ತುಂಬಾ ಅವಾರ್ಡ್ಗಳು ಬಂತು. ಹಾಗೆ ಅಜ್ಜಿ ಮನೆ ಮೂಡುಬಿದ್ರೆ ಆಳ್ವಾಸ್ ಅಲ್ಲಿ ಅಲ್ಲೂ ಕೂಡ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿ ಅಲ್ಲಿ ನಮ್ಮ ಸುನೀಲ್ ಕುಮಾರ್ ದೇಸ ಜೊತೆ ಅವರೊಂದು ಅವಾರ್ಡ್ ಕೊಟ್ಟಿದ್ರು ನನಗೆ. ಅಂದ್ರೆ ತುಂಬಾ ಇದರಲ್ಲಿ ತುಂಬಾ ಅವಾರ್ಡ್ ಬಂತು ಅಜ್ಜಿ ಮನೆಗೆ.
3: ಓಕೆ, ಅಜ್ಜಿ ಮನೆ ಬಾರಿ ನಂಗೆ ಖುಷಿ ಆಯ್ತು ಕಂಡ. ನಾವಲ್ಲಿ ಅಜ್ಜಿ ಮನೆಗೆ ಹಪ್ಪುದು, ಅಜ್ಜಿ ಮನೆ ಖುಷಿ, ಅಜ್ಜಿ ಮನೆಯಲ್ಲಿ ಆಡುದು, ಅಜ್ಜದೊಂದು ಪ್ರೀತಿ, ಅದೊಂದು ಬೇರೆ. ನಮ್ಮ ಬದಿಯರಿಗೆ ಇದೊಂದು, ಎಲ್ಲ ಬದಿಯರಿಗೂ ಇದೊಂದು ಕಾಮನ್. ಬಟ್ ನಾವು ಆ ಪಿಕ್ಚರ್ ಕಂಡದ್ದು ನಾವೇ ಅನುಭವಿಸಿದ್ದು. ಅದ್ರಲ್ಲಿ ಒಂದು ಮರ, ಆ ಮರದ ಕೆಳಗೆ ಬೀಡಿ ಕಟ್ಟುದು, ಒಂದು ಕಟ್ಟಿ ಬೀಡಿ ಕಟ್ಟುದು, ಕಡಿಗೆ ಚಾ ಗುಡ್ಸಲು.
4: ಯಾಕಂದ್ರೆ ನಾನಂದ್ರೆ ಒಂದು ಕತೆಗೆ ಏನೇನ್ ಬೇಕು ಅದನ್ನ ನಾನು, ಇದು ಲೊಕೇಶನ್ ಮಾತ್ರ ಪಕ್ಕ ಆಗಿರ್ಬೇಕು. ಆ ಲೊಕೇಶನ್ ಕತೆ ಹೇಳ್ಬೇಕು ನಮ್ಗೆ. ಲೊಕೇಶನ್ ಜೊತೆ ಪ್ರತಿಯೊಂದು ತುಂಬಾ ಹೋಗ್ತಾ ಇದ್ದೆ ನಾನು. ಇಂತ ಒಂದು ಲೊಕೇಶನ್ ಇದೆ ಅಂದ್ರೆ ಅಜ್ಜಿ ಮನೆ ಅಂತ ಹೇಳಿದ್ರೆ ಆ ಫೀಲ್ ನಾವು ಇಂತ ಇಸ್ವಿಯಲ್ಲಿ ಮಾಡುವಾಗ ಆ ಒಂದು ಸೋಗ್ಬೇಕಿತ್ತಲ್ಲ, ಆ ಹುಲ್ಲಿನ ಮನೆನೇ ನೋಡ್ತಾ ಇದ್ದೆ. ಅದೇ ತರ ಮಕ್ಕಳ ಆಟೋಟ ಆಟಾಟಗಳಿದಿರ್ಬಹುದು ಎಲ್ಲ ಯಾತರ ಹಾಗೆ.
3: ಇದಕ್ಕೆಲ್ಲ ಕ್ಯಾರೆಕ್ಟರ್ ನೀವು ಹೆಂಗೆ ಸೆಲೆಕ್ಟ್ ಮಾಡ್ತೀರಿ?
4: ಕ್ಯಾರೆಕ್ಟರ್ ಅಂದ್ರೆ ಆ ಪಾತ್ರನ ಏನೋ ಗೊತ್ತಿಲ್ಲ ನನ್ಗೆ, ಒಂದು ತಲೆ ದೇವರು ಒಂದು ಇದು ಕ್ಯಾರೆಕ್ಟರ್ ನಲ್ಲಿ ಇಂತ ನನ್ನ ಕಲ್ಪನೆ ಎಲ್ಲ ಇರುತ್ತೆ. ಅವ್ರನ್ನೇ ನಾನು ನೋಡ್ತಾ ಇರುವಾಗ ಕೆಲವೊಂದು ಆರ್ಟಿಸ್ಟ್ ಗಳು ನೋಡ್ತಾ ಇವ್ರು ಮಾಡಬಹುದು ಅಂತ ಹೇಳಿ.
3: ಮಕ್ಕಳೆಲ್ಲ ಹೆಂಗ್ ಡಿಸೈಡ್ ಮಾಡ್ತಾರೆ? ಆಡಿಷನ್ ಎಲ್ಲ ಮಾಡ್ಕಂತಾರೆ?
4: ಇಲ್ಲ, ಆಡಿಷನ್ ಇಲ್ಲ, ನಮ್ಗೆ ಗೊತ್ತಾಗತ್ತಲ್ಲ, ನಮ್ಮ ಹತ್ತಿರದಲ್ಲಿ ಇರುವಂತ ಮಕ್ಕಳನ್ನೆಲ್ಲ ಚಾಯ್ಸ್ ಮಾಡ್ತಾರೆ. ಅವರು ಕೆಲವರೆಲ್ಲ ಒಳ್ಳೆ ಶಾರ್ಪ್ ಆಗಿರ್ತಾರೆ ಅಂತವ್ರನ್ನೆಲ್ಲ ಚಾಯ್ಸ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದೆ.
3: ನೀವು ಗುರ್ತಿಪ್ಪರ್ನೇ ಜಾಸ್ತಿ ಸೆಲೆಕ್ಟ್?
4: ಗೊತ್ತಿಪ್ಪರ್
3: ನಿಮ್ದು ಮನ್ಸ್ ಹೇಳ್ತೀವಿ ಇವ್ರದಕ್ಕೆ.
4: ಹೌದು, ಮತ್ತೆ ನಾವು ಕೆಲವೊಂದು ಪ್ರೋಗ್ರಾಮ್ ಗಳೆಲ್ಲ ಹೋಗ್ತೀವಿ, ನೋಡ್ತೀವಿ ಈ ಮಗುವಿನೇನೋ ಇದು ಮಾಡಬಹುದು ಅಂತೇಳಿ. ಆವಾಗ ಅದ್ ನೆನ್ಪಾಗತ್ತೆ, ಆ ಕತೆ ಬಂದಾಗ ಆ ಮಗು ನೆನ್ಪಾಗತ್ತೆ, ಅವ್ನಿಗೆ ಇದು ಮಾಡ್ಬಿಟ್ಟು ಮಾಡ್ತೀವಿ ಹಾಗೆ.
3: ಓಕೆ, ಸೊ ಅಜ್ಜಿ ಮನೆ ಸೂಪರ್ ಹಿಟ್ ಆಯ್ತು ನಿಮ್ದು, ಸುಮಾರು ಅವಾರ್ಡ್ ಎಲ್ಲ ಬಂತ.
4: ಸುಮಾರು ಅಂತ ಹೇಳಿದ್ರೆ ಆವಾಗ್ಲೇ ಒಂದು 600,000 ಜನ ನೋಡಿದ್ರು ಮೂವಿನ.
3: ಹೌದಾ?
4: ಯೂಟ್ಯೂಬ್ ಅಲ್ಲಿ, ಅದೀಗ ಯೂಟ್ಯೂಬ್ ಚಾನಲ್ ಏನೋ ಪ್ರಾಬ್ಲಮ್ ಆಗಿದೆ ಹೋಯ್ತು, ಅದು ತುಂಬಾ ವ್ಯೂಸ್ ಬಂತ. ಅದಕ್ಕೆ 600,000 ವ್ಯೂಸ್, ಮತ್ತೆ ತುಂಬಾ ಅವಾರ್ಡ್ ಗಳು ಬಂತ. ಈಗ ಸಿನಿ ಕುಂದಾಪುರ ಅವ್ರದ್ದು, ಮತ್ತೆ ಆಳ್ವಾಸ್ ಅರೇನಾ ಅಲ್ಲಿ, ಮತ್ತೆ ವಿಜಯ ಕರ್ನಾಟಕ ಬಂದು ತುಂಬಾ ಕಡೆ ಎಲ್ಲ ಇದಾಯ್ತದ.
3: ಆಮೇಲೆ ನಿಮ್ದು ಕತ್ತಿ ಕೈ ಕೋಚ್ ಆಯ್ತಾ? ಅಲ್ಲ, ಅಕ್ರೂಟ್.
4: ಅಕ್ರೂಟ್ ಅಕ್ರೂಟ್ ಅದು ಅದ್ಭುತ ಕತೆ.
3: ಅಕ್ರೂಟ್ ಅದ್ಭುತ ಕತೆ. ಅಕ್ರೂಟ್ ಮೋಸ್ಟ್ಲಿ ನಿಮ್ದೆಲ್ಲ ಕತೆ ಹಿಡ್ಕೊ ಮಾಡದೇನ?
4: ಹೌದೌದು.
3: ಅಲ್ದಾ, ಎಂತ ಒಂಚೂರು ಹೇಳಿಕಂಬದ?
4: ಅದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಬಾಲ್ಯದಿಂದಗಳು. ಬಾಲ್ಯದಿಂದ ಅಂದ್ರೆ ಕೆಲವರಿಗೆ ಊಟ ತಿಂಡಿಗೂ ಭಾರಿ ಕಷ್ಟ ಇರುತ್ತೆ ಮನೆಯಲ್ಲಿ. ಆದ್ರೆ ನಾವು ಶಾಲೆಗೆಲ್ಲ ಹೋಗ್ತಾ ಇದ್ದೀವಿ, ಒಟ್ಟಿಗೆ ಹೋಗ್ತಾ ಇದ್ದೀವಿ. ಕೆಲವು ಮಕ್ಕಳು ಪಾಪ ತಿಂಡಿ ತಿನ್ಲಿಕ್ಕೆ ಅಂದ್ರೆ ಚಾಕ್ಲೇಟ್ ತಿನ್ಲಿಕ್ಕೆ ಕಷ್ಟ ಇರತ್ತೆ, ತಿಂಡಿ ತಿನ್ಲಿಕ್ಕೆ ದುಡ್ಡಿಲ್ಲ. ಮನೆಗೆ ಹೋಗ್ಬಿಟ್ಟು ತಂದೆ ಕಿಸಿಯಿಂದ ದುಡ್ಡು ತೆಗಿತಾನೆ. ದುಡ್ಡು ಅಪ್ಪ ಏನು ರಾದಂತ ಮಾಡ್ತಾನೆ, ರಾದಂತ ಮಾಡಿ ಅದರಿಂದ ಏನು ಪರಿಣಾಮ ಆಗತ್ತನೋ ಅಂತ ವಿಷಯ ಮಾಡಿದೆ ಅಕ್ರೂಟು. ಅದು ಕೂಡ ತುಂಬಾ ಅವಾರ್ಡ್ಗಳೆಲ್ಲ ಬಂತದ್ದು. ಮತ್ತೆ ವೀಕ್ಷಕರಲ್ಲಿ ಕೇಳದು ಹೇಳದು ಅಂತ ಹೇಳಿದ್ರೆ ಒಂದು ಅಕ್ರೂಟ್ ಆ ಮೂವಿ ನೋಡ್ಬೇಕು ಎಲ್ಲರು. ಯೂಟ್ಯೂಬ್ ಅಲ್ಲಿ ಇದೆ, ಪ್ರಾಮಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಎಲ್ಲ ನೋಡಿ ಅಂತ ಹೇಳಿ ನಾ ಈ ಮುಖಾಂತರ ಹೇಳ್ತೇನೆ. ಹಾಗೆ
3: ಇದು ಆಕ್ಚುಲಿ ನಾವು ಶನಿ ಕಿಪ್ಪತ್ತಿಗೂ ಹಾಗೆ, ಆಚೆಗೆ ಯಾರು ಎಂಟಣಿ ತಿಂತಿದ್ರೆ ನಾವು 25 ಪೈಸೆದ 10 ಪೈಸೆದೆಲ್ಲ ಹಿಡ್ಕೊಂಡಿದ್ರೆ ಕಿತ್ತಲ್ಲ ಅವ್ರು ಒಡ್ಡಿಲ್ಲಲ್ಲ ಆ ಚಾಕ್ಲೇಟ್ ದೊಡ್ಡ ಆ ತಿಂಡಿಗೆ. ಮತ್ತೆ ಕೆಲವು ಮಕ್ಕಳಿಗೆ ತಿಂಡಿ ತಿಂಬ ಅಭ್ಯಾಸ ಜಾಸ್ತಿ, ಅವ್ರ ಮನೆಗೆ ಅದಕ್ಕೆ ದುಡ್ಡು ಕೊಡ್ತಾ ಇದ್ರ. ಕೆಲವರಿಗೆ ದುಡ್ಡು
4: ಕೊಡುದಿಲ್ಲ,
3: ಕೊಡುದಿಲ್ಲ ತಿಂಡಿ ವಿಷಯದಲ್ಲಿ. ಸೀದಾ ಮನೆಗೆ ಬಲ್ ಮನೆಗೆ ತೊಂಗಳಿತ್ತು ಗಂಜಿತ್ತು ಊಟ ಮಾಡ.
4: ಆ ದಿನಗಳಲ್ಲಿ ಊಟ ತಿಂಡಿಗೂ ತುಂಬಾ ಕಷ್ಟ ಇತ್ತು, ಅದ್ರಲ್ಲೂ ಪಾಪ ಮಕ್ಕಳಿಗೆ
3: ಆ ಹೆರಗಿನ ತಿಂಡಿ ಅನ್ನೋದು ದೂರದ ಮಾತು,
4: ಭಾರಿ ಕಷ್ಟ.
3: ಅಲ್ದಾ, ರೂಪಗೆಲ್ಲರೂ ತಕೊಂಡ್ರು ಅದೇ ದೊಡ್ಡ ಕೊಪ್ಪರಿಗೆ ಹಂಗೆ. ಸೊ ಅದಕ್ಕೆ ಎಷ್ಟೋ ಮಕ್ಕಳು ಪಾಪ ದುಡ್ಡು ಕೊಡುದಿಲ್ಲ ಅಂತ ಹೇಳ್ಕೊಂಡು ಅಪ್ಪನ ಕಿಸಿಗೆ ಕೈ ಹಾಕಿ
4: ಅದೇನವ್ರು ಖಾಲಿ ತಿನ್ನುತ್ತೆ ತಿಂಡಿ ತಿನ್ನಕ್ಕೋಸ್ಕರ ಮಾಡಿಬಿಟ್ರೆ ಬೇರೆ ಏನ ದೊಡ್ಡ ಉದ್ದೇಶಕ್ಕೆ ಅಲ್ಲ.
3: ಅದ್ರಲ್ಲಿ ಆದ್ರೆ ಕಾಣ್ಲಕ್ ನೀವು ಅದನ್ನ
4: ಮೇಡಮ್,
3: ಅದನ್ನ ನೀವು ಎರಡು ತರ ಕಾಣ್ಲಕ್ ಆ ಸನ್ನಿವೇಶನ. ಒಂದು ಬರೀ ಆ ತಿಂಡಿ ತಿನ್ಕಂತ ನೀವ್ ಹೇಳ್ದಂಗೆ, ಇನ್ನೊಂದು ಅದ್ ಹಾಂಗೆ ಬಿಟ್ರೆ ನಾಳೆ ಮತ್ತೊಂದರ ಅಪ್ಪು ಚಾನ್ಸಸ್
4: ಇರುತ್ತೆ
3: ಅಲ್ದಾ.
4: ಅದನ್ನ ಸಂದೇಶನ ಲಾಸ್ಟ್ ಅಲ್ಲಿ ತಂದಿದೀವಿ. ಅದರಲ್ಲಿ ರಘು ಪಾಂಡೇಶ್ವರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಆಮೇಲೆ ರೋಷನ್ ಗಿಳಿಯಾರ ಹುಡುಗ ಮಾಡಿದ್ ಒಳ್ಳೆ ಆಕ್ಟ್ ಮಾಡಿದ್ದಾನೆ ಅವ್ನ ಹುಡುಗ.
3: ನಿಮ್ ಹೆಚ್ಚಿನ ಪಿಕ್ಚರ್ ಅಲ್ಲಿ ರಘು ಪಾಂಡೇಶ್ವರ್ ಅವ್ರು ಇರ್ತಾರೆ, ಅದೇನು ಬಾಂಧವ್ಯ ಅಂತ?
4: ಅವರು ನಮ್ಮ ಒಂದು ಕತೆಗೆ ಒಂದು ಸ್ಪಂದನೆ ಒಳ್ಳೆ ಕೊಡ್ತಾ ಇದ್ರು. ಈ ತರ ಮಾಡಿ ಒಳ್ಳೆ ಕೊಟ್ಟಿದ್ರು. ಅವ್ರು ಇರ್ಬಹುದು, ಪ್ರಭಾಕರ್ ಕುಂದರ್ ಇರ್ಬಹುದು, ನರೇಂದ್ರ ಸರ್, ಸತೀಶ್ ವಡರ್ಸೆ, ಇವರೆಲ್ಲ ನಮ್ಮ ಒಂದು ನಂಗೆ ತುಂಬಾ ಸಾಥ್ ಕೊಡ್ತಾ ಇದ್ರು ಹಾಗೆ.
3: ಮತ್ತೆ ಅವ್ರಿಗೆ ಕುಂದಾಪುರ ಕನ್ನಡದಲ್ಲಿ ಭಾರಿ ಪ್ರೀತಿ.
4: ಕರೆಕ್ಟ್
3: ಅಲ್ಲ?
4: ಹೌದು, ಅವರೆಲ್ಲ ನಾವು ಚಿಕ್ಕಂದಿನ ಅವ್ರನ್ನ ನಾಟಕದ ಮತ್ತೆ ಇಂಥದ್ದಲ್ಲಿ ನೋಡ್ತಾ ಬಂದವ್ರನ್ನ ತುಂಬಾ ಸಹಕಾರ ಕೊಡ್ತಾ ಇದ್ರು. ಕತೆ ಚೆನ್ನಾಗಿದೆ ಮಾಡಿ ಮಾಡಿ ಅಂತ ಆತರ ಹೇಳ್ತಿದ್ರು.
3: ಓಕೆ, ಅಕ್ರೂಟ್ ಆದ್ಮೇಲೆ ಮತ್ತೆ ಪಿಕ್ಚರ್ ಬಂದ್ ಕಡೆಗೆ?
4: ಅಕ್ರೂಟ್ ಆದ್ಮೇಲೆ ಇದು
3: ಕತ್ತಿ ಕೈ ಕೊಚ್ಚಾಯ್ತು.
4: ಕತ್ತಿ ಕೈ ಕೊಚ್ಚಾಯ್ತು ಅದೊಂದು ಕಾಮಿಡಿ.
3: ಅಲ್ಲ ನಿಮ್ಗೆ ಏನಕ್ಕೆ ನೀವೆಲ್ಲ ಒಂಥರ ಅಂದ್ರೆ ನಮ್ಮ ಬದುಕನ್ನ ತೋರಿಸುವಂತದ್ದು ಅಂತದೆಲ್ಲ ಥೀಮ್ ಇಟ್ಕೊಂಡು ಮಾಡಿದವರಿಗೆ ಈ ಹಾಸ್ಯ ಮಾಡೋದು ಹೆಂಗ ಅನಿಸ್ತದೆ?
4: ಅತ್ಯಂತ ಇದನ್ನ ಕೆಲವೊಂದು ರಿಯಲ್ ಅಂದ್ರೆ ಈ ತೆಂಗಿನ ಮರ ಬುಡ ಮಾಡುವಾಗ ಇಂತಿಷ್ಟು ಮರ ಬುಡ ಮಾಡಿದ್ರೆ ನಿಮ್ಗೆ ಇಂತಿಷ್ಟು ಅಮೌಂಟ್ ಕೊಡ್ತೀವಿ ಅಂತ ಹೇಳಿ ಒಂದು ಇದೆ. ಅವನು ತಲೆ ಮರ ತಲೆ ನೋಡಲ್ಲ, ಬುಡ ಮಾಡ್ತಾನೆ ಹೋಗ್ತಾನೆ. ಎಲ್ಲ ಆದ್ಮೇಲೆ ಸಾವುಕಾರ ಬಂದ್ಬಿಟ್ಟು ಎಲ್ಲ ಬುಣ ಎಲ್ಲ ಸರಿ ಆಯ್ತಾನೆ ಹಿಂಗ್ ನೋಡುವಾಗ ತಲೆ ಕಾಣ್ತಾರೆ, ಸತ್ತೋದ್ ಮರಕ್ಕೆ ಬುಡ ಮಾಡ್ದಾನೆ. ಅದೊಂದು ತುಂಬಾ ಕಾಮಿಡಿ, ಒಳ್ಳೆ ವೈರಲ್ ಆಯ್ತದ ವಿಡಿಯೋ ಅದು. ಆ ತರದ ಒಂದು ವಿಡಿಯೋ
3: ಅವ್ರು ಬುಡ ಮಾಡುದಲ್ಲ, ಬುಡ ಮಾತ್ರ ಕಂಡದ್ದು.
4: ಹೌದೌದು, ತಲೆ ತಲೆ ಕಂಡದ್ದಲ್ಲ,
3: ಬುಡ ಕೈ ಕೊಚ್ಚ ಆಯ್ತು.
4: ಹೌದೌದು.
3: ಓಕೆ, ಕಡೆಗ್ ನಿಮ್ದು ತೆಂಕ್ಲೈನ್ ದೇವ್ರಲ್ಲ, ಅದು ಬಾರಿ ಲೈಕ್ ಇತ್ತು. ಯೂಶ್ವಲಿ ಅದು ನಮ್ಮಲ್ಲಿ ಪ್ರಚಲಿತ ಅದು.
4: ಕರೆಕ್ಟ್ ಕರೆಕ್ಟ್.
3: ಅವ್ರ ಪೋಳಿ ಕೊಡಿ, ಗಂಡನ ಹೆಸರೇ ಹೇಳುದಿಲ್ಲ, ಈಗ ಬಿಡು ಈಗ ನೀನು ನಾನು ಅಂತೇಳಿ ಹೇಳಿ.
4: ಹೌದು, ಅದು ನಮ್ಮ ಬಾರ್ಕೂರ್ ಗಣೇಶ್ ರಾವ್ ಅಂತೇಳಿ ಅವರ ಒಂದು ಕತೆ ಅದು, ತೆಂಕ್ಲೈನ್ ದೇವ್ರ ಅಂತೇಳಿ. ಅದು ತುಂಬಾ ಚೆನ್ನಾಗಿದೆ, ಅದು ನಮ್ಮ ನರೇಂದ್ರ ಸರ್ ಕೂಡ ಆಕ್ಟ್ ಮಾಡಿದ್ರಲ್ಲಿ, ಒಳ್ಳೆ ಇದಾಗಿದೆ ಅದು. ಹಾಗೆ
3: ಅದೊಂಚೂರು ಹೇಳಿ ಸರ್, ತೆಂಕ್ಲೈನ್ ದೇವ್ರು ಕೇಂದಿದ್ದರಿಗೆ ಕಾಣದಿದ್ದರಿಗೆ ಒಂಚೂರು ಕಾಂಬಕಿ.
4: ತೆಂಕ್ಲೈನ್ ದೇವ್ರು ನಮ್ಮ ಅಬ್ರಾಹ್ಮಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇತ್ತು. ಅದಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಸೇರಿಸುವ ಹೋಗುವಂತ ಒಂದು ಮಹಿಳೆ, ಬಡ ಮಹಿಳೆ. ಶಾಲೆಗೆಲ್ಲ ವಿಷಯಗಳ ಮಾಡುವಾಗ ಅದು ಗಂಡನ ಹೆಸರು ಹೇಳಲಿಕ್ಕೆ ಅದೆಲ್ಲ ಫಿಲಪ್ ಮಾಡ್ಬೇಕಲ್ಲ, ಇದನ್ನೆಲ್ಲ ಗಂಡನ ಹೆಸರು ಹೇಳಲಿಕ್ಕೆ ಆಗುದಿಲ್ಲ. ನನ್ನ ಗಂಡನ ಹೆಸರು ತೆಂಕ್ಲೈನ್ ದೇವರ ಹೆಸರು ಅಂತ ಹೇಳ್ತಾಳೆ. ಆವಾಗ ಅವ್ರಿಗೆ ಹೊಸದಾಗಿ ಬಂದು ಅವರಿಗೆ ಅದ್ರ ಬಗ್ಗೆ ಏನು ಗೊತ್ತಾಗಿಲ್ಲ. ಕಡೆಗೆ ಅವರು ಹೇಳ್ತಾರೆ ತೆಂಕ್ಲೈನ್ ದೇವರು ಮಂಜುನಾಥ ಅಲ್ಲ ಅಂತ ಹೇಳಿ. ಆ ತರ ಹೇಳು, ಹೋ
3: ಮಂಜುನಾಥ ಗಂಡನ ಹೆಸರು, ಅದು ಹೇಳುಕಿಲ್ಲ ಗಂಡನ ಕಡಿಮೆ ಆಗ್ತದೆ ಹೇಳ್ರಿ, ಅದೊಂದು ನಂಬಿಕೆ ಅಲ್ಲ.
4: ನಂಬಿಕೆ
3: ಗಂಡನ ಹೆಸರು ಹೇಳುಕಿಲ್ಲ, ಭಾವನ ಹೆಸರು ಹೇಳುಕಿಲ್ಲ, ಮಾಯಿ ಹೆಸರು ಹೇಳುಕಿಲ್ಲ ಅಲ್ದ.
4: ಅದೇ ಅದೇ ನಮ್ಮ ಗಣೇಶ್ ಅವರು ಬಾರ್ಕೂರವರು ಈ ಕತೆ ಹೇಳಿ ತುಂಬಾ ಖುಷಿ ಆಯ್ತು, ಮಾಡೋಣ ಅಂತ ಹೇಳಿ ಮಾಡ್ತಾ. ಹಾಗೆ
3: ಅದ್ರ ಮೇಲೆ ನೀವು ಸ್ವಲ್ಪ ದೊಡ್ಡ ಮಟ್ಟದ ಡಿರೆಕ್ಟರ್ ಆಯ್ಕಂತ ನಿಮ್ಗೆ ಒಂದ್ ಸ್ವಲ್ಪ ಆಸೆ ಆಯ್ತು.
4: ಕರೆಕ್ಟ್
3: ಅಲ್ದ. ಹಾಗೆ ಎಂತ ಮಾಡ್ತು
4: ಅದು? ನಮ್ಮ ಸುತ್ತಮುತ್ತ ಹೆಚ್ಚಾಗಿ ಇರುವಂತದ್ದು ಗೇರ್ ಬೀಜ ಫ್ಯಾಕ್ಟ್ರಿ, ನಾವೆಲ್ಲ ಕಾಂತ ಬತ್ತೆ ಇತ್ತು. ಅದರಲ್ಲಿ ಒಂದು ಕೆಲಸ ಮಾಡುವಂತ ಒಂದು ಹುಡುಗಿ ವಸಂತಿ ಅಂತ, ಅದನ್ನ ನಾವು ಒಂದು ಸಿನಿಮಾ ರೂಪದಲ್ಲಿ ಮಾಡಬಹುದು ಅಂತೇಳಿ ಒಂದು ಏನೋ ಅಂದ್ಕೊಂಡು ಮಾಡ. ಅದು ಮಾತ್ರ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ನೀವು ಹೇಳಿದೀಗ ಗೇರ್ ಬೀಜ ಫ್ಯಾಕ್ಟ್ರಿ ಜಾತಿ, ಅದರಲ್ಲಿ ಕೆಲಸ ಮಾಡುವಂತ ಒಂದು ಹುಡುಗಿ. ಅಂದ್ರೆ ತಮ್ಮನ ಒಂದು ಓದು, ಆಮೇಲೆ ಫ್ಯಾಮಿಲಿ ಇಡೀ ಒಂದು ಜವಾಬ್ದಾರಿ ತಗೊಳ್ಳುವಂತ ಒಂದು ಏನೇನು ತ್ಯಾಗ ಮಾಡ್ತಾಳೆ, ಅದೀಗ ಸದ್ಯದಲ್ಲಿ ಬ್ರಾಹ್ಮಿ ಕಿಶನ್ಸ್ ಯೂಟ್ಯೂಬ್ ಚಾನಲ್ ಬರುತ್ತೆ, ಎಲ್ಲರೂ ನೋಡಿ ಒಂದು ಸಹಕಾರ ಕೊಡಿ ಅಂತ ಹೇಳ್ತಾ ಇದ್ದೀನಿ.
3: ಓಕೆ, ವಸಂತಿಯಲ್ಲಿ ಭೂಮಿ ಶೆಟ್ಟಿ ಆಕ್ಟ್ ಮಾಡಿದಲ್ಲ?
4: ಹೌದು ಹೌದು ಹೌದು.
3: ನಮ್ಮಲ್ಲಿ ಗಾಯ್ ಬೀಜ ಗೋಪರ್ ಮೊದಲೆಲ್ಲ ಗೆದ್ದು ಕೆಲ್ಸಕ್ಕೆ ಹಾಪರ್ ಇದ್ದೀರ, ಈಗ ಟ್ರೆಂಡ್ ಚೇಂಜ್ ಆಗಿ ಅವರು ನಮ್ಮ ಗ್ರಾಮ್ಯ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಗಾಯ್ ಬೀಜ ಫ್ಯಾಕ್ಟ್ರಿ ಅವ್ರದ್ದು ಹೊಟ್ಟೆ ಬುತ್ತಿ ತುಂಬುಕೆ. ಸೊ ಅದ್ರಲ್ಲಿ ಅದೇ ಕತೆ ಇಟ್ಕೊಂಡು
4: ಅವಳ ಒಂದು ತ್ಯಾಗವನ್ನ ಮೆಚ್ಚುವಂತದ್ದು. ಯಾಕಂದ್ರೆ ಬಡ ಹುಡುಗಿ ಎಷ್ಟು ಕಷ್ಟಪಟ್ಟು ತಮ್ಮನ ಓದಿನ ಬಗ್ಗೆ ಮತ್ತೆ ಫ್ಯಾಮಿಲಿ ಯಾವ ತರ ನೆಟ್ಕೊಂಡು ಹೋಗ್ತಾಳೆ, ಏನೇನ ತ್ಯಾಗ ಮಾಡ್ತಾಳೆ ಅನ್ನೋದು ಒಂದು ವಿಷಯ. ಅದನ್ನ ನಮ್ಮ ನಿರ್ಮಾಪಕ ಸತೀಶ್ ಎಂ ಬೈಂದೂರ್ ಬಗ್ಗೆ ಅವರು ಹೇಳಲೇಬೇಕು. ಯಾಕಂದ್ರೆ ಅವರು ನಮ್ಮ ತೇಜಸ್ ಬೈಂದೂರ್ ಅಂತ ಹೇಳಿ ಹೀರೋ, ಆದ್ರೆ ಹೀರೋ ಅವರು ನಾವು ಸಿನಿಮಾ ಮಾಡುವಾಗ ಒಂದು ಮೇನ್ ಆಗಿ ನೀವು ಹೇಳ್ದಾಗೆ ಹಣ ಬೇಕೇ ಬೇಕಲ್ಲ. ಕಡೆ ನಮ್ಮ ಸತೀಶ್ ಎಂ ಬೈಂದೂರ್ ಅವ್ರ ಹತ್ರ ಆಯ್ತು, ಅವರು ಕತೆ ಕೇಳಿದಾಗ ತುಂಬಾ ಖುಷಿ ಪಟ್ರು, ಇಲ್ಲ ಮಾಡೋಣ ಅಂತ ಹೇಳಿದ್ರು. ಅದೇ ರೀತಿ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು, ತುಂಬಾ ಸಹಕಾರ ಕೊಟ್ರು. ಸಿನಿಮಾ ಆಗಿ ಕರಾವಳಿ ಭಾಗದಲ್ಲಿ ಎಲ್ಲ ಕಡೆ ರಿಲೀಸ್ ಆಯ್ತು, ಅದು ಎರಡು ವಾರ ನಮ್ಮ ಕುಂದಾಪುರ ಭಾಗದಲ್ಲೆಲ್ಲ ಓಡ್ತು. ಅದೀಗ ಸದ್ಯದಲ್ಲೇ ಯೂಟ್ಯೂಬ್ ಅಲ್ಲಿ ಬಿಡ್ತಾ ಇದ್ದೀವಿ. ಹಾಗೆ
3: ಅದ್ರಲ್ಲಿ ಎಷ್ಟು ಹಾಡಿತ್ತು ಸರ್?
4: ಅದ್ರಲ್ಲಿ ಎರಡು ಹಾಡಿದೆ, ನಮ್ಮ ಪ್ರಮೋದ್ ಮರವಂತಿಯವರು ಸಾಹಿತ್ಯವರು, ನಿಮ್ಗೆ ಗೊತ್ತಲ್ಲ ಪ್ರಮೋದ್ ಮತ್ತೆ ಒಳ್ಳೆ ನಮ್ಮ ಕರ್ನಾಟಕ ಒಂದು ಹೆಮ್ಮೆ, ನಮ್ಮ ಒಂದು ಕುಂದಾಪುರಕ್ಕೆ ಒಂದು ಹೆಮ್ಮೆ ಅವರಲ್ಲ. ಅವರು ಒಂದು ಅರ್ಥಗರ್ಭಿತವಾದಂತ ಎರಡು ಸಾಲುಗಳು ಎರಡು ಸಾವಿರ ಪದ್ಯ ಬರೆದಿದ್ದಾರೆ.
3: ಸೊ ಈಗ ನೀವು ಕುಂದಾಪುರ ಕನ್ನಡದಲ್ಲೇ ಈ ಚಿತ್ರ ಮಾಡ್ಕೊಂಡೆ ಅಂತ ಕನ್ಕಂಡ್ರಿ?
4: ಅಂದ್ರೆ ನಮ್ಗೆ ಅತಿ ಹತ್ರವಾದ ನಮ್ದೇ ಭಾಷೆ, ಮತ್ತೆ ನಾವು ಕಂಡಂತ ಕತೆಗಳು ಅದು ನಮ್ಮ ಈ ಭಾಗಕ್ಕೆ ಒಂದು ಒಗ್ಗುವಂತ ಒಂದು ಕತೆ ಆದ್ರಿಂದ ಕುಂದಾಪುರ ಭಾಷೆ ಇರಲಿ ಮತ್ತೆ ಇಲ್ಲಿನ ಗ್ರಾಮೀಣ ಸೊಗಡನ್ನು ಇಟ್ಕೊಂಡು ಮಾಡಿದಂತ ಒಂದು ಸಿನಿಮಾ.
3: ಸೊ ಈ ಚಿತ್ರ ಈಗ ಎಷ್ಟು ಸಕ್ಸಸ್ ಆಯ್ತು? ವಸಂತಿ
4: ನಮ್ಮ ಈ ಭಾಗದಲ್ಲಿ ಒಂದ್ ಎರಡು ವಾರ ಓಡಿದೆ. ಮತ್ತೆ ಇನ್ನೀಗ ಗೌರ್ಮೆಂಟ್ ಇಂದ ಸಬ್ಸಿಡಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಕಾಯ್ತಾ ಇದೀವಿ, ನೋಡು ಬರುತ್ತೆ ಅಂತ ಹೇಳಿ.
3: ಕರಾವಳಿ ಭಾಗದಲ್ಲಿ ಲೈಕ್ ಓಡಿದೆ.
4: ಹೌದು ಹೌದು ಹೌದು.
3: ವಸಂತಿ ಎಲ್ಲ ಗಾರ್ಬೇಜ್ ಫ್ಯಾಕ್ಟರಿ ಆಫ್ ಹೆಣ್ಗಳೆಲ್ಲ ಹೋಗಿ ಕಂಡಿರ ಪಿಕ್.
4: ತುಂಬಾ ಜನ ಬಂದು ನೋಡಿದ್ದಾರೆ, ತುಂಬಾ ಜನ ಬಂದು ನೋಡಿದ್ದಾರೆ.
3: ಯಾಕಂದ್ರೆ ಹೆಚ್ಚು ಅವರಿಗೆ ಆಪ್ತ ಅನ್ಸುವಂತ
4: ಕತೆ.
3: ಕರೆಕ್ಟ್. ಓಕೆ, ಈಗ ವಸಂತಿ ಆದ್ಮೇಲೆ ಮತ್ತೊಂದು ಚಿತ್ರ ನೀವು ಮಾಡಿದ್ರಿ, ಅದು ಶಂಕ್ರ.
4: ಕರೆಕ್ಟ್.
3: ಶಂಕ್ರ ತುಂಬಾ ಮನ ಮುಟ್ತು, ನಾನು ಆ ಪಿಕ್ಚರ್ ಕಂಡಂಗ್ ತುಂಬಾ ಇಷ್ಟ ಆಯ್ತು. ಕಾಡಿದವ ಶಂಕರ ಇದ್ದಲ್ಲ, ತುಂಬಾ ಕಾಡ್ತಾನ ಅವನು. ಅಂಡ್ ಖುಷಿಯದ ಎಂತ ಅಂದ್ರೆ ನಿಮ್ಮ ಫೇಸ್ ಆ ಶಂಕರಂಗ್ ತುಂಬಾ ಸೂಟ್ ಆಗ್ತದ ಅನಿಸ್ತಾ. ಆಕ್ಚುಲಿ ಶಂಕರ ಆ ಕ್ಯಾರೆಕ್ಟರ್ ಶಕ್ತಿ ಬಂದದ್ದೇ ರಾಘವೇಂದ್ರ ಶಿರಿಯಾರ್ ಅವರು ಅದ್ರಲ್ಲಿ ಆಕ್ಟ್ ಅದ್ ಶಂಕರ ಆಯ್ ಆಕ್ಟ್ ಮಾಡೋದಕ್ಕೆ. ತುಂಬಾ ಲೈಕ್ ಈ ಸರ್ ಆ ಪಿಕ್ಚರ್. ಅವನ ಶಂಕರನ ಮುಗ್ಧತೆ, ಅವನ ತಾಳ್ಮೆ, ಅವನ ಅಸಹಿಷ್ಣುತೆ, ಎಲ್ಲಿ ಎಂತದ್ದು ಮಾತಾಡದೆ ಎದುರಾಡದೆ ಇರುವಂತದ್ದು, ಅಷ್ಟಾಗಿಯೂ ಆ ಮಕ್ಕಳನ್ನೆಲ್ಲ ಪ್ರೀತಿಸುವಂತದ್ದು, ಆ ಶಂಕರ ಕೊನೆಗೆ ಪಾಪ ಇಲ್ಲದ ಆಪಾದನೆ ಹೊತ್ಕೊಂಡವ ಮನೆ ಬಿಟ್ಟು ಹಾಪಂತದ್ದು, ಆಮೇಲೆ ಅಲ್ಲೆಲ್ಲೋ ಇದ್ದು ಯಾವ್ದೋ ಹೆಣ್ಣು ಅವನ ಮೇಲೆ ಸುಮ್ನೆ ಆಪಾದನೆ ಹಾಕದಕ್ಕೆ ಅವ ಮತ್ತೆ ಒಂದು ಚೀಲ ಹಿಡ್ಕೊಂಡ
4: ಹೌದೌದು ತುಂಬಾ ತುಂಬಾ ಫೀಲ್ ಆಗುತ್ತೆ.
3: ಆಕ್ಚುಲಿ ನನಗೆ ನಿಮ್ಮ ಶಂಕರನ್ ಕಂಡಾಗ ನಾನ್ ಕಂಡ ರೋಡ್ ಸೈಡ್ ಕಾಣ್ತಿದ್ದ ಅಂತ ಎಷ್ಟೋ ಕ್ಯಾರೆಕ್ಟರ್ಗಳು ಕಣ್ ಮುಂದೆ ಬಂದ್ವು. ಅವ್ರ ಕತೆ ಎಂತ ಇಪ್ಕು ಸಾಕ, ಹಿಂಗಿಂದ ಇಪ್ಕು ಸಾಕ.
4: ಅದೇ ನಾವು ಚಿಕ್ಕವರಿರುವಾಗ ಉಡುಪಿ ಕುಂದಾಪುರಕ್ಕೆ ಬಸ್ ಅಲ್ಲಿ ಹೋಗ್ತಾ ಇದ್ವಿ. ಹೋಗುವಾಗ ಈ ಮಾನಸಿಕ ಅಸ್ವಸ್ಥರು ಅಲ್ಲಲ್ಲಿ ನೋಡ್ತಾ ಇದ್ವಿ. ಅವ್ರ ಹಿನ್ನೆಲೆ ಅಂತ ಏನೋ ನೋವು ಇರ್ಬೋದು, ಆದ್ರಿಂದ ಈ ತರ ಇದ್ದಾರೆ ಅಂತ ಹೇಳಿ ಒಂದ್ ಏನೋ ಒಂದು ಆಗ್ತಾ ಇತ್ತು. ಅದೇ ತರದಲ್ಲಿ ಒಂದು ನಾವು ಶಂಕರ ಕಥೆಗಳನ್ನ ಮಾಡಿದೆ
3: ಹಾಗೆ. ಶಂಕರ ಇನ್ಸ್ಪೈರ್ ಅದಲ್ಲಿಂದ ಅದನ್ನ ಹಿಡ್ಕೊಂಡು ನೀವು ಇದೊಂದು ಕತೆ, ನಿಮ್ದೇ ಒಂದು ಕಲ್ಪನೆಯ ಕತೆ,
4: ಕಲ್ಪನೆ ಕಲ್ಪನೆ
3: ಯಾವ್ದೋ ಒಬ್ಬ ಶಂಕರನಿಗೆ ಈ ತರದೊಂದು ಹಿನ್ನೆಲೆ ಇದ್ದಿತ್ತು.
4: ಹೌದೌದು.
3: ಅದ್ರಲ್ಲಿ ನಿಮ್ಗೆ ಅವ್ರ ಮನೆ ನೀವು ಒಂದು ಹುಡ್ಕೊಂಡದಿರ್ಬೋದು, ಮತ್ತೆ ಪ್ರತಿಮಾ ನಾಯಕಲ
4: ಆಕ್ಟಿಂಗ್,
3: ರಘು ಪಾಂಡೇಶ್ವರ ಅವ್ರ ಅಪ್ಪಾಯಿ ಮಾಡದ್ದು, ಆ ಹಂಚಿನ ಕಾರ್ಖಾನೆ, ಆ ಎರಡು
4: ಮಕ್ಕಳು,
3: ಅದು ಮಕ್ಕಳು ಇದ್ದದ್ದು ಅದ್ರಲ್ಲಿ
4: ತುಂಬಾ ಚೆನ್ನಾಗಿ ಮಾಡಿದ್ರು,
3: ತುಂಬಾ ಲೈಕ್ ಮಾಡಿದ. ಸೊ ಅದೆಲ್ಲ ನಿಮ್ ಮಂಡೆಗಿದ್ದ ಈ ಕ್ಯಾರೆಕ್ಟರ್ ಇವರೇ ಸೂಟ್ ಹತ್ರ, ಇವರೇ ಸೂಟ್ ಹತ್ರ ಹಂಗೆಯ ಹೆಕ್ಕ ಬಂದದ.
4: ಹೌದೌದೌದು,
3: ಸೆಲೆಕ್ಟ್
4: ಮಾಡಿದ
3: ಅದೇ ತರ ಸೆಲೆಕ್ಟ್. ಸೀ ಶಂಕರ ಕಡೆಗೆ ಹ್ಯಾಂಗ ರೆಸ್ಪಾನ್ಸ್ ಹೆಂಗಿದೆ ಸರ್? ಶಂಕರ
4: ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಅದೇ ಬ್ರಹ್ಮಿಕೇಶ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡಿದ್ ನಾವು, ಒಂದು 57,000 ಜನ ನೋಡಿದ್ದಾರೆ ಈಗ.
3: ಅದನ್ನ ಕಂಡಿರ
4: ತುಂಬಾ ಕಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ಅದೇ ಹೇಳ್ತಾ ಇರೋದು, ಭಾಗ ಎರಡು ಮಾಡಿ ಶಂಕರ್ನಿಗೆ ಒಂದು ಒಳ್ಳೆ ಕೊಡಿ, ಒಳ್ಳೆದೈತ ಕೂಡಿ ಅಂತ ಹೇಳಿ.
3: ಹೌದೌದು
4: ಹೌದೌದು.
3: ನೀವು ಶಂಕರದಲ್ಲಿ ಶಂಕರ ನೀವೇ ಮಾಡ್ರಿ,
4: ಕರೆಕ್ಟ್.
3: ಯಾವ ಧೈರ್ಯದ ಮೇಲೆ ಅಂದ್ರೆ ನಿಮ್ಗೆ ಹೇಗ್ ಕಾನ್ಫಿಡೆನ್ಸ್ ಬಂತು ಈ ಕ್ಯಾರೆಕ್ಟರ್ ನಾನೇ ಆತಂತ ಹೇಳಿ?
4: ಅಂದ್ರೆ ಕತೆ ನಮ್ದೇ, ಕತೆ ನಂಗೆ ಏನೋ ಮಾಡಬಹುದು ಅಂತ ಇತ್ತು, ಮತ್ತೆ ಧೈರ್ಯ ನಮ್ಮ ರೂಪಾಂಡೇಶ್ವರ ಧೈರ್ಯ ಕೊಟ್ರು. ಹಾಗೆ ಮತ್ತೆ ನಾ ಮುಂಚೆ ಎಲ್ಲ ಮಾಡಿದೆ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದೆ, ಬೇರೆ ಬೇರೆ ಮೂವಿಗಳೆಲ್ಲ ಮಾಡಿದ್ದೆ, ನೋಡುವಂತ ಒಂದು ಪ್ರಥಮ ಪ್ರಯತ್ನ ಮಾಡಿದ ಹಾಗೆ.
3: ಅದ್ರಲ್ಲಿ ಹೀರೋ ನಿಮ್ಮ ಸೈಕಲ್ ಕೂಡ,
4: ಸೈಕಲ್ ಸೈಕಲ್
3: ಈಗಿನ ದಿನದಲ್ಲಿ ಸೈಕಲೇ ಕಾಮ್ಗಿಲ್ಲ, ಎಲ್ಲರದ್ರ ಪುರ್ರ ಅಂತ ಬೈಕ್.
4: ಹೌದೌದು,
3: ಹೊತ್ತಲ್ಲಿ
4: ಶಂಕರ ಅಂತ ಆತರ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸೈಕಲ್, ಮತ್ತು ಹಳ್ಳಿ ಜನರು ತುಂಬಾ ಪ್ರೀತಿಯಿಂದ ಇದ್ ಮಾತಾಡ.
3: ಮತ್ತಿನ್ನೊಂದು, ಶಂಕರದಲ್ಲಿ ಅವನು ಡೈಲಾಗ್ ಜಾಸ್ತಿ ಇರ್ಲಿಲ್ಲ.
4: ಇಲ್ಲ ಇಲ್ಲ,
3: ಖಾಲಿ ಆಕ್ಟಿಂಗ್ ಮೇಲೆ ಫೋಕಸ್ ಅಲ್ಲ,
4: ಕರೆಕ್ಟ್.
3: ಅದ್ಯಾಕೆ ಹಂಗ್ ಮಾಡ್ರಿ
4: ಅಂದ್ರೆ ಅವನು ಒಂಥರ ವ್ಯಕ್ತಿ, ಹೆಚ್ಚು ಯಾರತ್ರ ಮಾತಾಡೋದಿಲ್ಲ, ಮುಗ್ಧ, ತುಂಬಾ ಮುಗ್ಧ ಅವನು. ಆ ದೃಷ್ಟಿಯಲ್ಲಿ ಹೆಚ್ಚು ಮಾತು ಬೇಡ ಅಂತ ಹೇಳಿ ನಾವು ಒಂದಿನ ಮಾಡಿದ ಹಾಗೆ.
3: ನಿಮ್ಮಲ್ಲಿ ಶಂಕರನ್ ಎಷ್ಟು ಪರ್ಸೆಂಟ್ ಇದೆ
4: ಅಂದ್ರೆ ಆಕ್ಟಿಂಗ್? ಆಕ್ಟಿಂಗ್ ಬಂದಾಗ ನಾವು ಅದಕ್ಕೆ ಶಂಕರನ್ ಆಗ್ಲೇಬೇಕಲ್ವಾ, ಹಾಗೆ.
3: ಅದರ್ವೈಸ್ ನೀವು ಮಾತಾಡ್ತೀರಿ ಅಲ್ಲ? ಆ ಶಂಕರ್ ಎಂತಾರು ಮಾತಾಡ್ಲ ಪಾಪ.
4: ಹೌದು ಹೌದು,
3: ಎಲ್ಲೂ ಮಾತಾಡ್ಲಿಲ್ಲ.
4: ಇಲ್ಲ ಇಲ್ಲ
3: ಅಲ್ಲ. ಹಾಂಗಾಯಿ ನಂಗೆ ತುಂಬಾ ಬೇಜಾರದ್ದ, ಅವ ಬಾಮೆ ನೀರ್ ಎತ್ಕ ಕುಡಿದ್ನಲ್ಲ, ಅವನು ತುಂಬಾ ಬಾಯಿರಿಕೆ ಇರತ್ತ, ನೀರ್ ಕೊಡುದಿಲ್ಲ ಅವ, ಹೋಗಿ ಬಾಮೆ ನೀರ್ ಎತ್ಕ ಕುಡಿದ್. ಸಿ ಇದೆಲ್ಲ ನಾವು ಕಂಡಂತಹ ಎಂತದೋ ಯಾವ್ದೋ ಒಂದ್ ಕ್ಯಾರೆಕ್ಟರ್ಗಳೇ ಇರುತ್ತ, ಎಲ್ಲೋ ಯಾರನ್ನೋ ಹಿಂಗ್ ಕಂಡಿರ್ತೋ. ಸೊ ಹಂಗಾಯಿ ಶಂಕರ ಅವನ ಹೆಸರು ಶಂಕರನೇ ಅಂತೇಳಿ ಎಂತ ಹೆಸರಿಟ್ಟು
4: ಶಂಕರ ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಇರುವಂತ ಒಂದು ಶಂಕರ ಇರ್ಬೋದು, ಹೀಗೆ ಬೇರೆ ಬೇರೆ ಹೆಸರು ಇರುತ್ತಲ್ಲ, ಶಂಕರ ಏನೋ ಒಂಥರ ಒಂದ್ ಹೆಸರು ಇದೇ ಇರ್ಲಿ ಅಂತ ಹೇಳಿ, ಅದೇ
3: ವೆರಿ ಕಾಮನ್ ನೇಮ್,
4: ಸಾಮಾನ್ಯ ಹೆಸರು.
3: ಹಂಗಾಯಿ ನೀವು ಶಂಕರ ಅಂತ.
4: ಹೌದೌದು.
3: ಈಗ ನಂಗೊಂದ್ ಕೆಮ್ಕಿತ್ತು, ನಮ್ಮಲ್ಲೂ ಸುಮಾರು ಮಕ್ಕಳು ಬರ್ತಾವ ಮೇಡಮ್, ನಮ್ಗೊಂದು ಶಾರ್ಟ್ ಫಿಲ್ಮ್ ಮಾಡ್ಕ ಹಂಗೆ ಹಿಂಗೆ ಅನ್ಕೊಂಡು. ಈಗ ಅದೊಂದು ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಯ್ಕಂದ್ರೆ ಅದಕ್ಕೊಂದು ಫಸ್ಟ್ ಸ್ಟೆಪ್ ಒಂದು ಶಾರ್ಟ್ ಫಿಲ್ಮ್ ನಾಲ್ಕು
4: ಮಾಡ್ಕೊಂಬಾ,
3: ಒಂದ್ ಐಡಿಯಾ ಸಿಕ್ಕತ್ತ ಅಂತೆಲ್ಲ ಹೇಳ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡುದ. ನಿಮಗೆ ಆಲ್ರೆಡಿ 8 ಕಿರುಚಿತ್ರಗಳನ್ನ ಮಾಡಿದವರು, ಸುಮಾರು ಅವಾರ್ಡ್ ಎಲ್ಲ ವಿನ್ ಆದವರು, ಅದು ಕುಂದಾಪುರ ಕನ್ನಡದಲ್ಲೇ ಮಾಡಿದವರು, ಬಟ್ ನೀವು ಶೋಕಿಗೋಸ್ಕರ ಮಾಡುದಲ್ಲ, ನಿಮ್ಗೊಂದು ಒಳಗಡೆ ಪ್ಯಾಷನ್
4: ಇದೆ
3: ಅಲ್ದಾ? ಸೊ ನಾನಕ್ಕೆ ಎಂಬುದು ಒಂದು ಶಾರ್ಟ್ ಫಿಲ್ಮ್ ಮಾಡ್ಕರ ಒಂದ್ ಎಷ್ಟು ಖರ್ಚಾತ್ತ, ಅದ್ರ ಖರ್ಚು ವೆಚ್ಚಗಳೆಲ್ಲ ಹೆಂಗಿರುತ್ತ?
4: ಅದೇ ಖರ್ಚು ವೆಚ್ಚ ಅಂತ ಪ್ರಥಮವಾಗಿ ನಾವು ಕತೆ ಏನೇನು ಡಿಮ್ಯಾಂಡ್ ಕೇಳುತ್ತೆ, ಕಲೆ ಎಂತ ಕಲಾವಿದ್ರು, ಮತ್ತೆ ಏನೇನು ಈಗ ಕ್ಯಾಮರಾದಲ್ಲೂ ಕೂಡ ಹಾಗೆ ಬೇರೆ ನಮ್ ಬರುತ್ತಲ್ಲ, ಆ ಒಂದು ನಿಟ್ಟಿನಲ್ಲಿ ನಾವು ಬಜೆಟ್ ಮಾಡ್ಬೇಕಾಗ್ತದೆ. ಲೊಕೇಶನ್ ತುಂಬಾ ದೂರ ಇದ್ರೆ ಅಥವಾ ಅದಕ್ಕೆ ಈಗ ನಾವು ತುಂಬಾ ಕಲಾವಿದ್ರಾಗ ಊಟ ತಿಂಡಿಗಳು ಅದು ಇದಂತ ತುಂಬಾ ಖರ್ಚು ಬರುತ್ತೆ. ಮೇನ್ ನಮ್ ಕತೆ ಏನೇನು ಕೇಳುತ್ತೆ, ಕತೆ ತಕ್ಕಂತ ಇದಾಗುತ್ತೆ,
3: ಕತೆ ತುಂಬಾ ಇಂಪಾರ್ಟೆಂಟ್ ಅಂತ.
4: ಮೇನ್ ಮೇನ್
3: ಈಗ ಶಾರ್ಟ್ ಫಿಲ್ಮ್ ನೀವು ಹೆಂಗೋ ಗ್ರಾಮೀಣ ಕಥೆನೋ ಇನ್ನೊಂದು ಕತೆನೋ ಹೆಂಗಾರು ಹಾಕಿ ನೀವು ಅಂದ್ರೆ ಅಲ್ಲಿ ಮನಿ ದುಡ್ಡು ಮಾಡೋ ಉದ್ದೇಶ ಇಪ್ಪುದಿಲ್ಲ.
4: ಹೌದು,
3: ಅಲ್ಲಿ ಒಂದ್ ಜನ ಇಷ್ಟು ಕಾಣ್ಲಿ, ನಮ್ಮ ಎಫರ್ಟ್ ನ ಅಪ್ರಿಶಿಯೇಟ್ ಮಾಡ್ಲಿ, ಹೊಗಳಿ, ಗುರುತಿಸ್ಲಿ ಅಂಬ ಉದ್ದೇಶಗಳು ಇರುತ್ತೆ.
4: ಹೌದು ಹೌದು.
3: ಆದ್ರೆ ಇಂಥದೇ ಕತೆಗಳನ್ನ ನೀವು ಯಾವ್ದೋ ದೊಡ್ಡ ಚಿತ್ರ ಮಾಡೋದಾದ್ರೂ ಸೂಟ್ ಆಗ್ತಂತ್ರೆ ನೀವು ಇದೇ
4: ಕತೆ ಕತೆ ಅಂತ ಹೇಳಿದ್ರೆ ನಮ್ಮ ಆಗತ್ತೆ, ಆಗುದಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಕಂಟೆಂಟ್. ಈಗ ನೀವು ಹೇಳಿದ್ರೆ ಶಂಕರ ಅಂತ, ಇದು ಶಂಕರ ಹೇಳ್ತೀವಿ, ಶಂಕರ ಆಕ್ಚುಲಿ ಒಂದೂವರೆ ಗಂಟೆ 2 ಗಂಟೆ ಮೂವಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಒಂದು ಮೂವಿ ಅರೇಂಜ್ ಬರ್ತಾ ಇತ್ತು ಎಲ್ಲ ಕಡೆ ಅಂದ್ರೆ ಇದಾಗ್ತಾ ಇತ್ತು. ಸ್ವಲ್ಪ ಬೇರೆ ಬೇರೆ ಸ್ವಲ್ಪ ಸೇರ್ತೇಕ್ ನಾವು ಹಾಗೆ.
3: ಯಾವುದೇ ಸಿನಿಮಾ ಮಾಡ್ಕರು ಸಿನಿಮಾ ಮಾಡ್ಕೊಂಡ್ ಆಸೆ ಇರತ್, ಕತೆ ಇರತ್, ಅದರೊಟ್ಟಿಗೆ ಬೇಕಾದ್ರೆ ಎಲ್ಲರೂ ಇರ್ತಾರೆ. ದುಡ್ಡು ಅಂದ್ ಇಪ್ಪುದಿಲ್ಲ ಕಾಣೆ. ಸೊ ಈ ದುಡ್ಡನ್ನ ಹೆಂಗ್ ನಾವು ಹೊಂದ್ಸೋದು?
4: ದುಡ್ಡು ಅಂತ ಹೇಳಿದ್ರೆ ನಮ್ಗೆ ನಮ್ಮ ವಸಂತಿ ಇರ್ಬಹುದು, ಮತ್ತೆ ಬೇರೆ ಬೇರೆ ಸಿನಿಮಾಗಳನ್ನ ನೋಡಿದವರು ನಮ್ಮ ಆತ್ಮೀಯರು ಸಂತೋಷ್ ಅಂತೇಳಿ ಗೋದಲ್ಲಿ ಅವ್ರದ್ದು ಪಿಸ್ಟಾಲ್ ಹೋಟೆಲ್ ಇದೆ, ಅವರು ಸಹಕಾರ ಕೊಟ್ರು. ಹಾಗೆ ಎಂ ಕೆ ಗಣೇಶ್ ಅಂತೇಳಿ ತುಂಬಾ ಸಹಕಾರ ಕೊಟ್ರು ನಮ್ಗೆ ಅವರು. ಹಾಗೆ ಪ್ರಸಾದ್ ಭಟ್ಟು ಮತ್ತೆ ಸುರೇಶ್ ಶೆಟ್ಟಿ ಮಂದಾರ್ತಿ ಅಂತೇಳಿ, ಹಾಗೆ ನಮ್ಮ ತಾರನಾಥ್ ವಾಡ್ರು ನಿಮ್ಗೆ ಗೊತ್ತಿರ್ಬೋದು, ತಾರನಾಥ್ ವಾಡ್ರು ಅವ್ರು ನಮ್ಮ ಹೆಚ್ಚಿನ ಮೂವಿಗಳನ್ನ ನೋಡ್ಬೋದು, ಏನಾದ್ರೂ ಮಾಡು ಮಾರಿ ಅಂತೇಳಿ ಅವ್ರು ತುಂಬ ಸಹಕಾರ ಕೊಟ್ರು. ಹಾಗೆ ನಮ್ಮ ರಾಘವೇಂದ್ರ ಅವರು, ಭಾಸ್ಕರ್ ಅಂತೇಳಿ, ಹೀಗೆ ಅವರೆಲ್ಲ ಒಂದು ಸಹಕಾರ, ಮತ್ತೆ ಊರಿನ ಜನರು, ಮತ್ತೆ ನನಗೆ ನನ್ನ ಸಿನಿಮಾ ನೋಡಿದಂಥ ತುಂಬ ಜನ ಎಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ. ಇನ್ನೂ ಕೂಡ ಹಾಗೆ ನೆಕ್ಸ್ಟ್ ಟೈಮ್ ಮಾಡು ಅಂತೇಳಿ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ರು, ತುಂಬ ಖುಷಿ ಆಗುತ್ತೆ.
3: ಈಗ ನಂಬದಿರೆ ನಂಬದಿ ಮಕ್ಕಳೇ ಒಂದ್ ಪಿಕ್ಚರ್ ಮಾಡುದಾರೆ, ಅದು ಕಿರುಚಿತ್ರ ಇರ್ಬೋದು ಯಾವ್ದೇ ಇರ್ಬೋದು, ಖರ್ಚು ಯಾವ್ದಕ್ಕೆ ಸರ್ ಜಾಸ್ತಿ ಹೋಗುತ್ತೆ?
4: ಖರ್ಚು ಅಂತ ಹೇಳಿದ್ರೆ ಎಲ್ಲ ಟೋಟಲ್, ಈಗ ಆರ್ಟಿಸ್ಟ್ ನಾವು ಯಾವ ತರ ಹಾಕೋತೀವಿ, ಆರ್ಟಿಸ್ಟ್ ಅಮೌಂಟ್ ಇರ್ಬೋದು, ಊಟ ತಿಂಡಿ ಇರ್ಬೋದು, ಆಮೇಲೆ ಕ್ಯಾಮರಾ ಎಡಿಟಿಂಗು, ಡಬ್ಬಿಂಗು, ಮ್ಯೂಸಿಕ್ ಅದು ಇದು ಅಂತ ತುಂಬಾ ಖರ್ಚು ಬರುತ್ತೆ. ಅದು ಯಾವ್ದಕ್ಕೆ ನಾವು ಫಸ್ಟ್ ನಾವೊಂದು ಬಜೆಟ್ ಅಂತೇಳಿ ಮಾಡ್ಕೊಳ್ಬೇಕು, ಯಾರು ನಾವು ಹಾಕೊಳ್ತೀವಿ ನಮ್ಮ ಬಜೆಟ್ ತಕ್ಕಂತ ಆಗತ್ತಾ ಅಂದ್ರೆ ಕೈ ಸುಟ್ಕೊಳ್ಬಾರ್ದು, ಆ ತರ
3: ಕೈ ಸುಟ್ಕೊಳ್ಬಾರ್ದು.
4: ಬಾರ್ದು
3: ಸೊ ನೀವು ಆ ಜಾಗ್ರತೆಯಲ್ಲೇ ಪಿಕ್ಚರ್
4: ಮಾಡ್ತಾ ಇದ್ವಿ. ಅದೇ ಜನರ ಒಂದು ಸಹಕಾರ ನಮ್ಮಂತ ಈಗ ಸಿನಿಮಾದಲ್ಲಿ ನೋಡ್ಬಿಟ್ಟು ಇಲ್ಲ ನಮ್ಮಿಂದ ಆದಂತ ಸಹಕಾರ ಕೊಡ್ತೇವೆ, ಆ ಲೆಕ್ಕದಲ್ಲಿ ನಾವು ಮಾಡ್ತಾ ಇದ್ ಬಿಟ್ಟರೆ ನಮ್ಮ ಕೈಯಿಂದ ಏನೋ ಇದಂತದಿಲ್ಲ ಮಾಡ್ಬೋದು. ಹಾಗೆ
3: ಕ್ಯಾಮ್ರಾಗಳೆಲ್ಲ ಹ್ಯಾಂಗಿಂದ ಯೂಸ್ ಮಾಡ್ತೀರಿ ನೀವು?
4: ಕ್ಯಾಮರಾ FID ಕ್ಯಾಮರಾ ಇಂಥದ್ದೆಲ್ಲ ಯೂಸ್ ಮಾಡ್ತೀವಿ, ಸೋನಿ ಇರ್ಬೋದು ಇಂಥದ್ದೆಲ್ಲ ಕ್ಯಾಮರಾ.
3: ಓಕೆ, ಎಡಿಟಿಂಗು ಬೇರೆಯವ್ರ ಹತ್ರ ಮಾಡಿಸ್ತೀರಿ?
4: ಹೌದು.
3: ಅಷ್ಟಿಗೆ ನೀವೇ ಕೂಕಂತೀರಿ? ಒಂದು ಕಿರುಚಿತ್ರ ಮಾಡ್ಕೊಂಡ್ರೆ ಎಷ್ಟು ದಿನ ಬೇಕಾಗ್ತದೆ?
4: ಕಿರುಚಿತ್ರ ಅಂತ ಹೇಳಿದ್ರೆ ಒಂದು ನಾವದೇ ಹೇಳಿದ್ನಲ್ಲ ಕತೆ, ಮೇನ್ ಕತೆ, ಕತೆಗೆ ತಕ್ಕಂತ ನಾವು ಚಿತ್ರೀಕರಣ. ನಾವೀಗ ಶಂಕರ ಸಾಣ ಒಂದು 10 ದಿನ ಶೂಟಿಂಗ್ ಮಾಡಿದೀವಿ, ಎಡಿಟಿಂಗ್ ಸಾಣ ಒಂದು ವಾರ 15 ದಿನ ಎಡಿಟಿಂಗ್ ಆಯ್ತು.
3: 15 ದಿನ
4: ಯಾಕಂತ ಹೇಳಿದ್ರೆ ನಾವು ಎಲ್ಲ ಪಾಪ ಅವರಿಗೆ ತುಂಬಾ ವರ್ಕ್ ಅಲ್ಲಿ ಇರತ್ತೆ, ಕೆಲವೊಂದು ಟೈಮಲ್ಲೆಲ್ಲ ಫ್ರೀ ಇದ್ದಾಗ
3: ಮಾಡ್ತೀವಿ.
4: ಡಬ್ಬಿಂಗ್ ಎಲ್ಲ ಒಂದೇ 2 ದಿನದಲ್ಲ ಆಗತ್ತೆ.
3: ಈಗ ನಿಮ್ಮ ಚಿತ್ರ ಕಂಡ್ರೆ ಅದ್ರಲ್ಲಿ ಕಾಸ್ಟ್ಯೂಮಿಗೆ ಎಲ್ಲ ತುಂಬಾ ಹೋಯ್ಲ, ಅದು ಹೆಂಗ್ ನೀವು ಮ್ಯಾನೇಜ್ ಮಾಡ್ತೀವಿ?
4: ನಾವೆಲ್ಲ ನ್ಯಾಚುರಲ್ ಆಗಿ ಇದು ಮಾಡ್ತೀವಿ, ಏನೇನೇ ಮಾಡ್ತೀವಿ. ಹಾಗೆ
3: ಅವ್ರು ಎಂತ ಹಾಕ ಬರ್ತಿರೋದೇ ಆ ತರ?
4: ಇಲ್ಲ ಇಲ್ಲ, ನಮ್ಮ ಪಾತ್ರ ತಕ್ಕಂತ ನಾವು ಅದನ್ನ ಚಾಯ್ಸ್ ಮಾಡ್ತೀವಿ.
3: ಅಂದ್ರೆ ನೀವು ಕೊಡುದಿಲ್ಲ, ಅವರೇ
4: ಹಾಕೇ ನಾವು ಹೇಳ್ತೀವಿ, ಅವರಿಗೆ ಹೇಳ್ತೀವಿ
3: ಹಿಂಗಿದೊಂದು ಹಾಕ ಬನ್ನಿ. ಲೊಕೇಶನ್ ಸರ್ ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಮ ಚಿತ್ರದ ಸ್ಪೆಷಾಲಿಟಿ ಲೊಕೇಶನ್ಗಳು ಅಂದ್ರೆ ನಮ್ಗೆ ಆ ಗ್ರಾಮೀಣ ಫೀಲ್ ಬರ್ಕರ್. ಈಗ ಅಜ್ಜಿ ಮನೆ ಇರ್ಬೋದು, ಅಕ್ರು ಟಿಪ್ಕು ಸಾಕ, ಇದ್ರಲ್ಲೆಲ್ಲ ನಮ್ಗೆ ಆ ಫೀಲ್ ಬರ್ಕರೆ. ಆ ಅಂತ ಮನೆಯೇ ಬೇಕದಕ್ಕೆ, ಅಂತ ಜಾಗವೇ ಬೇಕದಕ್ಕೆ, ಅದೇ ಹಾಡಿಯೇ ಆಯ್ಕ ಅದಕ್ಕೆ, ಅದೇ ಗೆದ್ದಿ ಬೈಲೇ ಆಯ್ಕ, ಆ ತರದೇ ಸೀನ್ ಗಳನ್ನ ನೀವು ಕೊಟ್ಟದ್ದು. ಲೊಕೇಶನ್ ಎಲ್ಲ ಹೆಂಗ್ ನೀವು ಹುಡ್ಕಂತ್ರಿ?
4: ಲೊಕೇಶನ್ ಕತೆ ಮಾಡುವಾಗ್ಲೇ ಕತೆ ಅಂತ ರೆಡಿ ಆಗತ್ತೆ, ಆಮೇಲೆ ಲೊಕೇಶನ್ ಎಲ್ಲೆಲ್ಲಿ ಮಾಡ್ಲಿ, ಆ ಕತೆಗೆ ಯಾವ್ದೊಂದು ಸೂಟ್ ಆಗುತ್ತೆ ಅಂತ ಹೇಳಿ ನಾವು ಇದ್ ಮಾಡ್ತೀವಿ ಕತೆ.
3: ಹೆಂಗ್ ಮಾಡ್ತೀವಿ ಲೊಕೇಶನ್ ನೀವು ಕಾಂಪ್ರಮೈಸ್ ಆಗ್ತಿಲ್ಲ ಅಂತ ನಾ ಅನ್ಕಂತೆ.
4: ಕರೆಕ್ಟ್.
3: ಸೊ ಎಂತ ಮಾಡ್ತೀರಿ ನೀವು ಲೊಕೇಶನ್ ಫೈಂಡ್ ಔಟ್ ಮಾಡಿ?
4: ಅದೇ ತುಂಬಾ ಹುಡ್ತೀವಿ ಮಾತ್ರ, ನಮ್ಗೆ ಸಿಕ್ಕೋರಿಗೂ ಯಾವ ಊರಂತೇಳಿ ನೋಡ್ತೀವಿ, ಎಲ್ಲಾ ಕಡೆ ಹೋಗ್ತೀವಿ. ಆಮೇಲೆ ಓಕೆ ಆದ್ಮೇಲೆ ಈ ಒಂದು ಕ್ಯಾರೆಕ್ಟರ್ ಆ ಒಂದು ಕತೆಗೆ ಇದು ಸೂಟ್ ಆಗುತ್ತೆ ಮಾಡ್ತೀವಿ. ಹಾಗೆ
3: ಓಕೆ ಹುಡ್ತೀರಿ ಎಂತಾರು ಮಾಡಿ ಬ್ಯಾಂಕ್ ಹೋಗಿ ಹುಡುಕಿ ಲೊಕೇಶನ್ ಫೈಂಡ್ ಔಟ್ ಮಾಡ್ತೀರಿ? ಓಕೆ, ಇಷ್ಟೆಲ್ಲ ಆದ್ಮೇಲೆ ರಿಲೀಸ್ ಎಲ್ಲ ಮಾಡ್ತಿರಲ್ಲ, ಅದನ್ನ ನೀವು ತುಂಬಾ ಯೋಚನೆ ಮಾಡ್ಕತ್ತ? ಈಗ ನಿಮ್ದೊಂದು ಚಾನಲ್ ಹಾಕ ಕೂಕೊಂಡ್ರೆ ಸಾಕಲ್ಲ
4: ಆತಲ್ಲ. ನಾವಂದ್ರೆ ಅದೇ ಶೋಗಳು ಮಾಡ್ತೀವಿ, ಅದೀಗ ಒಂದು ಶಂಕರ ಅಂತ ಹೇಳ್ತಾರೆ, ಒಂದು 10 ಕಡೆ ಪ್ರದರ್ಶನ ಮಾಡಿದೀವಿ, 10 ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಕೆಲವರು ನೀವು ಮಾಡಿ ಅಂತೇಳಿ ಬೇರೆ ಬೇರೆ ಕಡೆ ಎಲ್ಲ ಮಾಡಿ ಅಂತೇಳಿ ಒಂದು ಸಹಕಾರ ಕೊಡ್ತಿದ್ರು ಆತರ.
3: ಈಗ ನಿಮ್ ಮನೆಗೆಲ್ಲ ಸಪೋರ್ಟ್ ಹೆಂಗಿತ್ತು?
4: ಅಡ್ಡಿಲ್ಲ, ಎಲ್ಲರೂ ತನ್ನ ಫ್ಯಾಮಿಲಿಯಿಂದ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್.
3: ಸಣ್ಣಕ್ಕಿಂದ ಪಿಕ್ಚರ್ ಮಾಡ್ಕೊಡ್ಕೊಳ್ಳಿ ಅಂತ ಗಡದ ಹೇಳ ಬೇರೆ ಕೆಲ್ಸ ಇಲ್ಲ ಅಂತ ಹೇಳ್ರ ಅಥವಾ ಹೆಂಗೆ?
4: ಇಲ್ಲ ಆತರ ಏನು ಇದು ಹೇಳಿಲ್ಲ, ತುಂಬಾ ಸಹಕಾರ ಕೊಡ್ತಿದ್ರು.
3: ಸೊ ಇವತ್ತಿಗೂ ಹಾಗಾಗಿ, ಬಟ್ ನನ್ಗೆ ನಿಮ್ಮನ್ ಕಂಡಾಗ ಅನ್ಸಿದ್ ನೀವು ತುಂಬಾ ಜಾಗ್ರತೆಯಲ್ಲಿ ಹೆಜ್ಜೆ ಇಡುವವರು. ಅಂದ್ರೆ ನಂಗೀಗ ಪಿಕ್ಚರ್ ಆಯ್ಕಷ್ಟೇ ಅಂತ ಆತರ
4: ಇಲ್ಲ ಇಲ್ಲ, ಆತ ನಮ್ಗೊಂದು ಆಸೆ ಇದೆ, ಆದ್ರೂ ನಮ್ಗೆ ಮೇನ್ ಬೇಕಾಗಿರೋದೇ ಹಣ ಅಲ್ವಾ, ಸ್ವಲ್ಪ ಜಾಗ್ರತೆಯಿಂದ ಮಾಡುವ, ಬಂದಾಗ ಮಾಡು ಅಂತೇಳಿ. ಹಾಗೆ
3: ಈ ಶಾರ್ಟ್ ಫಿಲ್ಮ್ ಮಾಡುವಾಗ ಈ ಮಕ್ಕಳಿಗೆಲ್ಲ ಇವತ್ತಿನ ಯುವಕ ಯುವತಿಯರು ಅವ್ರಿಗೆಲ್ಲ ತುಂಬಾ ಕ್ರೇಜ್ ಪಿಕ್ಚರ್ ಮಾಡ್ಕ, ಹಂಗ್ ಮಾಡ್ಕ, ಹಿಂಗ್ ಮಾಡ್ಕ ಅಂತೆಲ್ಲ ಹೇಳ್ಕೊಂಡು ಅವ್ರಿಗೊಂದು ನೀವು ಒಂದು ಕಿವಿ ಮಾತು ಹೇಳುದಾರೆ?
4: ಕಿವಿ ಮಾತು ಅಂತ ಹೇಳಿದ್ರೆ ದುಡ್ಡು ಅಂತ ಹೇಳಿದ್ರೆ ಎಲ್ಲ ಒಬ್ಬರೇ ಯಾರು ಒಬ್ಬರೇ ಇದು ಮಾಡುವಂತದ್ದಲ್ಲ, ಎಲ್ಲರೂ ಸೇರಿ ಇದು ಮಾಡಿ. ಯಾಕಂತೇಳಿ ಒಬ್ಬ ಕ್ಯಾಮರಾಮ್ಯಾನ್ ಮಾಡ್ತಾರೆ, ಅವ್ರಿಗೊಂದು ಏನೋ ಇಂಟ್ರೆಸ್ಟ್ ಇರುತ್ತೆ, ಅದನ್ನ ಆ ಜವಾಬ್ದಾರಿ ಅವರೇ ತಗೋಬೇಕು. ಒಬ್ಬರು ಕತೆಗಾರ ಇರ್ತಾರೆ, ಫುಲ್ ಅವ್ರ ಜವಾಬ್ದಾರಿ ಅವರೇ ತಗೋಬೇಕು. ಮ್ಯೂಸಿಕ್ ಏನೊಂದು ಮುಂದೆ ಯಾವ್ದೊಂದು ಮಾಡ್ಬೇಕಂತ ಆಸೆ ಇರ್ತಲ್ಲ, ಅವ್ರವರೇ ಮಾಡ್ಲಿ, ಮತ್ತೆ ಒಬ್ಬರ ಕೈಯಿಂದ ಹಣ ಇದು ಮಾಡ್ಬಿಟ್ಟು ಮಾಡಿದ್ರೆ ತುಂಬಾ ಕಷ್ಟ ಆಗತ್ತಲ್ಲ ಅಂತೇಳಿ ಹಂಚ್ಕೊಳ್ಳಿ.
3: ಓಕೆ, ಇದರಿಂದ ಏನಾದ್ರೂ ಲಾಭ ಬರೋದಿದೆಯಾ ಎಲ್ಲಾದ್ರೂ?
4: ಲಾಭ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಅಂತದ್ದೇನು ಇದು ಬರಲ್ಲ, ಒಳ್ಳೆ ಇದಾಗಿದ್ರೆ ಬರುತ್ತೆ, ಬರೋಲ್ಲ ಅಂತ ಹೇಳಕ್ಕೂ ಆಗುದಿಲ್ಲ, ಕಂಟೆಂಟ್ ಒಳ್ಳೆ ಇದ್ರೆ ಒಳ್ಳೆ ಆಗತ್ತೆ ಅಂತ ಹೇಳಿ. ಹಾಗೆ
3: ಸೊ ಅದೊಂದೇ ಲಾಭ.
4: ಅಷ್ಟೇ ಮತ್ತೆ ಗುರುತಿಸ್ ಯಾಕಂದ್ರೆ ಸಿನಿಮಾ ರಂಗಕ್ಕೆ ಕೆಲವರಿಗೆ ಒಂದು ಏನೋ ಒಂದು ಇಂಟ್ರೆಸ್ಟ್ ಇದೆ ಈ ತರ ಕ್ಲಿಕ್ ಆದ್ರೂ ಆಗ್ಬಹುದು ಹಾಗೆ.
3: ಈಗ ನಿಮ್ಮ ಒಟ್ಟು
4: ಎಲ್ಲರಿಗೂ ಒಂದು ವಿಸಿಟಿಂಗ್ ಕಾರ್ಡ್ ಇದ್ದಂಗೆ, ಯಾವ್ದು ನಮ್ಮ ಶಾರ್ಟ್ ಫಿಲ್ಮ್ ಅನ್ನೋದು
3: ವಿಸಿಟಿಂಗ್ ಕಾರ್ಡ್,
4: ಡೈರೆಕ್ಟರ್ ಯಾವ ಡೈರೆಕ್ಟರ್ ಏನ್ ಮಾಡಿದ್ಯಪ್ಪ ಕೇಳ್ತಾರೆ, ಆವಾಗ ಒಂದ್ ಇದನ್ನು ತೋರ್ಸ್ಲಿಕ್ಕೆ ಆಗತ್ತಲ್ಲ.
3: ನಿಮ್ಮ ಮುಂದಿನ ಆಸೆ ಅಂತ ಸರ್?
4: ಮುಂದೆ ನೋಡ್ಬೇಕು ನೋಡ್ಬೇಕು.
3: ಸೊ ಪ್ರಯತ್ನ ಜಾರಿಯಲ್ಲಿದೆ
4: ಇದೆ ಅದು ಇವಾಗ ನೋಡೋ ಏನೆಲ್ಲ ಆಗತ್ತೆ ಅಂತ ಹೇಳಿ. ಒಂದ್ ದೊಡ್ಡ ಸಿನಿಮಾ ಮಾಡ್ಬೇಕಂತಿದೆ.
3: ಸೊ ಕುಂದಾಪುರ ಕನ್ನಡದಲ್ಲಿ ಮಾಡೋದೊಂದು ಖುಷಿ ಇತ್ತು ನಿಮ್ಗೆ,
4: ಗ್ಯಾರಂಟಿ.
3: ನೀವು ಒಂಥರ ನಮ್ದು ಡಾಕ್ಯುಮೆಂಟರ್ ಇದ್ದಂಗೆ, ಅಂದ್ರೆ ಡಾಕ್ಯುಮೆಂಟ್ ಮಾಡಿದ್ರೆ ಸುಮಾರು.
4: ಯಾಕಂತ ಹೇಳಿದ್ರೆ ಈಗ ಮುಂದಿನ ಒಂದು ಜನರೇಷನ್ ಗಿಂತ ಒಂದು ಈಗ ಅಜ್ಜಿ ಮನೆ ಇರ್ಬೋದು, ಅಕ್ರೂಟ್ ಇರ್ಬೋದು, ಮುಂದಿನ ಒಂದು ಜನರೇಷನ್ ಆ ಲೊಕೇಶನ್ ಇರ್ಬೋದು, ಮತ್ತೆ ಸ್ಟೋರಿನೂ ಕೂಡ ಇರ್ಬೋದು, ಎಷ್ಟು ಕಷ್ಟ ಇತ್ತು ಅದು ಮುಂದಿನ ಒಂದು ಜನರೇಷನ್ ಒಂದು ಒಳ್ಳೇದಾಗತ್ತೆ. ಅದನ್ನ ನೋಡಿದಾಗ ಈ ತರ ಇತ್ತು ನಮ್ ಕುಂದಾಪುರ, ಈ ತರ ಇತ್ತು ನಮ್ಮ ಅಂತ ಅವ್ರಿಗೊಂದು ತಿಳಿತು. ಹಾಗಾಗಿ ಇರ್ಲಿ ನಮ್ಮ ಇದರಿಂದ ಇರ್ಲಿ ಅಂತ ಹೇಳಿ ಮಾಡ್ತಿದ್ದೆ ಹಾಗೆ. ಮತ್ತೆ ಅದರಿಂದ ನಮ್ಗೆ ನಮ್ ಖುಷಿನೂ ಇದೆ, ಮಾಡಿದೊಂದು ಖುಷಿನೂ ಇದೆ ಹಾಗೆ.
3: ಖುಷಿ ಇತ್ತಲ್ಲ,
4: ಗ್ಯಾರಂಟಿ.
3: 8 ಚಿತ್ರ ಪ್ಲಸ್ 1 ದೊಡ್ಡ ಚಿತ್ರ,
4: ದೊಡ್ಡ ಚಿತ್ರ
3: 9 ಆಯ್ತು, ಇನ್ನು 10 ವರ್ಷ. ಸೊ ನಾವು ಕಾಯ್ತಾ ಇರತ್ ಸರ್. ನಿಮ್ಮ ದಿನನಿತ್ಯದ ಕೆಲಸನ ನಾರ್ಮಲ್ ಆಗಿ ನಮ್ ಕಡೆಗೆ ಮಾಡ್ಕೊಂಡು ನಿಮ್ಮ ಪ್ಯಾಷನ್ ಏನಿದೆ ಅಲ್ಲ ಪ್ರವೃತ್ತಿ, ಅದಕ್ಕೂ ಎಲ್ಲೂ ತೊಂದರೆ ಮಾಡ್ಕೊಂಡೆ ಅಂದ್ರೆ ಅದನ್ನು ಒಂದ್ ವರ್ಷಕ್ಕೆ ಒಂದಲ್ಲ ಎರಡು ಈ ತರ ಒಂದು ಸಿನಿಮಾ ಮಾಡ್ತಾ, ಅದು ಕೂಡ ಒಳ್ಳೆ ರೀತಿಯ ಅಭಿರುಚಿ ಇರುವಂತದ್ದು, ಸುಮ್ಮನೆ ಒಂದ್ ಪಿಕ್ಚರ್
4: ಅಲ್ಲ.
3: ಕಂಡವ್ರ ನೆನ್ಪಿಟ್ಕೊಂಡ್ಕ ಅದ್ರ ಬಗ್ಗೆ ಮಾತಾಡ್ಕೊ, ಓ ಹಿಂಗ್ ಒಂದ್ ಲೈಕ್ ಇತ್ತಲ್ಲ ಮರ ಅಂತ ಅವ್ರ ನೆನಪನ್ನು ಅವ್ರ ನೆನಪ್ ಮಾಡ್ಕೊಳಕ.
4: ಜನರಿಗೆ ಮನ್ಸಲ್ಲಿ ಉಳಿಬೇಕು. ಈಗ ಕೊರೋಟಿರ್ಬಹುದು, ಅಜ್ಜಿ ಮನೆ ಒಂದು ಸಿನಿಮಾದ ವಿಷಯ ಹೇಳಿದಾಗ ಅವರಿಗೊಂದು ಗೊತ್ತಾಗ್ಬೇಕು, ಓ ಅಜ್ಜಿ ಮನೆ ಮಾಡಿದವರ. ತುಂಬಾ ಜನ ಕೇಳ್ತಾರೆ, ಒಂದ್ ಏನೊಂದು ಖುಷಿ ಕೊಡ್ತು ಕೂಡ ನಮ್ ಕೂಡ ನಾವು ಮಾಡಿದ್ ಅಂತ ಹೇಳಿ ಒಂದ್ ಹೇಳಿಕ್ ಒಂದು ಹೆಮ್ಮೆ ಅಂತ ಸಬ್ಜೆಕ್ಟ್ ಗಳು ಮಾಡಿದೀವಿ.
3: ವೆರಿ ನೈಸ್. ನಮ್ಮೊಟ್ಟಿಗೆ ಇಷ್ಟೊತ್ ತನಕ ಅತಿಥಿ ವಿಜ್ಯೋತಿಯಲ್ಲಿ ರಾಘವೇಂದ್ರ ಶಿರಿಯಾರ ಅವರು, ನಮ್ಮ ಕುಂದಾಪುರ ಕನ್ನಡದ 8 ಕಿರುಚಿತ್ರಗಳನ್ನ ಮಾಡಿದವರು, ವಸಂತಿ ಅನ್ನುವಂತಹ ಒಂದ್ ದೊಡ್ಡ ಚಿತ್ರನ ಮಾಡಿದವರು, ಇದೆಲ್ಲ ನಾವು ಕೇಳಿರತ್ತು ಕಂಡಿರತ್ತು ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಿರತ್ತಿದ. ಸೊ ರಾಘವೇಂದ್ರ ಶಿರಿಯಾರ ಅವರು ನಮ್ಮೊಟ್ಟಿಗೆ ಮಾತಾಡ್ರ. ಸೊ ತುಂಬಾ ಖುಷಿ ಆಯ್ತು. ನಿಮ್ಮ ಮುಂದಿನ ಅಡ್ವೆಂಚರ್ ಸಾಹಸ ಅದೆಂತದೇ ಇರಲಿ, ತುಂಬಾ ಒಳ್ಳೆಯದಿರಲಿ, ಸಕ್ಸಸ್ಫುಲ್ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು.
4: ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿ ಆಯ್ತು ನಮ್ಮ ರೇಡಿಯೋ ಕುಂದ ಮಾತಾಡಿ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಚಿಕ್ಕಂದಿಲ್ಲ ನಾವು ಮಂಗಳೂರು ಆಕಾಶವಾಣಿ ಇಂಥದೆಲ್ಲ ಕೇಳ್ಕೊ ಬಂದವರು, ಇವತ್ತಿಂದ ನಾವು ಕುಂದಾಪುರದಲ್ಲಿ ಒಂದು ಮಾತಾಡಿದ್ವಿ, ತುಂಬಾ ಖುಷಿ ಆಯ್ತು.
3: ಆಯ್ಲಿ ಸರ್, ನೀವು ಬಂದದ್ದೇ ನಮಗ್ ಖುಷಿ.
4: ಥ್ಯಾಂಕ್ ಯು ಥ್ಯಾಂಕ್ ಯು.
3: ಪ್ರಿಯ ಕೇಳುಗರೆ, ಇಷ್ಟೊತ್ತು ಅತಿಥಿ ವಿಜ್ಯೋತಿಯಲ್ಲಿ ಡಿರೆಕ್ಟರ್ ನಿರ್ದೇಶಕರು ರಾಘವೇಂದ್ರ ಶಿರಿಯಾರ ಅವ್ರ ಜೊತೆ ನಾವು ಮಾತಾಡಿದೋ. ನಿಮ್ಗೂ ಖುಷಿ ಆಯ್ತಂತ ಹೇಳ್ತಾ ಅವರ ಪಿಕ್ಚರ್ ನೀವು ಯಾರೆಲ್ಲಾ ಕಾಣ್ಲಾ, ಅವರು ಬ್ರಾಹ್ಮಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇತ್ತ, ಅದ್ರ ಲಿಂಕ್ಸ್ ಇರುತ್ತೆ, ನೀವು ಹೋಗಿ ಒಂದ್ ಸ್ವಲ್ಪ ಪಿಕ್ಚರ್ ಕಾಣಿ. ದೊಡ್ಡ ದೊಡ್ಡದಲ್ಲ, ಕಿರುಚಿತ್ರ ಚಂದ ತುಂಬಾ ಎಂಜಾಯ್ ಮಾಡ್ತೀರಿ, ಕಾಣ್ತಾ ಇರಿ ಮತ್ತು ಕೇಳ್ತಾ ಇರಿ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾವು ಮತ್ ಸಿಗ್ತಾವ್.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನ ನಡೆಸಿಕೊಡುವುದಕ್ಕಾಗಿ ನನ್ನೊಟ್ಟಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 90 ಇಲ್ಲಿನ ಮಕ್ಕಳು ಸಿದ್ಧವಾಗಿದ್ದಾರೆ. ಪ್ರೀತಿಯ ಪುಟಾಣಿಗಳೇ, ಕಾರ್ಯಕ್ರಮವನ್ನ ಶುರು ಮಾಡೋಣಲ್ವಾ?
5: ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸ್ವಚ್ಛಂದ ಸುಂದರ ಪ್ರಕೃತಿ ತಾಣವಾದ 90 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಮ್ಮ ವಿದ್ಯಾರ್ಥಿಗಳಿಂದ ರೇಡಿಯೋ ಕುಂದಾಪುರ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ವಿದ್ಯಾಮಾತೆ ಸರಸ್ವತಿಯನ್ನ ಮನಸಾರೆ ಪ್ರಾರ್ಥಿಸುತ್ತಿದ್ದಾರೆ ಸಂಚಿತಾ 8ನೇ ತರಗತಿ, ಬಿಂದು 8ನೇ ತರಗತಿ, ಛಾಯಾ 8ನೇ ತರಗತಿ ಹಾಗೂ ಪಲ್ಲವಿ ನಿಶಾ 8ನೇ ತರಗತಿ ಮತ್ತು 7ನೇ ತರಗತಿ.

ಪ್ರಾರ್ಥನಾ ಗೀತೆಯನ್ನು ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡಿದ್ದೇವೆ. ಪ್ರಭು ಶ್ರೀರಾಮರ ಬಂಟ ಹನುಮಂತನ ಶಕ್ತಿ ಯುಕ್ತಿ ಭಕ್ತಿಯನ್ನು ಸಾರುವ ಸುಂದರವಾದ ಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಪೃಥ್ವಿಕ್ 4ನೇ ತರಗತಿ.

0: ಆಕಾಶಕ್ಕೆ.
1: ಸುಂದರವಾದ ಭಕ್ತಿ ಗೀತೆಯನ್ನು ವಾಚಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ವಚನಗಳು ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವುದರೊಂದಿಗೆ ಸಮಾಜದ ಏಳು ಬೀಳುಗಳನ್ನು ಎತ್ತಿ ಹಿಡಿಯುತ್ತವೆ. ಇಂತಹ ವಚನಗಳ ಸಂಗ್ರಹವನ್ನು ವಾಚಿಸಲಿದ್ದಾನೆ ಆರ್ಯನ್ ಆರನೇ ತರಗತಿ.
2: ಕಳಬೇಡ ಕೊಳಬೇಡ, ಉಸಿಯ ಮುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ, ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರಾಡಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡದ ಸಂಗಮ ದೇವರುಳಿಸುವ ಪರಿ. ಇಳೆಯ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸು ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನ ಉಂಡು ಅನ್ಯರಗೊಳ್ಳುವ ಕುಂಡಿಗಳ ನೆನಲಾರೆ ರಾಮನಾಥ. ಒಡಲು ಗಂಡ ಬಯಸಿದ, ಒಡಲು ಗಂಡ ಬಯಸಿದ, ನೀನೊಮ್ಮೆ ಜರಿದು ನುಡಿಯದಿರು, ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ನಂದಿಯನ್ನು ಏರಿದವನ, ಚಂದಿರನ ಮುಡಿದವನ, ಕಂದ ನಂಬೇಡಿ ನುಡಿದಾನು ನೆನೆಯುತ್ತ, ಮುಂದೆ ಏಳುವೆನು ಸರ್ವಣ್ಣ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ

0: ನಾನು
1: ಸುಂದರವಾದ ಭಾವಗೀತೆಗೆ ಧ್ವನಿ ನೀಡಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಕಥೆಗಳು ಮನಸ್ಸಿಗೆ ಮುದ ನೀಡುವುದು ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತವೆ. ಅಂತಹ ಮಾನವೀಯ ಮೌಲ್ಯವನ್ನೊಳಗೊಂಡ ಸುಂದರ ಕಥೆಯನ್ನು ಪ್ರಸ್ತುತಪಡಿಸಲಿದ್ದಾಳೆ ಸಂಚಿತಾ 8ನೇ ತರಗತಿ.
0: ನಾನು ಹೇಳುತ್ತಿರುವ ಕಥೆ ಹೆಸರು ಕರುಳಿನ ಕೂಗು. ಅಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ 2 ಕ್ರಾಂಚ್ ಆಚೆಗೆ ರಾಮುವಿನ ಮನೆ ಇತ್ತು. ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ. ರಾಮು ಹುಟ್ಟಿದ 2ನೇ ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡರು. ಮನೆ ಮನೆಯ ಪಾತ್ರ ತೊಳೆದು ಆತನ ತಾಯಿ ಅವನನ್ನು ಸಾಕುತ್ತಿದ್ದಳು. ಆದರೆ ಅವಳಿಗೆ ಒಂದು ಕಣ್ಣಿರಲಿಲ್ಲ. ಹೀಗಾಗಿ ಆಕೆ ಎಲ್ಲಿಗೆ ಹೊರಟರು ಸಹ ಎದರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದು ಕುರುಡಿ ಎನ್ನುತ್ತಿದ್ದರು. ಆದರೆ ಅವಳು ಆ ವಿಷಯಕ್ಕೆ ಗಮನವೇ ಹಾಕುತ್ತಿರಲಿಲ್ಲ. ಏಕೆಂದರೆ ತನ್ನ ಮಗನನ್ನು ಓದಿಸಬೇಕು, ಅವನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕೆಂಬುದು ಆಕೆಯ ಆಸೆಯಾಗಿತ್ತು. ಆದರೆ ರಾಮುವಿಗೆ ಕೂಡ ಅವಳನ್ನು ನೋಡಿದರೆ ಸ್ವಲ್ಪವೂ ಆಗುತ್ತಿರಲಿಲ್ಲ. ಒಂದು ದಿನ ರಾಮುವಿನ ತಾಯಿ ಅವನನ್ನು ಶಾಲಾ ಗೇಟ್ ತನಕ ಬಿಟ್ಟು ಹುಷಾರು ಕಾಣಪ್ಪ ಟಾಟಾ ಬಾಯ್ ಬಾಯ್

0: ಸಿಯು ಹೇಳುತ್ತಿರುವಾಗಲೇ ಅವರ ತರಗತಿಯ ಹುಡುಗರು, ರಾಮು ಏನೋ ಇದು, ನಿನ್ನ ತಾಯಿ ಕುರುಡಿ ಏನೋ ಅಂದು ಬಿಟ್ಟರು. ರಾಮುವಿಗೆ ಒಂದು ಕ್ಷಣ ಭೂಮಿಯೇ ಗಡಗಡೆ ಎಂದಂಗಾಯಿತು. ನಂತರ ತಾಯಿಯೆಡೆಗೆ ಒಂದು ತಿರಸ್ಕಾರದ ನೋಟ ಬೀರಿದ ತಾಯಿಯಲ್ಲಿಂದ ನೊಂದು ಹೊರಟು ಹೋದಳು. ರಾಮು ಶಾಲಾ ಮುಗಿಸಿ ಮನೆಗೆ ಬರುವ ಹೊತ್ತಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ನನ್ನ ತಾಯಿ ಕುರುಡಿ, ಅವಳ ಜೊತೆಗೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ಹೀಗಾಗಬಾರದು. ಇಂದಿನಿಂದಲೇ ನನ್ನ ತಾಯಿಯ ಜೊತೆಗೆ ನಾನು ಮಾತಾಡಬಾರದು ಎಂದುಕೊಳ್ಳುತ್ತಾನೆ. ರಾಮು ಮನೆಗೆ ಬಂದ. ತಾಯಿ, ಶಾಲಾ ಮುಗಿಸಿ ಬಂದೇನಪ್ಪ ಎಂದು ಕೇಳಿದಳು. ಆದರೆ ರಾಮು ಅದಕ್ಕೆ ಉತ್ತರಿಸಲಿಲ್ಲ. ಹೆತ್ತ ಕರುಳಲ್ಲವೇ ಮರುಕಿತು, ನರಳಿತು. ಕಡೆಗೊಮ್ಮೆ ಯಾಕಪ್ಪ ಹೀಗ್ ಮಾಡ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ಅಮ್ಮ ನೀನು ನನ್ನ ಜೊತೆ ಇರುವುದರ ಬದಲು ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದೆ. ರಾಮು ಅವನ ವಯಸ್ಸಿಗೆ ಮೀರಿ ಮಾತಾಡ್ಬಿಟ್ಟ. ಇದರ ಮಧ್ಯೆ ರಾಮು ಜವಾಹರ್ ನವೋದಯ ಪರೀಕ್ಷೆ ಬರೆದು ಪಾಸೂ ಆದ. ದೆಹಲಿಯಲ್ಲಿ ಒಳ್ಳೆಯ ಉದ್ಯೋಗವೂ ದೊರೆಯಿತು. ಧನ್ಯ ವ್ಯಕ್ತಿಗಳು ತಮ್ಮ ಮಗಳನ್ನು ಕೊಟ್ಟು ಮದುವೆಯನ್ನೂ ಮಾಡಿಸಿದರು. ಒಂದೆರಡು ವರ್ಷಗಳಲ್ಲಿ ಅವನಿಗೆ ಮಕ್ಕಳೂ ಆದವು. ಒಂದು ದಿನ ರಾಮು ಅವನ ಮನೆಯ ಅಂಗಳದಲ್ಲಿ ತನ್ನಿಬ್ಬರು ಮಕ್ಕಳೊಂದಿಗೆ ಆಡುತ್ತಿರುವಾಗ ಅವನ ಮನೆಯ ಕಾಂಪೌಂಡಿನಲ್ಲಿ ಯಾವುದೋ ಕುರೂಪಿ ಹೆಂಗಸಿನ ನೆರಳು ಕಾಣಿಸುತ್ತದೆ. ರಾಮುವಿಗೆ ಆ ಕ್ಷಣವೇ ತಿಳಿಯುತ್ತದೆ, ಓಹೋ ನನ್ನ ತಾಯಿ ಕುರುಡು ಇಲ್ಲಿಗೂ ಬಂದಾಳಲ್ಲಪ್ಪ ಎಂದು ಅವಳ ಬಳಿಗೆ ಹೋಗಿ, ಅಮ್ಮ ನೀನು ನನ್ನನ್ನು ಎಲ್ಲಿಗೂ ಸುಖವಾಗಿ ಇರಲು ಬಿಡುವುದೇ ಇಲ್ಲವಲ್ಲ, ಯಾಕಪ್ಪ ಹಾಗೆ ಹೇಳ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ನೀನು ನನ್ನ ಜೊತೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ನೀನು ಇಲ್ಲಿಂದ ಹೊರಟು ಹೋಗು ಎಂದನು. ತಾಯಿ ಕಣ್ಣೀರನ್ನು ಸುರಿಸುತ್ತಾ ಅಲ್ಲಿಂದ ಹೊರಟು ಹೋದಳು. ಈ ಘಟನೆ ನಡೆದು ಒಂದೆರಡು ವಾರದಲ್ಲಿ ರಾಮುವಿಗೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕೆಲಸ ಬರುತ್ತದೆ. ಕೆಲಸವನ್ನು ಮುಗಿಸಿದ ರಾಮು, ಅಮ್ಮನ್ ನೋಡ್ಬೇಕನ್ಸ್ತಿದ್ಯಲ್ಲ ಎಂದು ಅದೇ ಸೋಮೇಶ್ವರ ದೇವಸ್ಥಾನದ ಪಕ್ಕ ಇರುವ ಅದೇ ಮನೆಗೆ ಬಂದ. ಆ ಮನೆ ಹಾಗೆ ಇತ್ತು, ಆದ್ರೆ ಮನೆಯಲ್ಲಿ ಅಮ್ಮ ಇರಲಿಲ್ಲ. ಅಕ್ಕಪಕ್ಕದಲ್ಲಿ ವಿಚಾರಿಸಿದ. ಅಕ್ಕಪಕ್ಕದವರು, ನಿಮ್ಮಮ್ಮ ಒಂದ್ ವಾರದ ಹಿಂದೆನೇ ತೀರ್ಕೊಂಡ್ಬಿಟ್ರು ಕಣಪ್ಪ, ಕೊನೆಗೊಳಗೆಯಲ್ಲಿ ನಿನ್ನ ತುಂಬಾ ನೆನೆಸಿಕೊಂಡು ತಗೋ ನಿನ್ಗೊಂದು ಕವರ್ ಕೊಟ್ಟಿದ್ದಾಳೆ. ರಾಮು ಅಂಜುತ್ತಾ ಅಂಜುತ್ತಲೇ ಕವರ್ ಪಡೆದ. ನಂತರ ಕಾರಿನಲ್ಲಿ ಕೂತು ಕುತೂಹಲದಿಂದ ಕವರ್ ಪಡೆದ. ಕವರ್ನಲ್ಲಿ ಪತ್ರವಿತ್ತು. ಪತ್ರದಲ್ಲಿ ಹೀಗಿತ್ತು, ರಾಮು ನನ್ ಕಂದ ಹೇಗಿದ್ಯ ಕಣಪ್ಪ, ನೀನು ಸಮಾಜ ನಿನ್ನನ್ನು ಅಪಹಾಸ್ಯ ಮಾಡುತ್ತದೆ ಎಂದು ನೀನು ನನ್ನನ್ನು ತಿರಸ್ಕರಿಸಿದೆ ಅಲ್ಲವೇ. ನಾನು ನಿನ್ನನ್ನು ನೋಡಬೇಕೆಂದು ನನಗೆ ತಿಳಿಯದ ಊರು ದೆಹಲಿಗೆ ಬಂದೆ. ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ವಾರದ ತನಕ ಅಬ್ಬೆ ಪಾಲಿಯಾಗಿ ಅಲೆದು ನಿನ್ನ ಮನೆ ಹುಡುಕಿದ್ದೇ ದೊಡ್ಡ ಸಾಹಸ ಕಣಪ್ಪ. ರಾಮು ನಿನಗೊಂದು ಸತ್ಯ ಹೇಳ, ನೀನು ಒಂದನೇ ತರಗತಿಯಲ್ಲಿ ಓದುತ್ತಿರುವಾಗ ನಿನಗೆ ಅಪಘಾತವಾಗುತ್ತದೆ. ಆ ಅಪಘಾತದಲ್ಲಿ ನಿನ್ನ ಒಂದು ಕಣ್ಣೇ ಹೋಗ್ತದೆ. ಡಾಕ್ಟರ್ ಕೈ ಮುಗಿದೆ, ಕಾಲ್ ಹಿಡಿದೆ. ಡಾಕ್ಟರ್, ನನ್ನ ಮಗನ ಕಣ್ಣಿಗೆ ನನ್ನ ಕಣ್ಣನ್ನೇ ಕಿತ್ತು ಜೋಡಿಸಿ ಎಂದ್ರೆ ಡಾಕ್ಟರ್ ಹಾಗೇ ಮಾಡಿದ್ರು. ಈ ಸತ್ಯ ನಿನಗೆ ತಿಳಿಯಬಾರದೆಂದು ಇಷ್ಟು ದಿನ ಕಾಪಾಡಿಕೊಂಡು ಬಂದೆ. ನನ್ನ ಕೊನೆಯ ಗಳಿಗೆಯಲ್ಲಿ ಈ ಸತ್ಯವನ್ನು ನಿನಗೆ ಹೇಳುತ್ತಿದ್ದೇನೆ ಕಂದ. ಇಷ್ಟು ಆ ಪತ್ರದಲ್ಲಿ ಇತ್ತು. ಪತ್ರವನ್ನು ಓದಿ ಮುಗಿಸಿದ ರಾಮು ಅಮ್ಮ ಎಂದು ಚೀರಿದ. ಈ ಕಥೆಯ ನೀತಿ, ನಾವು ಅಮ್ಮ ಎಂದರೆ ಅಸಹ್ಯ ಪಡಬಾರದು, ತಿರಸ್ಕಾರ ಮಾಡಬಾರದು. ಆದರೂ ಅಮ್ಮ ನಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ. ಧನ್ಯವಾದಗಳು.
1: ಸುಂದರವಾದ ಮೌಲ್ಯವನ್ನ ಹೊಂದಿರುವಂತಹ ಕಥೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಅಭಿನಂದನೆಗಳು. ನಮ್ಮ ದೇಶದಲ್ಲಿ ಹಲವಾರು ಜಾತಿ ಮತ ಪಂಥಗಳಿದ್ದರೂ ನಾವೆಲ್ಲರೂ ಭಾರತೀಯರೆಂಬ ಭಾವ ನಮದಾಗಬೇಕು ಎಂಬ ಆಶಯವನ್ನ ವ್ಯಕ್ತಪಡಿಸುವ ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯಾಗಲಿದ್ದಾರೆ ಬಿಂದು 8ನೇ ತರಗತಿ.

ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು.

ಅವ ಪ್ರಭು ದೂರ ಮಾಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು.

ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯದರೆಗೆ ಸುರಿದರು. ಆ

0: ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ.
1: ದೇಶಭಕ್ತಿಯನ್ನ ಬಿಂಬಿಸುವಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿ ನೀಡಿದ ವಿದ್ಯಾರ್ಥಿಗೆ ಅಭಿನಂದನೆಗಳು. ವಿವಿಧ ಪ್ರಾಣಿ ಪಕ್ಷಿಗಳ ಕೂಗನ್ನು ತನ್ನ ಮಿಮಿಕ್ರಿಯೊಂದಿಗೆ ಪ್ರಸ್ತುತಪಡಿಸಲಿದ್ದಾನೆ ಧನ್ವಿತ್, 7ನೇ ತರಗತಿ.
2: ನನಗೆ ಶಾಲೆಗೆ ರಜೆ ಸಿಕ್ಕ ಕಾರಣ ನಾನು ನನ್ನ ರಜೆ ಮನೆಗೆ ಹೊರಟೆ. ದಾರಿಯಲ್ಲಿ ಹೋಗುವಾಗ ನನಗೆ ಒಂದು ಗಿಳಿ ನೋಡಿದೆ. ಆ ಗಿಳಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಹಂದಿ ಸಿಕ್ಕಿತು. ಆ ಹಂದಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಆಡು ಹಿಂಡುಗಳು ಇದ್ದಿತ್ತು. ಆಡು ಹಿಂಡುಗಳು ಈ ರೀತಿ ಕೂತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ರಸ್ತೆಯ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ನಲ್ಲಿ ಒಂದು ರೈಲು ಈ ರೀತಿ ಸದ್ದು ಮಾಡುತ್ತಾ ಹೋಗುತ್ತಿತ್ತು.

ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ. ಒಂದು ಬೈಕ್ ಫುಲ್ ಸ್ಪೀಡ್ ಆಗಿ ಹೋಗುತ್ತಿತ್ತು. ಆನಂತರ ನಾನು ಹಿಂಗೆ ಸ್ವಲ್ಪ ಮುಂದೆ ಹೋದೆ. ಅಲ್ಲೇ ಒಂದು ಆಂಬ್ಯುಲೆನ್ಸ್ ಈ ರೀತಿ ಸೌಂಡ್ ಮಾಡುತ್ತಾ ಹೋಗುತ್ತಿತ್ತು.

0: ನಾನು ಸ್ವಲ್ಪ ಮುಂದೆ ಹೋದೆ. ಅಲ್ಲೇ ಒಂದು ಮೀನು ಗಾಡಿ ಈ ರೀತಿ ಸೌಂಡ್ ಮಾಡುತ್ತಾ ಬರುತ್ತಿತ್ತು. ಹಿಂಗೆ ಸ್ವಲ್ಪ ಮುಂದೆ ಹೋದೆ. ಅಜ್ಜಿಯ ಮನೆಯ ಸಮೀಪದಲ್ಲಿ ಒಂದು ಅಂಗಡಿ ಇದ್ದಿತ್ತು. ಅಲ್ಲೇ ಸೋಡಾ ಬಾಟಲ್ ಅನ್ನು ಹೊಡೆಯುತ್ತಿದ್ದರು. ಆನಂತರ ನಾನು ಅಜ್ಜಿಯ ಮನೆಗೆ ಹೋದೆ. ಅಜ್ಜಿ ಸಾಕಿರುವ ಒಂದು ನಾಯಿ ಈ ರೀತಿ ಬಗಲುತ್ತಿತ್ತು. ಆನಂತರ ನಾನು ಒಳಗೆ ಹೋದೆ. ಅಜ್ಜಿ ನನ್ನನ್ನು ಈ ರೀತಿ ಮಾತನಾಡಿಸಿದರು.
1: ಮೊಮ್ಮಗನೇ ಮೊಮ್ಮಗನೇ ಹುಷಾರಿದ್ಯ, ಅಪ್ಪ ಅಮ್ಮ ಆರಾಮಿ ಹುಷಾರಿದ್ರ, ನೀನು ಹುಷಾರಿದ್ಯಲ್ಲ
0: ಎಂದು ಕೇಳಿದ್ರು ಅಜ್ಜಿ. ಅಜ್ಜಿಗೆ ಉತ್ತರ ಕೊಟ್ಟು ಒಳಗೆ ಹೋದೆ. ಒಳಗೆ ಹೋದ ನಂತರ ಅಲ್ಲೇ ಒಂದು ಬೆಕ್ಕು ಈ ರೀತಿ ಕೂತಿತ್ತು. ಆನಂತರ ನಾನು ಅಜ್ಜಿ ನನಗೆ ಊಟವನ್ನು ಹಾಕಿದರು. ಆಗ ನಮ್ಮ ಅಜ್ಜ ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋವನ್ನು ಹಾಕಿಕೊಂಡು ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋದಲ್ಲಿ ಈ ರೀತಿ ಸದ್ದು ಬರುತ್ತಿತ್ತು. ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ, ಇದನ್ನು ನಡೆಸಿಕೊಳ್ಳುವರು ಪ್ರಾಥಮಿಕ ಶಾಲೆ 90 ವಿದ್ಯಾರ್ಥಿಗಳು ಎಂದು ಬರುತ್ತಿತ್ತು. ಆಗ ಅಜ್ಜ ನಿದ್ರೆಗೆ ಜಾರಿದರು. ಅಜ್ಜ ನಿದ್ರೆಯಲ್ಲಿ ಗೊರಕೆಯನ್ನು ಈ ರೀತಿ ಹೊಡೆಯುತ್ತಿದ್ದರು. ಆನಂತರ ಅಲ್ಲೇ ನಮ್ಮ ಅಕ್ಕನ ಮಗು ರಾತ್ರಿ ಅಳುತ್ತಿತ್ತು. ಆನಂತರ ನಾನು ನಿದ್ರೆ ಮಾಡಿದ್ದೆ. ಬೆಳಗ್ಗೆ ಏಳುವಾಗ ಒಂದು ಕೋಳಿ ಹುಂಜ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ನಮ್ಮ ಊರಿನ ಬಸ್ಸು ಸಿಕ್ಕಿತು. ನಾನು ನಮ್ಮ ಊರಿಗೆ ಹೋದೆ. ಹೋಗುವಾಗ ದಾರಿಯ ಬದಿಯಲ್ಲಿ ಎರಡು ಬೆಕ್ಕುಗಳು ಜಗಳ ಆಡುತ್ತಿತ್ತು. ಅದರ ಸೌಂಡ್ ಈ ರೀತಿ ಇತ್ತು. ಕೂಗುತ್ತಿತ್ತು. ನಾನು ನಮ್ಮ ಊರಿಗೆ ಹೋದೆ.
2: ಅದ್ಭುತವಾದ ಪ್ರಾಣಿಗಳ ಸ್ವರಗಳನ್ನು ಮಿಮಿಕ್ರಿ ಮೂಲಕ ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಚರಣ ಗುರುವೇ ಎಂಬ ಸುಂದರವಾದ ಭಕ್ತಿಗೀತೆಗೆ ಧ್ವನಿಯಾಗಲಿದ್ದಾಳೆ ನಿಶಾ 7 ತರಗತಿ.

ಭಕ್ತಿ ಲೋಕದಲ್ಲಿ ಪರವಶವಾಗುವಂತಹ ಭಕ್ತಿಗೀತೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಹಲವಾರು ಜನಪದ ಹಾಡಿನ ಪ್ರಕಾರಗಳಲ್ಲಿ ಭತ್ತ ಕುಟ್ಟುವ ಹಾಡು ಒಂದು. ಇದೀಗ ಭತ್ತ ಕುಟ್ಟುವ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ ಛಾಯಾ 8ನೇ ತರಗತಿ, ಸಂಚಿತಾ 8ನೇ ತರಗತಿ, ಬಿಂದು 8ನೇ ತರಗತಿ ಹಾಗೂ ಪಲ್ಲವಿ 8ನೇ ತರಗತಿ.

ಭತ್ತ ಕುಟ್ಟುವ ಹಾಡಿನ ಮೂಲಕ ಜನಪದ ಲೋಕಕ್ಕೆ ಕೊಂಡೊಯ್ದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನನ್ನ ದೇಶದ ಕೀರ್ತಿ ಪತಾಕೆ ಎಂಬಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯಾಗಲಿದ್ದಾಳೆ ರೂಪಿತಾ 4ನೇ ತರಗತಿ.

0: ಸೇನಕ್ಕೆ
1: ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯನ್ನು ನೀಡಿದಂತಹ ರೂಪಿತಾ 5ನೇ ತರಗತಿ ಇವಳಿಗೆ ಧನ್ಯವಾದಗಳು. ಇದುವರೆಗೆ ರೇಡಿಯೋ ಕುಂದಾಪುರ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿಕೊಟ್ಟವರು ಕುಂದಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ವಿದ್ಯಾರ್ಥಿಗಳು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅತ್ಯಂತ ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆ ನಮ್ಮ ತೊಂಬಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂತಹ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳು ಯಾವುದರಲ್ಲೂ ಅವಕಾಶ ವಂಚಿತರಾಗಬಾರದು ಎಂಬ ಆಶಯದೊಂದಿಗೆ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟಿನ ವಿದ್ಯಾರ್ಥಿಗಳಿಗೆ ರೇಡಿಯೋ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟ ರೇಡಿಯೋ ಕುಂದಾಪುರ 89.6 ಬಾನುಲಿ ಕೇಂದ್ರದ ಆರ್ಜೆ ಸುಬ್ರಹ್ಮಣ್ಯ ಪೂಜಾರಿ ಸರ್ ಕುಂದಬಾರಂದಾಡಿ, ಜ್ಯೋತಿ ಮೇಡಂ ಸಾಲಿಗ್ರಾಮ, ಚಂದ್ರ ಮೊಗವೇರ ಸರ್ ಕಟ್ಬೆಲ್ತೂರ್ ಇವರೆಲ್ಲರಿಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸರ್ವ ಶಿಕ್ಷಕರು, ಎಸ್ಡಿಎಂಸಿಯವರು, ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಸರ್ವ ವಿದ್ಯಾಭಿಮಾನಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಮ್ಮ ಗ್ರಾಮ ದೇವರಾದ ಶ್ರೀ ಮಹಾಗಣಪತಿ ದೇವರಲ್ಲಿ ನಿಮ್ಮ ರೇಡಿಯೋ ಕುಂದಾಪುರ ಬಾನುಲಿ ಕೇಂದ್ರವು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಾಗಲಿ ಎಂದು ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ.
2: ಇವತ್ತಿನ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ಮುದ್ದು ಕಂದಮಗಳು ನಡೆಸಿಕೊಟ್ಟಂತ ವೈವಿಧ್ಯಮಯ ಕಾರ್ಯಕ್ರಮ ಕೇಂದ್ರದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಜ್ಯೋತಿ, ಸಹ ಶಿಕ್ಷಕರಾದ ಸುಜಾತ, ಸ್ವಾತಿ, ಸದಾನಂದ, ಶ್ವೇತಾ, ಚೈತ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಶಾಲಾ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ಕಾರ್ಯಕ್ರಮಕ್ಕೆ ನೆರವು ಚಂದ್ರಮಗವೇರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ತುಂಬುರದೆಯದ ಧನ್ಯವಾದಗಳನ್ನು ಹೇಳ್ತಾ ಹಂಗಾರೆ ನಾನು ಹೋಯ್ ಬತ್ತೆ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕೃಷಿ ಸಮಾಚಾರದಲ್ಲಿ. ನಮ್ಮೊಟ್ಟಿಗೆ ಇವತ್ತು ಕೃಷಿ ಸಮಾಚಾರದಲ್ಲಿ ಎಂತ ಗಮ್ಮತ್ತು ಗಡ್ಜಿ ಅಂತ ಕೇಂದ್ರೆ, ಹೆಣ್ಮಕ್ಕಳೇ ಇದ್ರೆ ಯೂಶ್ವಲಿ ಕೃಷಿಯ ಮಾಡುದ ಯಾರಂತ ಕೇಂದ್ರ ಗಂಡಸ್ರು ಹೌದಪ್ಪ, ಹಾರೆ ಹಿಡ್ಕೊಂಡು ಗೆದ್ದಿಗೆ ಹಾಪುದ, ಆದ್ರೆ ಗಂಡಸ್ರ ಹಿಂದೆ ಒಂದ್ ಹುಲ್ಕತ್ತು ಹಿಡ್ಕೊಂಡು ಹಾಪುದು, ಒಂದ್ ಹೆರಗಿ ಚಂಚಕ ಹಾಪುದು, ಯಾವತ್ತಿದ್ರು ಹೆಂಗ್ಸ್ರೆ ಆ ಸಣ್ಣ ಪುಟ್ಟ ಕೆಲ್ಸದಿಂದ ಹಿಡಿದು ಮೇನ್ ಕೆಲ್ಸ ಹೊದ್ದು ಮಾಡು ಕಲೆ ಹೇಳಿ ಅಂದ್ರೆ ಅವ್ರಿಗೆ ಆಯ್ದೆ ಎಪ್ಪು ಸಾಕ, ಆದ್ರೆ ಕಲೆ ಕೇಳೋದ್ರಿಂದ ಹಿಡಿದು ಬೇಕಾದಂತ ಮಹತ್ವದ ಕೆಲಸಗಳನ್ನ ಕೃಷಿಯಲ್ಲಿ ಮಾಡೋರು ಹೆಣ್ಮಕ್ಳೇ. ಮನೆಗೆ ಹೆಂಗ್ಸ್ರಿಲ್ಲ ಅಂದ್ರೆ ಮನೆ ಕೃಷಿ ಬದುಕಂತೂ ನಡುದೇ ಇಲ್ಲ. ಆ ಕೃಷಿ ಬದುಕು ನಡೋಕ್ ಒಂದೆರಡು ದನನೋ ಕೊರಿನೋ ಸಾಕಂಡ ಅದ್ರ ಗೊಬ್ಬರನ್ನ ಅಲ್ದ ಬಾಚ್ಕಂಡ ಅದನ್ನ ಗೆದ್ದಿ ತಕೊಂಡ ಹೋಗಿ ಹಾಕುವಾರ, ಮನೆಗ್ ಬಂದ ಕೆಲಸದವರಿಗೆ ತಿಂಡಿ ಮಾಡಿ ಹಾಕುವಾರ, ಅಲ್ದ ಇದನ್ನೆಲ್ಲ ಮಾಡೋದ್ಯಾರ, ನಮ್ ಹೆಂಸ್ರೆ ನಮ್ ಮನೆ ಹೆಣ್ಮಕ್ಳೇ. ಸೊ ಹಂಗ ಇವತ್ತು ಕೃಷಿ ಸಮಾಚಾರದಲ್ಲಿ ಮೂರು ಜನ ಇದ್ರೆ, ಈ ಮೂರು ಜನರ ವಿಶೇಷತೆ ಅಂತ ನಾನು ಒಂದೊಂದಾಗಿ ಹೇಳ್ತೆ. ಒಬ್ರು ವಿನೋದಾಡಿ ಶೆಟ್ಟಿ ಅವರು, ಈಗಾಗಲೇ ನಮ್ಮ ಕೃಷಿ ಸಮಾಚಾರದಲ್ಲಿ ಬಂದವರು, ವನದುರ್ಗ ಸಂಜೀವಿನಿ ಒಕ್ಕೂಟ ಮೊಳಹಳ್ಳಿ ಇದರ ಅಧ್ಯಕ್ಷೆಯಾಗಿರುವವರು, ಮತ್ತೊಬ್ರು ಪ್ರೇಮಾ ಶೆಟ್ಟಿ ಅವರು, ಇವರು ಕೃಷಿ ಸಖಿಯಾಗಿ 4 ವರ್ಷಗಳಿಂದ ಇದೇ ವನದುರ್ಗ ಸಂಜೀವಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಸುಜಾತಾ ಶೆಟ್ಟಿ ಅವರು, ಪ್ರಗತಿಪರ ರೈತೇ, ರೈತ ಅಲ್ಲ ಇದು ರೈತೆ. ಯೂಶ್ವಲಿ ನಾವು ಈ ಪ್ರಗತಿಪರರು ಅನ್ನೋದನ್ನ ಬರೀ ಗಂಡಸರಿಗಷ್ಟೇ ಹೇಳುತ್ತ, ಅದರಲ್ಲಿ ಹೆಣ್ಮಕ್ಳು ಕೂಡ ಪ್ರಗತಿಪರರಿದ್ದಾರೆ ಅನ್ನೋದಕ್ಕೆ ನಮ್ಮ ಸುಜಾತಾ ಶೆಟ್ಟರೆ ಒಂದು ಉದಾಹರಣೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದ್ರೆ ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಿಮಗೂ ಕೂಡ ನಮಸ್ತೆ.
3: ಹಾ, ಥ್ಯಾಂಕ್ ಯು ಸೋ ಮಚ್. ಈಗ ಖುಷಿ ಅಂತ ಕೇಂದ್ರೆ, ಕೃಷಿ ಹೆಂಗಿತ್ತು ಹೆಂಗಸರಿಗೆ ಮನೆ ಬಿಟ್ಟು ಒಪ್ಪು ಕಾತಿಲ್ಲ, ಒಂದ್ ಬದೆ ಮನೆಗ್ ದನ, ಇನ್ನೊಂದ್ ಬದೆ ಕೋಳಿ, ಮತ್ತೊಂದ್ ಬದೆ ಹಳಿಯರ್ ಮಳಿಯರ್ ಅಲ್ಲ, ಮತ್ತೊಂದ್ ಬದೆ ಗೆದ್ದಿಗೆ ಹೋತರ್ಕ ಬೀಜ ಹಾಕೊಂಡಿದ್ ಮರ್ರೆ, ಬೀಜ ಹುಟ್ಲ ಮಳಿ ಬತ್ತಿಲ್ಲ ಮರ್ರೆ, ಎಂತ ಮಾಡುದು ಈಗ, ಮ್ಯಾಟಾಗಿ ಹಾಕುದ ಬಿತ್ತುದ ಎಂತ ಮಾಡುದು.
4: ಇನ್ನಷ್ಟೇ ಬಿತ್ತನೆ ಆಯ್ತು, ಇವತ್ ಗೆದ್ದಿ ಬದಿಗಳು ಹೊಯ್ಕಿದ್ದಿತ್ ನಾವು. ಬೀಜ ಎಲ್ಲ ಹೆಂಗಿತ್ತು ತೇಲುತ್ತ ಎಂತ ಕಣ್ಣೀರೆಲ್ಲ ಕಾಮ್ಕಿದ್ದಿತ್ತು. ಆರ ಇವತ್ತೊಂದು ಇಲ್ಲೊಂದು ಸ್ಪೆಷಲ್ ನಾವು ಕಾರ್ಯಕ್ರಮ ಕೊಡ್ಕಂದೇಳಿ ತುಂಬಾ ದಿನದಿಂದ ಆಸೆ ಪಟ್ಕೊಂಡಿತ್ತು, ಅದಕ್ಕೆ ಇವತ್ ನಿಮ್ ಜೊತೆ ನೌಜವಾನ್ ಕಿಲ್ ಬಂದ.
3: ಥ್ಯಾಂಕ್ ಯು, ಥ್ಯಾಂಕ್ ಯು. ಆದ್ರೆ ನೀವು ಬೀಜ ತೇಲತ್ತಂದ್ರೆ ಅಲ್ಲ, ತೇಲುವಷ್ಟು ನೀರ್ ಆಯ್ತ ಈಗ ಗೆದ್ದೆಗೆ?
4: ಓ, ಸಿಕ್ಕಾಪಟ್ಟಿ
3: ಹೌದಾ
4: ಮಳೆ?
3: ನೀರ್ ತುಂಬಾ ಮಳೆ ಎಂತಕ್ಕ ಹೇಳ್ರಿ, ನೆರೆ ಬಂದಿತ್ತ? ಓ, ಹಂಗಂದ್ರೆ ಮೊಳಹಳ್ಳಿಯಲ್ಲಿ ಜಾಸ್ತಿ ಮಳೆ ಬಂದಿತ್ತೆ
4: ಅಂದ್ರೆ ಈ ರೀಸೆಂಟ್ ಈ ವೀಕಲ್
3: ಈ ವಾರದಲ್ಲಿ ತುಂಬಾ ಮಳೆ ಬಂದಿತ್ತು. ಹಂಗಾರ ನೀವು ತೇಲುತ್ತಾ ಬಳಿತಾ ಕಮ್ದು ನೀವು ಮ್ಯಾಟಾಗಿ ಹಾಕುದ ಹಿಂಗೆ ಬಿತ್ತನೆ?
4: ಮ್ಯಾಟಾಗಿ ನಾವು ಹೆಂಗಸ್ರ ಮೊದಲ ಇದ್ ನಟ್ಟಿ ಮಾಡ್ತಿತ್ತು, ನಾಟಿ. ಈಗ ಕಡಿಕೆ ಹೆಂಗಸ್ರದ್ದಲ್ಲ ಇದಿಲ್ಲ ಎಂತ ಕೂಲಿ ಹೆಂಗ್ಸಲ
3: ಸಿಕ್ಕುದಿಲ್ಲ ನಡುವರೆಲ್ಲ ಸಿಕ್ಕುದಿಲ್ಲ.
4: ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಮ್ಯಾಟ್ ಆಯ್ತು, ಮ್ಯಾಟ್ ಪೂರೈಸುದಿಲ್ಲ ಅಂತ ಹೇಳಿ ಆಯ್ತು.
3: ಪೂರೈಸುದಿಲ್ಲ ಅಂತ ಖರ್ಚು ಜಾಸ್ತಿ ಆಯ್ತ?
4: ಖರ್ಚು ಜಾಸ್ತಿ ಆಯ್ತು, ಈ ಮಳೆ ಜಾಸ್ತಿ ಬಂದ್ರೆ ಪೂರ ತೇಲುತ್ತಲ್ಲ ಅದು ಹೋಯ್, ಮತ್ತ ಪುನಃ ಬಿತ್ತನೆ ಮಾಡಿದವರು ಇದ್ರೆ ಹಂಗಪ್ಕೋಸ್ಕರ ಈಗ ನಮ್ಮ ಮೊಳಲಲ್ಲಿ ಹೆಚ್ಚಿನದಾಗಿ ಬಿತ್ತನೆ.
3: ಅಂದ್ರೆ ನಿಮ್ದು ನೀರ್ ಗೆದ್ದ್ಯಾ ನಿಂಬದಂಗೆ?
4: ನೀರು ಇತ್ತು, ಮೆಕ್ಕಿತಾರು ಇತ್ತು, ಬೈಲ ಹೊಂಡ ಗದ್ದಿನೂ ಉಂಟು.
3: ಮೆಕ್ಕಿ ಗೆದ್ದಿ ಆತರ ಎತ್ತರದ ಗೆದ್ದಿಗಳು
4: ಹೋಯ್ಗೆ ಮಿಕ್ಸ್ ಆಗಿರತ್ತ, ಮೆಕ್ಕಿ ಅದ್ರ ಮೊಕ್ಕಿ ಬೇರೆ,
3: ಮೆಕ್ಕಿ ಬೇರೆ. ಓಕೆ, ಹುಯಿಂಗಿ ಮಿಕ್ಸ್ ಆದ್ರೆ ಮೆಕ್ಕಿ
4: ಮೆಕ್ಕಿ.
3: ಓಕೆ, ಮೊಕ್ಕಿ ಅಂದ್ರೆ
4: ಜಾಸ್ತಿ.
3: ಓಕೆ,
4: ಬೈಲಂಗೆ ನೀರ್ ಸ್ವಲ್ಪ ಕಡಿಮೆ ಇದ್ರು ನಡೀತ. ಸಾಗುವಳಿ ತುಂಬಾ
3: ಎಷ್ಟು ಬಗಿ ಬಗ್ಗಿ ಇತ್ತಂತೇಳಿ
4: ಆದ್ರೆ ಮೆಕ್ಕಿ ಮಾಡುದಂತಕ್ಕಂದ್ರೆ ಈಗಳ ಮಿಷನ್ ಕೊಯ್ಲ ಆದ್ರೆ ಅವ್ರಿಗೆ ಹುಲ್ಲು ಜಾಸ್ತಿ ಸಿಕ್ಕತ್ತು. ಬೈಲಲ್ಲಿ ಹೊಂಡ ಗದ್ದಲೆಲ್ಲ ಮಿಷನ್ ಕೊಯ್ಲಲ್ಲೂ ಹುಲ್ಲು ಸಿಗುದಿಲ್ಲ.
3: ಅದೆಲ್ಲ ಎಂತ
4: ಅಡ್ಮಿಷನ್ ಅಡಿಯತ್ತ
3: ಗೋನ್ಸ್ ರಾಯಿ ಹತ್ತಲ್ಲ ಅದೆಂತಕ್ಕೂ ಆತಿಲ್ಲ, ಬಳಸುಕೆ ಆತಿಲ್ಲ.
4: ಹಾಗಕ್ಕೋಸ್ಕರ ಮೆಕ್ಕಿ ಮಾಡ್ರಿ, ಈಗ ಗಂಟಿ ಎಲ್ಲ ಸಾಕೋಸ್ಕರ ನಾವು ಅವಾಗ ಮೈನ್ ಆಗಿ ಈಗ ನಾವೆಲ್ಲ ಮಾಡುದು ಹೆಚ್ಚಂದ್ರೆ ಗಂಟಿಗೆ ಹುಲ್ಲಿಗೋಸ್ಕರ ಸಾಗೋಣ,
3: ಗಂಟಿ ಹುಲ್ಲಿಗೋಸ್ಕರ. ಕರೆಕ್ಟ್, ಈಗ ಹೆಚ್ಚಿನ ಮನೆ ಗಂಟಿಯೂ ಇಲ್ಲ ಹುಲ್ಲು ಇಲ್ಲ ಗೆದ್ದಿಯೂ ಇಲ್ಲ, ಆದ್ರೆ ನಮ್ಮ ಇವರೆಲ್ಲ ಇವತ್ತಿಗೂ ಗೆದ್ದಿಟ್ಕೊಂಡು. ಅದ್ರಲ್ಲೂ ಖುಷಿಯಾದ ಎಂತಂದ್ರೆ ಇವ್ರ ವಿಶೇಷತೆ ಎಂತಂತ ಕೇಂದ್ರ, ಹೊಡ್ ಬಿದ್ದ ಭೂಮಿ ಹಡಿಲು ಭೂಮಿ ಅಂತ
4: ಬೇರೆ ಭೂಮಿ ಮಾಡಿ ಅವ್ರಿಗೆ ಸ್ವಲ್ಪ ಗೇಣಿ ಕೊಟ್ಟು ಆ ಮಾಡದಕ್ಕೆ ಏನಾರು ಅವ್ರ ಭೂಮಿಯಿಂದ ಏನಾರು ನಾವು ತಿಂತತ್ತಲ್ಲ ಅದಕ್ಕೋಸ್ಕರ ಅವ್ರಿಗೆ ಏನಾರು ಸ್ವಲ್ಪ ಕೊಟ್ಟು ಅದರಿಂದ ನಾವು ಸಾಗೋಳಿ
3: ಕಾಣಿ. ಇದು ಖುಷಿಯಾದದ್ದ. ಈಗ ಮನೆಗಿದ್ ಗೆದ್ದಿನ ಹೊಡ್ ಕ್ಯಾಡಿನಿಯ ಯಾರು ಮಾಡಿದ್ರು ಅಂತ ಹೇಳೋ ಕಾಲದಲ್ಲಿ ಇವರು ಹೊಡ್ಬಿದ್ ಭೂಮಿಯನ್ನೇ ಎಲ್ಲ ಹೆಂಗಸರು ಒಟ್ಟಾಯ್ಕೊಂಡು, ಮೊಳಹಳ್ಳಿ ಗ್ರಾಮದ ಹೆಂಗಸರು ಒಟ್ಟಾಯ್ಕೊಂಡು ಎಷ್ಟು ವರ್ಷದಿಂದ ಈ ಹಡಲು ಬಿದ್ದ ಭೂಮಿ ಇದು ಕೃಷಿ ಮಾಡ್ತಾ ಇದ್ರು.
4: ಆದ್ರೆ ನಮ್ಗೊಂದು ಕಾನ್ಸೆಪ್ಟ್ ಸಿಕ್ತ ಕೃಷಿ ಇಲಾಖೆಯಿಂದ, ಒಂದು ಅವರ ಆಯೋಜನೆ ಹೇಳ್ರು, ಈ ಸರ್ತಿ ನಾವು ಸಂಜೀವಿನಿಯರಿಂದ ಒಂದು ಕೃಷಿ ಹಡಿಲು ಭೂಮಿ ಯಾವ್ದಿತ್ತ ನೀವು ಗುರುತಿಸಿ ಅನ್ಕೊಂಡು. ಅದಕ್ಕೆ ನಮ್ಗೆ ಐಡಿಯಾ ಇರ್ಲಿಲ್ಲ, ನಾವು ಹಡಿಲು ಭೂಮಿ ಎಲ್ಲ ಮಾಡಿ ಇನ್ನೆಂತ ಮಾಡುದು ಅದೆಲ್ಲ ಮಾಡುಕ್ ಆಗ್ತ ಕಷ್ಟ ಅನ್ಕೊಂಡು. ಅದ್ ನಮ್ದು ಕೃಷಿ ಸಖಿ ಅದಕ್ಕೆ ಫಸ್ಟ್ ನಮ್ ಪ್ರೇರಣೆ ಕೊಟ್ಟದ್ದು
3: ಕೃಷಿ ಸಖಿ
4: ಪ್ರೇಮ ಶೆಟ್ಟಿ ಇಲ್ಲ ಅನ್ನೋದಕ್ಕೆ ಅದು ಈ ಸರ್ತಿ ಒಂದು ಕಾನ್ಸೆಪ್ಟ್ ಬಂದಿತ್ತು, ಏನಾದ್ರು ಕೊಡೂರೇನು ಗೌರ್ಮೆಂಟ್ ಇಂದ ಹೊಡಿಲು ಭೂಮಿ ಒಂದ್ ನಾವು ಮಾಡೋ ಸುಮಾರು ಗೆದ್ದೆಲ್ಲ ಇತ್ತಲ್ಲ ಕಾಂಬ ಈ ಸರ್ತಿ ಒಂದ್ ನಾವು ಅದಕ್ಕೊಂದ್ ಪ್ರಯತ್ನ ಎಂತಕ್ ಮಾಡೋಕಾಗ ಅಂತ. ನಮ್ಗೂ ಖುಷಿ ಆಯ್ತು, ಆದ್ರೆ ಅದಕ್ಕೆ ದುಡ್ಡು ಬೇಕಲ್ಲ. ಈಗ ಫಸ್ಟ್ ಗಣಸರ್ ಕಡೆ ಬೈತಿಲ್ಲ, ಹೊಡು ಬಿದ್ ಗೆದ್ದಿನಲ್ಲ ನೀವು ಸಾಗೋಳಿ ಮಾಡ್ಕೊಂಡು ದುಡ್ಡು ಎಲ್ಲಿಂದ ಬತ್ತತ್ತ ಅನ್ಕೊಂಡು ಅಮೌಂಟ್ ಹಾಕಲ್ಲ.
3: ಕರೆಕ್ಟ್,
4: ಈ ಸಾಗೋಳಿ ಅಂದ್ರೆ ಎಂತ ಅಂದ್ರೆ ಪ್ರಕೃತಿ ಒಡೆ ನಾಡುವ ಜೂಜಟ್ಟ ಅಂತರು.
3: ಸತ್ಯ,
4: ಗೆದ್ರೆ ಅವ ಕುಬೇರ
3: ಗೆಲ್ಲಿದ್ರೆ
4: ಸಾಲ್ಗಾರ ಅಂದ್ರೆ ನಂಬಿಕೆ ಮೇಲೆ ಮಾತ್ರ ಸಾಗೊಳ್ಳಿ. ಈಗ ನಾಳೆ ಮಳೆ ಬತ್ತೇನೋ ಆತೆ,
3: ಬೇಸಾಯ ಅಂದ್ರೆ
4: ಬೇಸಾಯ ಅದ್ ಹಿಂದಿಂದ ಬಂದದ್ದು ಮಾತ. ಈಗ ಮನುಷ್ಯನ್ ವ್ಯವಸಾಯ ಅಂದ್ರೆ ಎಂತ ನಂಬಿಕೆ, ಹಾ ಈ ವರ್ಷ ಆಯ್ಲಿಲ್ಲ ಬರೋಷ್ಕರ ಆಗ್ತೇನೋ ಅನ್ಕೊಂಡು
0: ಭೂಮಿ ಕಾಯಿ ಒಂದಲ್ಲ ಒಂದು ಕೊಡ್ತಾಳೆ
3: ಕೊಟ್ಟೆ ಕೊಡ್ತಾರೆ. ಓಕೆ, ಹಾ ನಿಮ್ದು ಅದು ಹೇಳಿ.
4: ಬಂತು ಹಡಿಲು ಭೂಮಿ ಮಾಡ, ನಾವು ಸ್ವಲ್ಪ ಇಂಟ್ರೆಸ್ಟ್ ತೋರ್ಸ್ಕೊಂಡ್ ಬನ್ಕೊಂಡು ಮತ್ತೆ ಜನರು ನಾವು ಸಾಗುವಳಿ ಮಾಡೋ ಕ್ರೆಡಿಟ್ ನಮ್ಗೆ ಈಗ ಸಾಲ ಬೇಕಲ್ಲ, ಮಳೆಗಾಲದ ದುಡ್ಡು ಎಲ್ಲಿರುತ್ತೆ?
3: ಕರೆಕ್ಟ್,
4: ಈಗ ದನ ದಲ ಎಷ್ಟಪ್ಪ ಬತ್ತ ಕಡಿಗೆ ಅವ್ರು ಹೇಳ್ರ ಫಸ್ಟ್ ಬೀಜ ಕೊಡ್ತು ಅಂತ ಹೇಳ್ರೆ ಕಡಿ ಬೀಜ ಏನೋ ಸ್ವಲ್ಪ ಎಲ್ಲ ಸಿಕ್ತಷ್ಟೇ ಬಿಟ್ರೆ ಬಿತ್ತನೆಗೆ ಅದು ನಡುಕ್ಕೆ ಸ್ವಲ್ಪ ಬೇಕಲ್ಲ ಅನ್ಕೊಂಡು ಕಡಿ ನಾವು ಒಕ್ಕೂಟದಿಂದ ಎಲ್ಲರೂ 20,000 ಲೋನ್ ಕೊಡುದು, ಲೋನ್ ಕೊಟ್ಟು ಅವರಿಂದ ಆ ಸಾಗುವಳಿ ಮಾಡ್ತು
3: ಸಂಜೀವಿನಿಯಿಂದ.
4: ನಮ್ಮ ಒಕ್ಕೂಟದಿಂದ 20,000
3: ಒಬ್ರೊಬ್ರಿಗೆ
4: ಒಬ್ರೊಬ್ರು ಯಾರ್ಯಾರು ಮಾಡ್ತಾರೆ ಹಡಿಲು ಭೂಮಿ
3: ಗ್ಯಾರಂಟಿ ಅಂತ. ಈಗ ನಾನ್ ಬಂದು ನಾನ್ ಮಾಡ್ತೇನೆ ನೀವು ನಂಬ್ರೆ?
4: ಇಲ್ಲ ಇಲ್ಲ, ನಮ್ ಗ್ರಾಮದಲ್ಲಿ ನಾವು ಅದನ್ನ ಅವ್ರನ್ನ ಪಾಯಿಂಟ್ ಔಟ್ ಮಾಡತ್ತಲ್ಲ.
3: ನಿಮ್ಗೆ ಗೊತ್ತಾಗ್ತ
4: ಮಹಿಳೆಯರೇ?
3: ಓಕೆ,
4: ಅಲ್ಲ ಅವ್ರ ಪುರುಷರದ ಅಂದ್ರೆ ಜೊತೆಗೆ ಮಾಡೋರ್ ಮನೆಯಿಂದ ಅವ್ರ ಪ್ರೇರಣೆ ಅವರೇ ಮಹಿಳೆಯರು. ನಾವು 20,000 ಕೊಟ್ಟು ಅವ್ರದ್ದು ವಿಸಿಟಿಗೆಲ್ಲ ಹೋಯ್ತು, ಕೃಷಿ ಅಧಿಕಾರಿಗಳು ಬಂದಿರು ಮೊಳಹಳ್ಳಿ ಗ್ರಾಮಕ್ಕೆ, ಎಲ್ಲೆಲ್ಲ ನಾವು ಹಡಿಲು ಭೂಮಿ ಎಲ್ಲ ಮಾಡಿ ತಲ್ಲಿಗೆಲ್ಲ ಬಂದಿರು, ನಟ್ಟಿ ಟೈಮ್ ಅಲ್ಲಿ ಬಂದಿರು, ಕಡಿಕ ಬೆಳಿ ಎಲ್ಲ ಬಂದ ಟೈಮ್ ಅಲ್ಲಿ ಕಟಾವ್ ಟೈಮ್ ಅಲ್ಲೂ ಎಲ್ಲ ಬಂದ.
3: ಯಾವ ವರ್ಷ ಆದದ್ದು?
4: 2024
3: ನೀವು ಶುರು ಮಾಡದ್ದು, ಇವತ್ತಿನವರೆಗೂ ನೀವು ಮಾಡ್ತಾ ಇದ್ರಿ?
4: ಈಗ ಇದ್ದವ್ರು ನಾವೀಗ ಕಂಟಿನ್ಯೂ ಮಾಡ್ತಾನೆ.
3: ಈಗ ಇದು ಹಡಿಬಿದ್ ಭೂಮಿ ಇತ್ತಲ್ಲ, ನೀವು ಹೆಂಗೆ ಒಬ್ಬೊಬ್ರಿಗೆ ಒಂದೊಂದು ಗೆದ್ದ್ಯಾ, ಹೆಂಗ್ ನೀವು ಹೆಂಗ್ ಮಾಡ್ತಾ
4: ಇದ್ದೀವಿ? ಇವ್ರ ಮನೆಗೆ ಇವತ್ತು ಹೈಯೆಸ್ಟ್ ನಾವು ಆ ಟೈಮ್ ಅಲ್ಲಿ 10 ಎಕರೆ ಹಡಿಲು ಭೂಮಿ ಮಾಡಿ,
0: ಎಷ್ಟು ವರ್ಷದಲ್ಲಿ ನಾವು 10 ಎಕರೆ ಮಾಡ್ತ, ಅದ್ರಲ್ಲಿ ನಮ್ಗೆ ತುಂಬಾ ಲಾಭ ಅಂಬಾಗಾಯ್ತ. 7ನೇ ವರ್ಷದಲ್ಲಿ ಎಲ್ಲ ಸೇರಿ ಒಂದು 4-5 ಸಂಘದವ್ರು ಒಟ್ಟು ಮಾಡಿ ಅವ್ರವರೇ ಒಂದು ಗ್ರೂಪ್ ಮಾಡಿ ಮಾಡಿದ್ರ 25 ಎಕರೆ ಮಾಡ್ತ.
3: ವಾವ್,
0: 25 ಎಕರೆ ಮಾಡಿದ್ರೆ ಎಂತಾಯ್ತು ಜನ್ರು ಅಂದ್ರೆ ಗೇಣಿ ತಗೊಂತೀರಿ ಹೊಟ್ಟೆ ಕಿಚ್ಚಾಯ್ತೀರಿ ಲಾಭ ಆಯ್ತು ಜಾಸ್ತಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ರ. ಈಗ ನಾವು 8,000 ಕೊಡ್ತಲ್ ಒಂದು ಅರ್ಧ ಎಕರೆಗೆ 4,000 ಕೊಡಿ ನಾನು ಡಿಮ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು.
3: ಓಕೆ,
0: ಆವಾಗ ನಮ್ಗೆ ತುಂಬಾ ಬೇಜಾರಾಯ್ತು, ಇಷ್ಟು ಅದ್ಕೊಂಡು ಮಾಡಿ ಬಿ ನಮ್ಗೆ ಸಿಗ್ಲಿಲ್ಲ ಅಂತ ಕೆಲವೊಂದು ಬಿಟ್ಟು ಕಡೆಗೆ. ಈಗ ಪರ್ಸನಲ್ ಆಗಿ ಮತ್ತೆ ಮಾಡ್ತಿತ್ತ, ಆದ್ರೆ ಇನ್ನು ಬೇರೆದವ್ರು ಯಾರು ಕೊಡೋರು ಇದ್ರೆ ನಾ 25-50 ಎಕರೆ ಮಾಡೋಕು ರೆಡಿ ಇತ್ತ ಅಂತವ್ರು ಮುಂದೆ ಬರ್ತಿಲ್ಲ. ಒಂದ್ ವರ್ಷ ಏನೋ ಬಿಡ್ತಾರೆ, ಬರೋ ವರ್ಷಕ್ಕೆ ಅಂತ ಮಾಡ್ತಾರೆ, ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಹಾಂಗಾಯ್ ಕಷ್ಟ ನಮ್ಗೀಗ. ಮಿಗನ್ ಕಾಟ ಹಂದಿ ಕಾಟ ಇಲ್ದಿರೆ ಸಾಗುಳಿ ಬಂಪರ್ ಲಾಭನೇ,
3: ಒಳ್ಳೇದಾಗ್ತದೆ,
0: ತುಂಬಾ ಲಾಭನೇ.
3: ಈಗ ಒತ್ಕಂದು ಅಂದ್ ಹೇಳ್ರಿ ನೀವು. ಫಸ್ಟ್ ಆಫ್ ಆಲ್ ನಂಗೆ ಇದು ಬೇಕು, ಎಲ್ಲ ಒಟ್ಟಾಗಿ ಮಾಡುದಂದ್ರೆ ಯಾರೇ ಒಂದ್ ಕೆಲಸ ಮಾಡುದಾರು ನನ್ಗೆ ಲಾಭ ಎಂತ ಇದೆ ಅಂತ ಎಲ್ರು ಯೋಚನೆ ಮಾಡ್ತಾರೆ. ಈಗ ನೀವು ಒಟ್ಟಾಗಿ ಮಾಡಿದಾಗ ಹೆಂಗ್ ಅದ್ ಲೆಕ್ಕಾಚಾರ ಹೆಂಗೆ? ನಿಂಗಿಷ್ಟು ನಂಗಿಷ್ಟು, ನೀನಿಷ್ಟ್ ಮಾಡ್ಕ ನಾನಿಷ್ಟ್ ಮಾಡ್ಕ, ನಿಂಗಿಷ್ಟ್ ಸಿಕ್ಕತ್ತೆ ನಂಗಿಷ್ಟ್ ಸಿಕ್ಕತ್ತೆ, ಹೆಂಗ್ ಅದ್ ಲೆಕ್ಕಾಚಾರ?
0: ನಮ್ದೀಗ ಒಂದ್ ಸಂಘದಲ್ಲ ಆರ್ ಜನ ತಗೊಂತೀಗ, ಆರ್ ಜನ ತಗೊಂಡು ನಾನೀಗ 4 ಗದ್ದೆ ಮಾಡಿದೆ, ಅವ್ರು 8 ಗದ್ದೆ ಮಾಡ್ರು, ಅವ್ರು 1 ಗದ್ದೆ ಮಾಡ್ರು, ಆ ಖರ್ಚಿಲ್ಲ ಅವ್ರೇ ಹಾಕೋದು, ಅದ್ರಿಂದ ಎಷ್ಟು ಲಾಭಾಂಶ ಇತ್ತು ಅವ್ರೇ ತಗೊಂಡ. ಅವ್ರ ಗದ್ದೆ ಹೋಗಿ ಜಾಸ್ತಿ ಅವ್ರು ಹೊತ್ಕೊಂಡ್ರೆ ಫಲಸಲ್ ಅವ್ರಿಗೆ ಜಾಸ್ತಿ ಸಿಕ್ಕತ್ತೆ. ಹಿಂಗೆ ಅಂದ್ರೆ ಅವ್ರ ಗೆದ್ದಿದ್ ಮತ್ತೊಬ್ರು
3: ಅಂದ್ರೆ ನೀವು 10 ಎಕರೆ ಅಂತ ಹೇಳಿದ್ರಲ್ಲ, ಆಯ್ತು, ಒಟ್ಟು ಎಷ್ಟು ಹೆಣ್ಮಕ್ಳು ನೀವು ಒಟ್ಟಾಗಿ ಮಾಡಿ?
0: ನಾವು ಒಂದು ಹಬ್ಬ ಬಂದ್ರೆ 9 ಜನ ಇದ್ದಿತ್ತು.
3: ನೀವು 9 ಜನ 10 ಎಕರೆ?
0: 25 ಎಕರೆ ಮಾಡಿತ್ತು. ಫಸ್ಟ್ ಎಕರೆ ಫಸ್ಟ್ ಅಲ್ಲಿ 10 ಎಕರೆ, 8ನೇ ಸಲ 25 ಎಕರೆ ಮಾಡಿತ್ತು.
3: ವಾವ್. ಅಂದ್ರೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಗೆದ್ದಿ ಬಂತಂದ್ರೆ ಎಷ್ಟೆಷ್ಟು ಸೈಜ್
0: ಹೆಂಗ್ ಗೊತ್ತಾ? ನಮ್ದೀಗ ಫುಲ್ ಮೊಳಲಿ ಅಂದ್ರೆ ದೊಡ್ಡ ಅಂಡರ, ಅದ್ರಲ್ಲಿ ಕೆಲವೊಬ್ಬರದ್ದು ಸುಮಾರು ದೂರ ಇರುತ್ತೆ, 25 ಗೆದ್ದಿಕ್ಕಿಂತ ಮುಂದೆ ಇರುತ್ತೆ. ಇವ್ರದ್ದೆಲ್ಲ ನಮ್ದು 4-5 ಕಿಲೋಮೀಟರ್ ಹತ್ತು ಮನೆಗೆ, ಅವ್ರ ಅಂಡರ್ ಅಲ್ಲಿ ಅವ್ರು ಮಾಡ್ತಾರೆ, ನಮ್ಮ ಮಂಡೆಯಲ್ಲಿ ನಾವು ಮಾಡತ್ತೆ. ಹಿಂಗೆ ಸಂಜೀವಿನಿ ಗುಂಪಲ್ಲೇ ಮಾಡುದು ನಾವು.
3: ನೀವು ಗುಂಪಲ್ಲೇ ಮಾಡ್ತೀರಿ
5: ಅಂದ್ರೆ ಖರ್ಚು ವೆಚ್ಚ ಗುಂಪಿ ಬರ್ತಿಲ್ಲ ನಂದು. ನನ್ನ ಹತ್ರ ಯಾವ್ದು
3: ಗೆದ್ದಿತ್ತ
5: ನಾನ್ ಖರ್ಚಾಕಿ,
3: ಎಸ್ ನೀವು ನೀವು ಖರ್ಚು ಹಾಕೊಂಡು ಮಾಡುದು, ಅದ್ರ ಲಾಭ ಬಂದದ್ದು ನೀವೇ ತಕ್ಕಂದು, ಅದೇನ್ ಫಸಲ್ ಇದೆ ಅದೆಲ್ಲ ನಿಮ್ದೇ ಅಲ್ಲ. ಸೊ ನಿಮ್ಮದೇ ವೈಯಕ್ತಿಕ ಜವಾಬ್ದಾರಿ ಆಗಿರುತ್ತೆ. ಈಗ ಸುಜಾತ ಶೆಟ್ರೆ, ಈಗ ನೀವು ಹೇಳಿ, ಅವ್ರು ಹೇಳ್ರ 10 ಎಕರೆ ಮಾಡಿದ್ವಿ, ಕಡೆಗೆ 25 ಎಕರೆ ಮಾಡಿದ್ವಿ ಅಂತ ಹೇಳ್ಕೊಂಡ, ನೀವು ಯಾವ ತರ ಕೃಷಿ ಮಾಡ್ತೀರಿ? ಬರೀ ಭತ್ತ ಮಾತ್ರ ಬೆಳೆಯುದಾ, ಅದ್ರೊಟ್ಟಿಗೆ ಬೇರೆ ಎಂತಾರು ಬೆಳಿತ್ರಿ? ಅದನ್ನೊಂಚೂರು ಹೇಳಿ ಕಂಬ.
6: ಅಡಿಕೆ
3: ನಿಮ್ಗೆ ಹಾಕು ಬಿಡ್ತಾರ ಅಲ್ಲಿಗೆ, ಹಡ್ಬಿದ್ ಭೂಮಿ
6: ಅದು ನಮ್ಮದೇ ಜಾಗ, ನಮ್ದೇ, ಬೇರೆ ಜಾಗ.
3: ನೀವು ಹಡ್ಬಿದ್ ಹಡ್ಬಿದ್ ಭೂಮಿ ಬಗ್ಗೆ ಮಾತಾಡಿ. ಹಡ್ಬಿದ್
6: ಹಡ್ಬಿದ್ ಭೂಮಿ ಸಾಗೊಳ್ಳಿ ಮಾತ್ರ, ಬೇರೆ ಮಾಡ್ಲಿಕ್ಕೆ.
3: ಸಾಗೊಳ್ಳಿ ಅಂದ್ರೆ ಭತ್ತದ ಬೆಳೆ ಮಾತ್ರ ಮಾಡುದು?
6: ಬೆಳೆ ಎರಡು ಬೆಳೆ ಬೆಳಿತು, ಕಾತಿ ಮತ್ತೆ ಸುಗ್ಗಿ.
3: ನೀವು ಕಾತಿ ಸುಗ್ಗಿ ಎರಡು ಬೆಳಿತ್ರಿ, ನೀರಿಗೆ ಎಂತ ಮಾಡ್ತೀರಿ?
6: ನೀರಿಗೆ ಸ್ವಲ್ಪ ಬರ್ತದೆ, ಬರತ್ತೆ ತೋಡಲ್ಲ, ಚಾನಲ್ ನೀರಿಲ್ಲ, ಮೋಟರ್ ನೀರೆಲ್ಲ ಸ್ವಲ್ಪ ಕಡಿಮೆ ಅದಕ್ಕೆ ಹಾಕತ್ತೆ.
3: ಮೋಟರ್ ನೀರ್ ಹಾಕೊಂಡು ಮಾಡ್ತೀರಿ ನೀವು. ಈಗ ಈ ಬೇಸಾಯ ಮಾಡುದಂದ್ರೆ ಸಾಗುಳಿ ಮಾಡುದ, ಅದನ್ ಬಿತ್ತನೆಯ ಮ್ಯಾಟಗೆ ಹೆಂಗೆಲ್ಲ ಮಾಡ್ರಿ?
6: ಬೀಜ ಬಿತ್ತದು,
3: ಬಿತ್ತು ಬಿಡು. ಯಾವ ಬೀಜ ನೀವು?
6: ಎಮ್ಎಫ್ಓರ್
3: ಅದನ್ನೇ. ಎಲ್ಲಿಂದ ತರ್ತ್ರಿ ನೀವು?
6: ಅದು ನಮ್ಮ ಒಂದ್ ವರ್ಷ ಹಿಂಗೆ ಕೃಷಿ ಇಲಾಖೆಯಿಂದ ತರತ್ತ, ಆಮೇಲೆ ನಮ್ಮ ಮನೆಯಿಂದ ನಾವು ಮಾಡ್ಕೊಳ್ಳೋದು.
3: ಬೀಜ ಮಾಡ್ತೀವಿ,
6: ವರ್ಷ ವರ್ಷ ತೆಗ್ದು ಇಟ್ಕೊಳ್ಳತ್ತೆ.
3: ಅದನ್ನ ಒಂದ್ಸಲ ನೆನ್ಸಿಟ್ಟು
6: ನೆನ್ಸಿಟ್ಟು ಆಮೇಲೆ ಮುಂಚಿನ ದಿನ ಮಾರನೆ ದಿನ 10 ಗಂಟೆಗೆ, ಮುಂಚಿನ ದಿನ 10 ಗಂಟೆಗೆ ಹಾಕಿದ್ರೆ ಮಾರನೆ ದಿನ 10 ಗಂಟೆಗೆ ತೆಗೆಯುದ. ಅದ್ರ ಮೇಲೆ ಚೀಲ ಕಟ್ಟಿ ನುಕ್ಕಿ ಸೊಪ್ಪ ಹಾಕಿ ಕಲ್ಲೇರಿ ಬೆಚ್ಚತ್ತ, ಅದ್ ಬೆದಿ ಬರತ್ತ, ಆಮೇಲೆ ತೆಗ್ದು ಒಂದ್ 2 ದಿನ ಬಿಟ್ಟು ಗದ್ದಿಗೆ ಬಿತ್ತಾಣೆ ನೀರಲ್ಲೇ ಚಲೋ.
3: ಯಾವ ತಿಂಗಳ ಮಾಡ್ತೀರಿ ಇದನ್ನ ನೀವು?
6: ಅದು ನಮ್ದೀಗ 15 ದಿವಸ ಆಯ್ತು ಮಾಡಿ, ಜೂನ್
3: ಮಳೆ ಕಾದೆ ಮಾಡುದು.
6: ಹಾ, ಮಳೆ ನೀರ್ ಬಂದ 15 ದಿವಸ ಆಯ್ತು, ಈಗ ಎಲ್ಲ ಸುಮಾರು ಬಲ ಆಯ್ತು. ಅದು ಈಗ ಅವ್ರು ಹೇಳ್ತಾ ಇದ್ದಂಗೆ, ಏನೋದ ಶೆಟ್ಟಿ ಹೇಳ್ತಾ ಇದ್ದಂಗೆ ತೇಲ್ತಾ ಉಂಟು,
3: ತೇಲ್ತಾ ಇದೆ. ನೀರ್ ಜಾಸ್ತಿ ಆಯ್ತು,
6: ನೀರ್ ಜಾಸ್ತಿ ಆಯ್ತು, ಗಾಳಿ ಬತ್ತ ಇತ್ತಲ್ಲ, ಎಲ್ಲ ಬೆದೆ ಎಲ್ಲ ಆಚೀಚಿ ಆಚೀಚೆ,
3: ಅದು ಕಾಲು ಊರು ಮುಂಚೆ ಈಗ ಶುರುವಾಗಿ ತೇಲ್ತಿದೆ.
6: ಈಗ ಯೂರಿಯಾ ಹಾಕಿತ್ತ ಇನ್ನು ಬೇರೆ.
3: ಇದನ್ ಕೆಮ್ಕಿತ್ತೀಗ ನಿಮ್ದು ಆರ್ಗ್ಯಾನಿಕ್ ಅಲ್ಲ ಅಂದ್ರೆ ಯೂರಿಯಾ ಗಿರಿ ಎಲ್ಲ ಹಾಕ್ತೀರಿ, ಸಾರ ಗಿರಿ ಸಾರ ಎಲ್ಲ
5: ಹಾಕ್ತಾರೆ.
3: ಹಾ, ಗೊಬ್ಬರಕ್ಕೆಲ್ಲ ಎಂತ ಮಾಡ್ತೀರಿ ನೀವು? ಮನೆಗೆ ಎಷ್ಟು ಜನ ಇತ್ತು?
6: ಮನೆಗೆ ಒಂದ್ 5 ಜನ ಉಂಟು.
3: 5 ಜನ? ಅರೆ, ಎಷ್ಟು ಜನ ಇದ್ರು?
6: ಜನ 3 ಜನ ಇದ್ರ ಅಮ್ಮ ಅಪ್ಪ ನಾನು.
3: ಅಮ್ಮ ಅಪ್ಪ ನೀವು ಅಂದ್ರೆ ದನ ಚಾಕ್ರಿಯಲ್ಲಿ ನೀವೇ
6: ಮಾಡೋದು?
3: ಹೈನುಗಾರಿಕೆ ನಿಮ್ದೆ? ಎಷ್ಟು ಹಾಲು ಕರಿತ್ರಿ?
6: ಹಾಲೊಂದು 25 ಲೀಟರ್ ಕೊಡುತ್ತೆ
3: ದಿನ.
6: ಡೈರಿಗೆ ಕೊಡು, ಅವಾಗ ಜಾಸ್ತಿ ಇತ್ತು, ಈಗ ಎಲ್ಲ ಒಂದೊಂದು ಗಬ್ಬ ಕೊಟ್ಟು ಒಂದೊಂದು ಗಬ್ಬ ಕೊಟ್ಟುದಿಲ್ಲ, ಹಾಗೆ ಉಂಟು.
3: ಹಂಗಲ್ಲ ಆತಿತ್ತು. ಸೊ ನೀವು 5 ದನದ್ದು ಗೊಬ್ಬರ ನಿಮ್ಗೆ ಗೆದ್ದಿಗೆ ಎಲ್ಲದಕ್ಕೂ ಸಾಕತ್ತ?
6: ಸಾಕಾಗತ್ತೆ, ತೋಟಕ್ಕೆ ಗೆದ್ದಿಗೆಲ್ಲ
3: ಹಟ್ಟಿ ಗೊಬ್ಬರ.
6: ಗೊಬ್ಬರ ಗ್ಯಾಸ್ ಮಾಡಿತ್ತು,
3: ಅದು ಇತ್ತು, ಮತ್ತೆ
6: ಅದ್ರಲ್ಲಿ ಅನ್ನ ಎಲ್ಲ ಮಾಡುತ್ತೆ.
3: ಗೊಬ್ಬರ ಗ್ಯಾಸ್ ಆಗಿ ಕರಡ್ಕಲ್ಲ, ಅದು ಯಾರು ಮಾಡುದು?
6: ಅದೇ ನಮ್ದು ಅಪ್ಪ ಮಾಡುದು.
3: ಅಪ್ಪ ಮಾಡುದ? ಯಾಕಂದ್ರೆ ಕೃಷಿಕರ ಮನೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಜನ ಬೇಕೆ.
6: ಹೌದೌದು,
3: ಒಂದೇ ಮನೆಗೆ ಯಾರಿದ್ರು ಅವ್ರು ಒಬ್ರಾದ್ರೂ ಒಬ್ರೇ ಮಾಡ್ಕೊಳ್ಳುತ್ತೆ.
6: ಹಂಗೆ ಎಲ್ಲ ಕೆಲಸಲ್ಲಿ ಹೈಕೊಡುದಿಲ್ಲ, ಗದ್ದೆ ಕೆಲಸಕ್ಕೆಲ್ಲ ಹೈಕಂತ
7: ಕೃಷಿಕರಲ್ಲಿ ನಾನು ಇದು ಮಾಡಕ್ ಅದು ಮಾಡಕ್ಕಾಗಂತ ಏನಿಪ್ಪುದಿಲ್ಲ, ಮನೆಗೆ ಎಲ್ಲ ಕೆಲಸನು ಅವ್ರು ಮಾಡ್ತಾರೆ. ಗದ್ದೆಗಿಳೋದ್ರಿಂದ ಹಿಡಿದು ಇಲ್ಲಿ ಮನೆ ಬದಿ ಕೆಲಸ ಬದುಕೆ ಅಂತ ಎತ್ತು ಎಲ್ಲ ಮಾಡುವಂತ
6: ಸೇರಿಸಿ ಮಾಡುದು. ನಾವು ಮೂರ್ ಜನ
7: ಸೇರ್ಕೊಂಡು
6: ಅಮ್ಮ ಒಳಗ್ ಮಾಡುದು, ನಾನು ಅಪ್ಪಯ್ಯ ಹೊರಗಡೆ ಮಾಡುದು.
7: ಪ್ರಗತಿ ಪರ ರೈತ ನೀವು ಆಗಿರೋದ್ರಿಂದ ಯಾವ್ದೆಲ್ಲ ಬೆಳಿ ನೀವು ಬೆಳಿತ್ರಿ ಹೇಳಿ ಕಮ್ಮ?
6: ಭತ್ತ, ಅಡಿಕೆ.
7: ಭತ್ತ ಒಂದೆಷ್ಟು ಬೆಳಿತ್ರಿ ವರ್ಷಕ್ಕೆ?
6: ಭತ್ತ ಒಂದು 35 ವರ್ಷಕ್ಕ ಒಂದು 40 ಕ್ವಿಂಟಲ್ ಆಗುತ್ತೆ.
7: 40 ಕ್ವಿಂಟಲ್ ನೀವು ನಿಮ್ ಮನೆಗೆ ಇಟ್ಕೊಂಡ್ ಮತ್ತೆಲ್ಲ ಮಾರ್ತೀರಾ?
6: ಹೌದು, ಊಟಕ್ಕೆ ಇಟ್ಕೊಳ್ಳುತ್ತೆ ಮತ್ತೆಲ್ಲ ಮಾರಾಟ.
7: ಈಗ ಅದ್ ಹೆಂಗ್ ಅದಲ್ಲಿ ಮಿಷಿನ್ ಬಂದೆ ನಿಮ್ಮ?
6: ಇಲ್ಲ ಇಲ್ಲ, ನಾವು ಮಿಲ್ಲಿಗೆ ತಗೊಂಡು ಹೋಗುತ್ತೆ.
7: ಅಲ್ಲ, ಕುಯ್ಯುದು ಹೆಂಗೆ?
6: ಮಿಷಿನ್ ಬರುತ್ತೆ,
7: ಮಿಷಿನೇ. ಮಿಷಿನ್ ಬಂದದನ್ನ ನೀವು ಅಲ್ಲಿಂದ ಸೀದಾ ಮಿಲ್ಲಿ ತಕೊ ಹಾಪದು?
6: ಹೌದೌದು.
7: ತಕೊ ಹೋಗಿ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಪ್ಪದ?
6: ಇಲ್ಲ ಇಲ್ಲ,
8: ಅದನ್ನ
6: ಮಾರಾಟ ಮಾಡುತ್ತೆ.
7: ಅಲ್ಲಲ್ಲ, ಹೆಚ್ಚಿನ ಎಂತ ಮಾಡ್ತಾರೆ ಕೇಂದ್ರ? ಕರೆಕ್ಟ್ ಇದೆ, ನೀವು ಮಾರಾಟ ಮಾಡುದು.
6: ಮಾರಾಟ ಮಾಡುದು, ಆಮೇಲೆ ನಮ್ಗೆ ಬೇಕಾಗುವಷ್ಟು ಅಕ್ಕಿ ನಿಮ್ಮ ಊಟ ಮಾಡ್ಲಿಕ್ಕೆ ತರುದು ಅಷ್ಟೇ.
7: ಓಕೆ, ನಿಮ್ ಬೇಕಾಪಷ್ಟು ತಕಬತ್ರಿ?
6: ಹೌದು, ಊಟಕ್ಕೆ ಎಷ್ಟು ಬೇಕೋ ಅಷ್ಟು.
7: ಈಗ ನೀವು ಗೇಣಿ ಹಾಕುದಿತ್ತಲ್ಲ, ಈಗ ಹಡ್ಬಿದ ಭೂಮಿ
6: ಗೇಣಿ ಒಂದು 2-3 ಗದ್ದೆ ಮಾಡಿದ್ದು, ಅದರಲ್ಲಿ ಅವರಿಗೆ 5 ಮುಡಿ ಅಕ್ಕಿ ಕೊಡ್ಬೇಕು.
7: 5 ಮುಡಿ ಎಷ್ಟು ಅದು ಸೆಂಟ್ಸ್? ಈಗ ಹ್ಯಾಂಗ ಅದು ಲೆಕ್ಕ?
6: ಎಂತದ ಗೊತ್ತಿಲ್ಲ ನನ್ಗೆ, ಅವಾಗ್ಲೇ ಮಾಡಿದ್ದು ಮನೆ ಹತ್ರ ಇರುದು. ಅದು 5 ಮುಡಿ ಅಕ್ಕಿ ಅವ್ರಿಗೆ ಕೊಡ್ಬೇಕು, ಮತ್ತೆಲ್ಲ ನಮ್ದೆ.
7: ಮತ್ತೆಲ್ಲ ನಿಮ್ಗೆ 5 ಮುಡಿ ಅವ್ರಿಗೆ ಅಕ್ಕಿ ಕೊಡುದು?
6: ಅಕ್ಕಿ ಅವರಿಗೆ ವರ್ಷಕ್ಕೊಂದ್ಸಲಿ ಅಕ್ಕಿ ಕೊಡ್ಬೇಕು,
7: ಅಕ್ಕಿ ಕೊಡುದು. ಓಕೆ ಓಕೆ. ಸೊ ಹಾಂಗಾಗಿ ಸುಜಾತ ಶೆಟ್ರ, ಸುಜಾತ ಶೆಟ್ರ ಮತ್ತೆ ತೋಟ ಮಾಡ್ತಾರೆ, ತೋಟಗಾರಿಕೆ
6: ಉಂಟು.
7: ಎಂತ ಮಾಡ್ರಿ ಅಡಿಕೆಯ?
6: ಅಡಿಕೆ
7: ಎಷ್ಟು?
6: 1000 ಗಿಡ ಉಂಟು.
7: ಅದು ಅಡಿಕೆ ಸುಲುದು
6: ಅದೆಲ್ಲ ಒಂದೊಂದ್ಸಲಿ ಹಾಗೆ ಕೊಡುತ್ತೆ
7: ಇಡಿ,
6: ಒಂದೊಂದ್ಸಲಿ ಜನ ಸಿಗದೇ ಇದ್ದಲ್ಲಿ ಒಂದೊಂದ್ಸಲಿ ಸೊಲಿತ್ತು, ಈಗ ಸೊಲಿಲಿಲ್ಲ. ಇತ್ತು
7: ಇನ್ನೀಗ ಸ್ವಲ್ದು ಕೊಡುದು ಹಾಗೆ ಕೊಡ್ತಾರೆ.
6: ಅದ್ ಎಂತ ಅಂತೇಳಿ
7: ಮಳೆಗಾಲದ ರೇಟ್ ವೈಟ್ ಮಾಡ್ತಾ ಇದ್ರಿ ನೀವು?
6: ರೇಟ್ ಇಲ್ಲಲ್ಲ, ನಾವು ಬೆಳೆದ ಬೆಳೆಗೆ ರೇಟ್ ಇಲ್ಲ, ಅವ್ರದ್ದೆಲ್ಲ ರೇಟ್ ಉಂಟು.
7: ರೈತರ ದುರಂತವೇ ಇದು.
6: ಸಾಗುವಳಿ ಮಾಡ್ರೆ ನವಿಲ ಮತ್ತೆ ಮಿಗ ಮತ್ತೆ ಹಂದಿ ಅದನ್ನ ಬೆಚ್ಚುದಿಲ್ಲ, ಅದು ನಮ್ ಮನೆಗ್ ಬಂದ್ರ ಮೇಲೆ ನಮ್ದು. ಇಲ್ಲಾಂದ್ರೆ ಗದ್ದೆಲಿದ್ದು ನಮ್ದಲ್ಲ.
7: ಹೌದು ಹೌದು ಹೌದು ಹೌದು. ಅಲ್ಲ ನಿಮ್ಗೆ ಕೆಲಸಲ ಇದು ಬೇಡ ಮರ ಸಾಕತ್ತೆ?
6: ಸಾಕು ಬೇಡ ಬೇಡ ಅಂತ ಹಳಿಯರ್ ಕೇಳುದಿಲ್ಲ.
7: ಹಳಿಯರ್ ಕೇಳ್ತಿಲ್ಲ,
6: ನಮ್ದು ಅಪ್ಪಯ್ಯ ಕೇಳುದೇ ಇಲ್ಲ, ಮಾಡ್ಲೇಬೇಕು.
7: ಅಪ್ಪ ಹೆಂಗ್ ಎಷ್ಟು ವರ್ಷ?
6: ಅವ್ರಿಗೆ ಈಗ 70.
7: ಈ ಹಳೆ ರಿಪ್ಪಲರಿಗೆ ಕೃಷಿ ಇರುತ್ತೆ?
6: ಅಪ್ಪ ಇಪ್ಪಲರಿಗೆ ಇರುತ್ತೆ, ಆಮೇಲೆ ಇಲ್ಲ.
7: ಈಗ ಇದು ತೆಂಗು ಕೃಷಿ?
6: ತೆಂಗು ಉಂಟು.
7: ಎಷ್ಟಿದೆ
6: ಕಾಯಿ? ವರ್ಷಕ್ಕೊಂದು 2-3 ಸಾವಿರ ಕಾಯಿ. ಮಂಗ ಬೆಚ್ಚುದಿಲ್ಲ.
7: ಮಂಗನ ಕಾಯಿಗ್ ಮಂಗನ ಕಾಟ, ಮ್ಯಾಲಿದ್ದಕ್ ಮಂಗನ ಕಾಟ, ಕೆಳಗಿದ್ದಕ್ ಮಿಗಗಳ ಕಾಟ,
6: ಎಲ್ಲ ಹೊಂದಿ ಕಾಟ ಬಿಟ್ಟು ಉಳದಿದ್ರೆ ನಮ್ಗೆ
7: ಅವರೆಲ್ಲ ತಿಂದು ಬಿಟ್ರೆ. ಸೊ ನೀವೊಂದು ವರ್ಷಕ್ಕೆ ಕೃಷಿಯಲ್ಲಿ ಬದುಕನ್ನ ನೀವು ಕಟ್ಕೋತೀರಂದ್ರೆ ಎಷ್ಟು ಎಕರೆ ಭೂಮಿಯಲ್ಲಿ ನಿಮ್ದು ಈಗ ಒಟ್ಟು ಕೃಷಿ ತೋಟಗಾರಿಕೆ ಅಡಿಕೆ ಎಲ್ಲ ಆತಿತ್ತು ಹೇಳಿ?
6: 6 ಎಕರೆವರೆಗೆ ಉಂಟು.
7: 6 ಎಕರೆವರೆಗೆ ಇದು ಕೃಷಿ ಭೂಮಿ ಬಿಟ್ಟು? ನಿಮ್ದು ಗೆದ್ದೆ ಎಲ್ಲ ನಿಮ್ದು ಸ್ವಂತ ಇತ್ತು?
6: ಸ್ವಂತ ಉಂಟು.
7: ಜೊತೆಗೆ ಅದರೊಟ್ಟಿಗೆ ಹಡ್ಬಿದ್ದು ನೀವು ಮಾಡ್ತಿದ್ರೆ ಎಲ್ಲ ಒಟ್ಟಾಯ್ ಕಂಡ. ಓಕೆ, ಸೊ ಹಾಂಗಾಗಿ ಒಂದು ಭತ್ತ ಚೆಲ್ಲುದು ನೀವು?
6: ಬೀಜ ಬಿತ್ತನೆ
7: ಬಿತ್ತನೆ ಮಾಡುದು, ಅದನ್ನೇನ ತೆಗ್ದು ಸಸಿ
6: ಇಲ್ಲ
7: ತೆಗ್ದು ಆಗಿ ಒಯ್ಯಿನಿ ಆಗಿ ನೆಡಿನಿ?
6: ಮೇಡಮ್ ಅದು ನಮ್ಗೀಗ ಅದು ಲಾಭ ಇಲ್ಲ.
7: ಆಗಿ ಒಯ್ದು
6: ಒಯ್ದು ನೆಟ್ಟಿದ್ರೆ ಲಾಭ ಇಲ್ಲ, ಖರ್ಚು ತುಂಬಾ ಖರ್ಚಾಗತ್ತೆ, ಅದಕ್ಕೋಸ್ಕರ ನಾವು ಬಿತ್ತನೆ ಮಾಡುದು.
7: ಅದೇ ಈಗಿನವರು ಎಲ್ಲ ನೆಯ್ಯುದು ಒಯ್ಯುದು ನೆಡುದು ಎಲ್ಲ ಬಿಟ್ಬಿಟ್ಟಿರ್ ಜನ ಇಲ್ಲ. ಅಪ್ಪ ಎಂತದ ಒಂದ್ ಭೂಮಿ ತಾಯಿ ಕೊಟ್ಟಷ್ಟಂತ ದೇವ್ರ ಮೇಲೆ ಭಾರ ಹಾಕಿ ಚೆಲ್ಲಿ ಬಪ್ಪುದು. ಈಗ
9: ನೇರ ಬಿತ್ತನೆ ಒಳ್ಳೆ ಲಾಭ ಇತ್ತು ಚಿಲಿ ಅಂದ್ರೆ, ನಾವು ಈಗ ಅಗಿ ಹಾಕಿ ಮ್ಯಾಟ್ ಆಗಿ ತಂದು ನಟ್ರು ಬಿ ನಮ್ಮಲ್ಲಿ ನೆರೆ ಬಪ್ಪು ಜಾಸ್ತಿ, ಹಾಗಾಗಿ ನೆರೆ ಬಂದು ಒಂದ್ ವಾರ ಇದ್ದು ಕೊಳದೆ ಹೋಗುತ್ತೆ. ಅದ್ ನೇರ ಬಿತ್ತನೆ ಮಾಡ್ರೆ ಒಂದ್ 15 ದಿನದಲ್ಲ ಮಳೆ ಬಂದ್ರು ಬಿ ಅದ ತನ್ನಷ್ಟಕ್ಕೆ ಯಾರು ಬಿಸಿಲಕ್ಕಾದ್ರು ಒಂದೊಂದ್ ಇದ್ರೆ ಹಿಂಡ್ ಹೊಡೆದ ತುಂಬಾ ಲಾಭ ಆಯ್ತು ನಮ್ಗೆ. ದಪ್ಪ ಇದ್ದಲ್ಲಿ ಸಸ್ತು ನಟ್ಟ ಒಳ್ಳೆ ಆಯ್ತು. ಆದ್ರೆ ಇದು ನಾವು ಬಿತ್ತಿದ್ರೆ ಇನ್ನೊಂದ್ಸಲ ಮತ್ತೆ ಅಗಿ ಹಾಕಿ ನಡಕ್ ನಾವು ಕೊಳದೆ ಹೋಗ್ತಾ ಅದ್ ಮತ್ತೆ ಚೆನ್ನೇ ಇಲ್ಲ.
7: ನೀವು ದಪ್ಪ ಇದ್ದಲ್ಲಿ ಸಸ್ತು ಅಂದ್ರೆ ಅದನ್ನ ಕಿತ್ತು ಎಲ್ಲಿ ಖಾಲಿ ಇದೆ
9: ಅಲ್ಲೆಲ್ಲ ಫುಲ್ ಪ್ಯಾಚ್ ಅಪ್ ಬಿಟ್ಟ ಸ್ಥಳ ತುಂಬುತ್ತಂತ್ರ
7: ಬಿಟ್ಟ ಸ್ಥಳ
9: ಗೆದ್ದಿದ್ದೆಲ್ಲ ತುಂಬಬಹುದು ಒಂದು ಖಾಲಿ ಇದ್ದಲ್ಲಿ ಜಾಗ ಬಿಡುದಿಲ್ಲ.
7: ಓಕೆ, ಈಗ ಇದು ಕಳೆ ಕೀಳುದು ಒಂದು ಬತ್ತಲ್ಲ ಮರ್ರೆ ಮುದ್ದದಲ್ಲೇ
9: ಅದು ನಾವು ಬೀಜ ಹಾಕಿ 3 ದಿನಕ್ಕೆ ಕಳೆನಾಶಕ ಹಾಕತ್ತೆ. ಅದ್ ನೀರ್ ಮಳೆ ಬರ್ಲ 3 ಇಂಚ್ ನೀರಿದ್ರೆ ಅದ್ ಫುಲ್ ಪ್ಯಾಚಪ್ ಆಗ್ತದೆ. ಎಲ್ಲರೂ ನೆರಿ ಬಂದು ಹೋಯ್ತಂದ್ರೆ ಅದು ಕಳೆನಾಶಕ ಬೆಳ್ಕೊಂಡು ಹೋಗ್ತ. ಮತ್ತೆ 21 ದಿನ ಈ ಕಿತ್ತು ನಟ್ಟಿ ಒಂದು 3 ದಿನ ಆದ್ಮೇಲೆ ಮತ್ ನೀರ್ ತುಂಬಿಸಿ ಮತ್ತೆ ಕಳೆನಾಶಕ ಹಾಕ್ರೆ ಫುಲ್ ಕಳೆ ಎಲ್ಲ ಇದ್ದಿದ್ರೆ ಹೊತ್ತು.
7: ಓಕೆ,
9: ಕುರ್ಬುಲ ಇಲ್ಲಂದ್ರೆ ನಾವು ನೇರ ಕೀಳತ್ತೆ ಮತ್ತೆ ವೀಲ್ಡರ್ ಎಲ್ಲ ಓಡಿಸೋಕ್ ಆತಿಲ್ಲ ಬಿತ್ತನೆ ಮಾಡ್ರಿ.
7: ಕರೆಕ್ಟ್, ಅದ್ ಲೈನ್ ಆಗಿ ಇಪ್ಪುದಿಲ್ಲ.
9: ಅದು ಕೆಲವು ಜಾಸ್ತಿ ದಪ್ಪ ಇದ್ರು ಬಿ ಅದು ಮಾಡಿದೀನಿ ನಾನು ನೇರ ಬಿತ್ತನೆ ಮಾಡಿ ಮಧ್ಯೆ ಆಗಿನೂ
0: ತೆಳು ಇದ್ರೆ ಜಾಸ್ತಿ ಇದ್ರೆ ನಮ್ಗೆ ಈರುಳ್ಳಿ ಜಾಸ್ತಿ ಕೊಡೋದಿಲ್ಲ, ಅದು ಬರೀ ಹುಲ್ಲು ಹುಟ್ಟುತ್ತ ಬಿಟ್ರೆ ಭತ್ತ ಬತ್ತಿಲ್ಲ. ಹಾಗಾಗಿ ನಾವು ಮಧ್ಯೆ ವೀಳ್ಡರ್ ಓಡಿಸಿ ಅದನ್ನು ನಾವು ಚಂದ ಮಾಡಿ ಸಾಲಿಟ್ಟಿದ್ದಾರೆ, ಅಂದ್ರೆ ಸ್ವಲ್ಪ ಜಾಗ ಬಿಡುದು, ಅದನ್ನ ವೀಳ್ಡರ್ ಓಡಿಸಿ.
7: ವೀಳ್ಡರ್ ಓಡಿಸಿ ಉಳಿದೆಲ್ಲ ಹೊರ ಒಡ್ಡಿಲ್ಲ,
0: ಹೊರ ಒಡ್ಡಿಲ್ಲ. ಅಂದ್ರೆ ನಮ್ಗೆ ಆಗಲಿಕ್ಕೆ ಆ ಮಕ್ ನಾವು ಇದ್ದು ನಾವು ಹಿಂಗ್ಳು ಹೊಡ್ಕೊಂಡು ಜಾಸ್ತಿ ಆಗ್ತಾರೆ, ಮತ್ತೆ ಅಲ್ಲಿ ನಲು ಆಗ್ತ ಒಳ್ಳೆ ಆಗ್ತ
7: ನಲು ಅಂದ್ರೆ
0: ಆ ಗನ ಆಗಿನೆಲ್ಲ ಕೀಳತ್ ಮಧ್ಯೆ ಲೈನ್ ಆಗಿ ಯಾವ್ದಿಲ್ಲ ಇತ್ತಂದ್ರೆ ಆ ಗೊಬ್ಬರ ಹಡಿವತ್ತ ಅಂದ್ರೆ ಕೆಸರು ಮೇಲ್ ಬತ್ತ ಅಷ್ಟೊತ್ತಿಗೆ ಅವ್ರು ಫ್ರೀಡಮ್ ಸಿಕ್ಕತ್ತೆ, ಸಸಿಗಳಿಗೆ ಫ್ರೀಡಮ್ ಸಿಕ್ಕತ್ತೆ, ಬೇರೆ ಗಾಳಿ ಹೊತ್ತ ಗುಡುಕ್
7: ಜಾಗ ಸಿಗುತ್ತೆ,
0: ಜಾಗ ಸಿಕ್ಕತ್ತೆ, ಒಳ್ಳೆ ಆಗ್ತ. ಅದು ಮಾಡೋದು ಕಷ್ಟ ಮಾತ್ರ, ನಾನಾಯ್ ಮಾಡ್ತೀನಿ, ನಾ ಜನ ಹಾಕೋದಿಲ್ಲ, ನಾ ವೀಳ್ಡರ್ ಹೊರಸದಿಂದ ಹಿಡಿದು ಗೊಬ್ಬರ ಹೊರದಿಂದ ಪ್ರತಿಯೊಂದು ನಾ ಮಾಡ,
7: ಗೊಬ್ಬರ ಒಬ್ಬರೇ ಹೊರತ್ರ
0: ಹೊರತ್ ನಮ್ಮ ಪಪ್ಪ ನೆಗ್ಗಿ
7: ತುಂಬಿ
0: ನಾವು ಹೊತ್ತ ಹಾಕೋದು, ನಾ ಜನ ಹಾಕೊಂಡು ಮಾಡೋದೇ ಇಲ್ಲ. ಒಳ್ಳೆ ಮಾಡ
7: ಅಡ್ಡಿಲ್ಲ ಮಾರ, ದೇವ್ರು ಹಿಂಗೆ ಇಟ್ಟಿರ್ಲಿ, ಪಪ್ಪ ತುಂಬುದು ತಲೆ ಮೇಲೆ
0: ಜನ ಹಾಕಿ 1,000 ರೂಪಾಯಿ ಕೊಡಕ. ಅದೇ ನಾವು ದಿನಕ್ಕೆ ಬೆಳಿಗ್ಗೆ 7 ಕೆಲಸ, ಸಾಯಂಕಾಲ 7 ಕೆಲಸ ಮಾಡ್ರೆ ಒಂದಿನಕ್ಕಿಂತ ಕೆಲ್ದಕ್ಕಿಂತ ಜಾಸ್ತಿ ಮಾಡತ್.
7: ಪ್ರೇಮ ಶೆಟ್ಟರ್ ನನ್ ಫೇವ್ರೇಟ್ ಕೆಲಸ ಯಾವ್ದು ಗೊತ್ತಾ? ಗೊಬ್ಬರ ಹೊರದು, ನಂಗೆ ಇಷ್ಟ ಗೊಬ್ಬರ ಹೊರದು,
0: ಗೊಬ್ಬರ ಹೊರದು, ದನ ಗೊಬ್ಬರ ಹಟ್ಟಿ. ಈ ನಮ್ದು ಈಗ ಮನಿ ಸ್ವಲ್ಪ ಕಟ್ತಿತ್ತಲ್ಲಿ ಆಚೀಚಿಗೆ ಆಯ್ತು ಬಿಟ್ರೆ ನಾವು ಹೈನುಗಾರಿ ಮೊದ್ಲು ಎಮ್ಮಿ ಎಲ್ಲ ಸಾಕ್ತಿದ್ದು, ನಾವು 3 ಎಮ್ಮಿ ಇದ್ದಿತ್ತು, ಎಮ್ಮಿ ಸಾಕಿ ನಾವು ಎಮ್ಮಿ ಕರೆದು ಡೈರಿ ಕೊಡ್ಬೇಕು, ಯಾವಾಗ ಕಂಡ ಮಿಷನ್ ಇರ್ಲಿಲ್ಲ, ಕೈಯಂಗೆ ಎಳಿಬೇಕು. ನಾವು 9 ಗರ್ಭಿಣಿ ಯಾರು ಅಂದ್ ಕರೆದು ಆಸ್ಪತ್ರೆಗೆ ಹೋಗಿ ಡೆಲಿವರಿ ಮಾಡ್ತೇವೆ.
7: ನಾರ್ಮಲ್ ಡೆಲಿವರಿ,
0: ನಾರ್ಮಲ್ ಆಗಿಲ್ಲ, ಸೀಸರಿನ ಸೀಸರಿನ ಕೊಯ್ಯ ಕಾಯ್ಲಿಲ್ಲ
7: ಮತ್ತೆ
0: 9 ಗರ್ಭಿಣಿ ಆದ್ರು
7: ಹೇಳುದು ಕೃಷಿ ಮಹಿಳೆಯರು ಸ್ಟ್ರಾಂಗ್ ಅಂತ, ಮೆಂಟಲಿ ಫಿಸಿಕಲಿ ಎರಡೂ ತರದಲ್ಲಿ. ಎಷ್ಟು ವರ್ಷ
0: ಕೃಷಿ ಅಂದ್ರೆ ತುಂಬಾ ಖುಷಿ ಅಂದ್ರೆ ಈಗ ಭತ್ತದ ಗೆದ್ದಿನಲ್ಲಿ ಅಡಕಿನಲ್ಲಿ ಅದಕ್ಕೋಸ್ಕರ ನಾವು ಈಗ ಕೃಷಿ ಸಖಿ ತಗೊಂಡು ನಮ್ಗೆ ನಾಲೆಜ್ ಸಿಕ್ಕತ್ತೆ, ಸಂಬಳ ಅದ್ರಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಸಿಕ್ಕತ್ತಲ್ಲ, ವಿಜ್ಞಾನಿಗಳೊಟ್ಟಿಗೆ ಮಾತಾಡ್ಲಕ್ಕ ಎಂತ ಸಮಸ್ಯೆ ಇದ್ರು ಕೇಳಲಕ್ಕ.
7: ನೀವು ವಿಜ್ಞಾನಿಗಳೊಟ್ಟಿಗೆಲ್ಲ ಮಾತಾಡ್ತಾರೆ?
0: ಹೌದಪ್ಪ, ನಮ್ಗೆ ಟ್ರೈನಿಂಗ್ ಇರುತ್ತೆ, KVKಯಲ್ಲಿ ಆ ದಿನ ಟ್ರೈನಿಂಗ್ ಇರುತ್ತೆ, ಅದ್ರಲ್ಲಿ ನಾವು ಭಾಗವಹಿಸುತ್ತೆ. ಅಷ್ಟೊತ್ತಿ ನಮ್ಗೆ ಎಂತ ಸಮಸ್ಯೆ ಇದ್ರು ಕೇಳಿ ಅವ್ರ ಹತ್ರ ಪರಿಹಾರ ತಗೊಳ್ಳಕ್ಕೆ
7: ಗುಡ್.
0: ಅಷ್ಟು ನಮ್ಗೆ ಆ ನಾಲೆಜ್ ಸಿಕ್ಕ, ನಮ್ಗೆ ಸಿಕ್ಕೋರಿಗೆ 4,000 ಸಂಬಳ, ಅದಿತ್ತಕ್ಕೂ ಸಾಕು, ನಂಗೆ ತಿರುಗೋದು ಪೆಟ್ರೋಲಿಗೂ ಸಾಕತ್ತಿಲ್ಲ, ಅದಕ್ಕಿಂತ ಹೆಚ್ಚಿನ ನಾಲೆಜ್ ಸಿಕ್ಕತ್ತಲ್ಲ ನಮ್ಗೆ.
7: ಈಗ ನೀವು ಕೃಷಿ ಸಖಿಯಾಗಿ ಎಲ್ರಿಗೆ ಹೆಂಗ್ ಹೆಲ್ಪ್ ಮಾಡ್ರಿ? ನಿಮ್ಮ
0: ಪ್ರತಿಯೊಂದು ಈಗ PM ಕಿಸಾನ್ ಇಂದ ಹಿಡ್ದು ಅವರಿಗೆ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ತಾರ್ಪಲ್ ಇರ್ಬೋದು, ಪೈಪ್ ಇರ್ಬೋದು, ಪ್ರತಿಯೊಂದು ಮೆಸೇಜ್ ಹಾಕಿ ಕಡೆಗೆ ಸಿಗ್ದವರಿಗೆ ಹೇಳಿ, ಫೋನ್ ನಂಬರ್ ಇದ್ರೆ ಇನ್ನೊಬ್ರಿಗೆ ಬೇಕಲ್ಲ, ಅವರಿಗೆ ಯಾವ್ದು ಇಲ್ಲ ಕೆಲವರಿಗೆ ಅದನ್ನ ಹೇಳಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತೀವಿ. ಮೊಳಲಿ ಗ್ರಾಮದಲ್ಲಿ ಆಲ್ಮೋಸ್ಟ್ ಸುಮಾರು ಜನ ಪೈಪ್ ಕಟ್ಟಿದ್ರು.
7: ಬೆಸ್ಟ್ ಕೃಷಿ ಸಖಿ ಅವಾರ್ಡ್ ತಗೊಂಡಿದ್ರೆ ನೀವು, ವೆರಿ ನೈಸ್. ಮೊಳಹಳ್ಳಿಯಲ್ಲಿ ಅಲ್ಲ, ನಂಗೆ ಖುಷಿ ಅದೆಂತ ಗೊತ್ತ, ನಿಮ್ಗೆ ಆ ಪ್ರೀತಿ, ಆ ಕೆಲಸದ ಮೇಲೆ ಪ್ರೀತಿ, ಅದು ಹೇಳೋದಿಗೆ ಎಷ್ಟು ಎಕ್ಸೈಟ್ ಆಗ್ತಿದ್ರಿ ನೀವು.
0: ಅಷ್ಟು ಖುಷಿ ಆಗ್ತದೆ
7: ಅಲ್ಲ ಮರ್ರೆ. ಈಗ ಕಾಣಿ ನಮ್ಮಂತಾರ ಕೃಷಿ, ಆ ಕೃಷಿ ಗೆದ್ದು ಇಳಿಕ ಬೆನ್ನು ಐತಿ ಅಪ್ಪ, ಯಾರು
0: ಗೆದ್ದಿಗೆ ಬೆನ್ನು ಇದೆ, ಮೈ ಕಂಡ ಐಕಂಡ್ರೆ ಬೆನ್ನು ಸ್ಟಾರ್ಟ್ ಆಗ್ತ, ಕೆಲಸ ಮಾಡಿದ್ರೆ ಫ್ರೀಡಮ್
7: ಖುಷಿ ಆಗ್ತ,
0: ಖುಷಿ
4: ಆಗ್ತದೆ. ಇದಕ್ಕೆಲ್ಲ ಬಂದಿರ ನಮ್ಮ ಏರಿಯಕ್ಕೆಲ್ಲ, ಅವ್ರು ಹೇಳುದು ನಮ್ದಂದ್ರೆ ಎಲ್ಲ ಒಂದೇ ಸೈಡ್ ಅಲ್ಲಿ ಇರಬಹುದು. ಈ ತರದ ಗೆದ್ದಿ ನಂಗೆ ಸಿಕ್ಕಿದಿತ್ತು, ನಾನು ಮತ್ತೆಷ್ಟು ಮಾಡ್ತಿದ್ದೆ
7: ಅಂತ ಪ್ರೇಮ ಶೆಟ್ಟರ್ ಹೇಳುದ.
4: ಒಂದು ಈಗ ಒಂದ್ ನಮ್ಗೆ ಈಗ ಎನ್ಆರ್ ನಮ್ಗೆ ಈಗ ಕೃಷಿ ಸಖಿನ ಎಲ್ಲಾ ಪಂಚಾಯತಲ್ಲೂ ಅವ್ರು ಆಯೋಜನೆ ಮಾಡ್ಯಾರ, ನೇಮಕ ಮಾಡ್ಯಾರ. ಆ ಒಂದು ದುರಂತ ಕೃಷಿ ಸಖಿಯರಿ ಸಂಬಳವೇ ಇಲ್ಲ, 4,000 ರೂಪಾಯಿ ಸಂಬಳ ಅಂದ್ರೆ ಎತ್ತಿಗೂ ಸಕ್ಕತ್ತಿಲ್ಲ, ಅದಕ್ಕೆ ಅವ್ರ ಪೆಟ್ರೋಲ್ಗೆ ಸಕ್ಕತ್ತಿಲ್ಲ, ಅವ್ರ ಕೆಲಸ ಹೆವಿ ಇರುತ್ತೆ. ಎನಿ ಟೈಮ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಫೋನ್ ಅಲ್ಲೇ ಇರ್ತಾರೆ, ಜನರಿಗೆಲ್ಲ ಮೆಸೇಜ್ ತಲುಪ್ತಾರೆ. ನಮ್ದು ಒಂದೇ ಅಂತಂದ್ರೆ ಮೊಳಹಳ್ಳಿಗೆ ಕೃಷಿ ಇಲಾಖೆ ಇತ್ತಂದು ಹೆಚ್ಚಿನ ಜನರಿಗೆ ಗೊತ್ತಿರ್ಲಿಲ್ಲ. ಎಲ್ಲೋ ದೊಡ್ಡ ದೊಡ್ಡವರೆಲ್ಲ ಕೃಷಿ ಮಾಡಿದವ್ರು, ಅವ್ರ ಆ ಬೆನಿಫಿಟ್ ತಕ್ಕಂತಿದ್ರು, 10 5 ಇದ್ದಾರಲ್ಲ. ಆ ನಮ್ಮ ಸಣ್ಣ ಸಣ್ಣ ರೈತರಿಗೆ ಅದ್ರ ಬಗ್ಗೆ ಎಂತದ್ದು
7: ಗೊತ್ತಿಲ್ಲ.
4: ಅದೇ ನಮ್ ಕೃಷಿ ಸಖಿ ಆರ್ಮೇನೆ ಎಷ್ಟೊಂದು ಫೆಸಿಲಿಟಿ ನಮ್ಮ ಮೊಳಲಿ ಗ್ರಾಮದ ಜನರು ಪಡ್ಕೊಂಡಿರೋದು ನಮಗೆ ಖುಷಿ ಆಗ್ತ. ಕೃಷಿ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಕೃಷಿ ಇಲಾಖೆ ಎಲ್ಲಂದೇಳಿ ಈಗ ಮೊನ್ನಿನವರೆಗೂ ಇವರೇ ತೋರಿಸೋದು, ಇವರೇ ಕರ್ಕೊಂಡು ಹೋಗೋದು, ಇವರೇ ತೋರಿಸೋದು, ಮಸ್ತ್ ಹೆಲ್ಪ್
7: ಮಾಡಿ ಕೆಲಸ ಮಾಡ್ತಾರೆ.
4: ಅಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿ ಅವರಿದ್ರು, ವೈಯಕ್ತಿಕವಾಗಿ ಮಸ್ತ್ ಕಷ್ಟದಲ್ಲಿದ್ರು, ತುಂಬಾ ಕಷ್ಟ. ಆದ್ರೆ ಜನರು ಈಗ ಒಂದು ಚೂರು ತೋರಿಸ್ಕಂತಿಲ್ಲ, ಅದೊಂದು ಮಾತ್ರ ಬಹಳ ಖುಷಿ ಆಯ್ತು ನಮ್ಗೆ. ಇಂಥ ಹೆಂಗಸರೆಲ್ಲ ಇರ್ತಿರಲ್ಲ
7: ನಿಜವಾಗ್ಲು, ವೆರಿ ಸ್ಟ್ರಾಂಗ್. ಅದೇ ರೇಡಿಯೋ ಕುಂದಾಪುರ ಕೇಂಬರೆಲ್ಲ ಒಂಚೂರು ಕೇಳಿ ಅಂತಂದ್ರೆ, ಈ ಕೃಷಿ ಸಖಿ ಪಶು ಸಖಿ ಅಂತೆಲ್ಲ ಹೇಳ್ತಾರಲ್ಲ, ಅವರಿಗೆಲ್ಲ ಒಂಚೂರು ಈಗ ನಾವೇ ಕಾಂತ ಪೆಟ್ರೋಲ್ ಹಾಕೋದು ಎಷ್ಟು ಕಷ್ಟ ಅನ್ನೋದು. ಒಂದ್ಸಲ ಹಾಕೋಣ ಅಲ್ಲಿ ನಿಲ್ಗೋದು ಪುರ್ರ ಖಾಲಿ ಆಗಿರತ್ತೆ, ಅದು 200 ರೂಪಾಯಿ 300 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಎಲ್ಲಿಗೂ ಸಾಲ.
4: ಬೇರೆ ಎನ್ಆರ್ ಎಲ್ ಬೇರೆ ಸಿಬ್ಬಂದಿಗಳೆಲ್ಲ ಇರ್ತಾರ ಆಯಾ ಪಂಚಾಯತ್ ಅಲ್ಲಿ, ಅವರಿಗೆಲ್ಲರೂ ಸ್ಯಾಲ್ರಿ ಜಾಸ್ತಿ ಮಾಡ್ಯಾರ. ಆರ್ ಕೃಷಿ ಸಖಿಯರಿ ಮಾತ್ರ ಎಂತದು ಇರ್ಲ ಸಂಬಳ. ಆರ್ ವಾರದಲ್ಲಿ ಒಂದೆರಡ್ ಸರಿ ಅವರು ಕಂಪಲ್ಸರಿ ಕೃಷಿ ಇಲಾಖೆಗೆ ಬರ್ಲೇಬೇಕಾ ಮೊಳಳಿ, ಅಲ್ಲಿಗೆ ಪೆಟ್ರೋಲ್ ಚಾರ್ಜ್, ಅವ್ರದ ರಿಕ್ಷಾ ಚಾರ್ಜ್. ನಮ್ಮ ಮರತ್ತೂರು ಮೊಳಳಿ ಅಲ್ಲೆಲ್ಲ ಬಸ್ ಇಲ್ಲ, ರಿಕ್ಷಕ್ ಬಂದ್ ಬಸ್ ಸ್ಟ್ಯಾಂಡ್ ಬಂದ್ ಮತ್ತೆ ವಾಪಸ್ ಬರ್ಕ್ ಆ ಇದ್ನಲ್ಲ ಅವ್ರದ ಆ ಪರಿಸ್ಥಿತಿ ಅದೆಲ್ಲ ಎಣಿಸ್ಕೊಂಡ್ರು ಬಹಳ ಅಷ್ಟು ಕಷ್ಟ ಪರಿಸ್ಥಿತಿ ಅಲ್ಲ ಅವ್ರದ ಇಂಟ್ರೆಸ್ಟ್ ತೋರಿಸಿ ನಿಭಾಯಿಸ್ತಾರಲ್ಲ ಅದೊಂದು
7: ಗ್ರೇಟ್ ಮೆಚ್ಚಲೇಬೇಕು
4: ಮತ್ತೆ ಇಡೀ ಜನರದ್ ಯಾರೇ ಫೋನ್ ಮಾಡ್ಲಿ ನಿಮ್ಗೆ ಎಂತ ಬೇಕು ಅವ್ರ ಸಿಟ್ಟಿಲ್ಲ ನಿಮ್ಗೆ ಅವ್ರದ ಪರಿಸ್ಥಿತಿ ಅವ್ರು ಬದಿಗಿಡ್ತಾರೆ ಅವ್ರ ಕೆಲಸ ಅವ್ರಿಗೆ ಬದಿಗಿಡ್ತಾರೆ ನಿಮ್ಗೆ ಎಂತ ಬೇಕು ಅದನ್ನ ಅಷ್ಟು ತಕೊಂಡೆ ಅವ್ರದ್ದ ಏನೇನು ಆ ಪ್ರೂಫ್ ಎಲ್ಲ ಬೇಕು ಅದನ್ನ ತಕೊಂಡು ಅವರೇ ಸ್ವತಃ ಖುದ್ದೆ ಕೃಷಿ ಇಲಾಖೆ ಕೊಟ್ಟು ಅವ್ರಿಗೆ ಫೋನ್ ಮಾಡಿ ಅವ್ರ ಮನೆಗೆ ಬಂದು ಅದನ್ನ ಹೇಳಿ ಇಷ್ಟೆಲ್ಲ ಪೇಷನ್ಸ್ ಇಟ್ಕೊಂಡು ಅವ್ರು ಮಾಡ್ತಾರ ಅದು ಖುಷಿ
7: ಬೇರೆಯವರಿಗೋಸ್ಕರ
4: ಅವು ಬೇರೆಯವರಿಗೋಸ್ಕರ
7: ಅದಕ್ಕೆ ಅವರು ಪ್ರೇಮ ಅಂತ ಹೆಸರು ಇಟ್ಕೊಂಡದ್ದು
4: ನಮ್ದು ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ರು ಆಕ್ಟಿವ್ ಮತ್ತೆ ಅದ್ರಲ್ಲೂ ಪಂಚಾಯತ್ ಅಲ್ಲಿ ನಾವು ಎಂತದೇ ಮಾಡಲ್ಲ ಅದು ಮಾಡು ಇದು ಮಾಡು ನಾನು ಹೇಳುದು ನೀವು ಯಾಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ಕೊಂಡು ಹೆಂಗ್ ಮಾಡ್ತೀರಿ ಅನ್ಕೊಂಡು
7: ಹೆಂಗ್ ಸಾಧ್ಯ
4: ನಮ್ಗೆ ಕೇಮಕ್ಕೆ ಬೇಜಾರತ್ತ ಅವ್ರದ ಪರಿಸ್ಥಿತಿ ಅವ್ರದ ಒತ್ತಡ ಆ ಟೈಮ್ ಇಲ್ದೆ ಇಪ್ಪತ್ತಿಗೆ ಮತ್ತೆ ಬೇರೆ ಬೇರೆ ಮೀಟಿಂಗ್ ಇರುತ್ತ ಡೈಲಿ ಅವ್ರಿಗೆ ತಿರುಗಾಟ ಇರುತ್ತೆ
7: ಕೃಷಿ ಅದ್ರ ಮಧ್ಯದಲ್ಲಿ ಗೆದ್ದ ಕೆಲಸ ಎಷ್ಟೊತ್ತಿ ಮಾಡುದಕ್ಕ
4: ರಾತ್ರಿ 4:30 ಹೇಳ್ತಾರಂತ ರಾತ್ರಿ 11:30 ಅವ್ರಿಗೆ ಕೆಲಸ ಇದೀಗ ನಾವೀಗ ವೈಯಕ್ತಿಕ ಕಂಡದ್ದು
7: ದೊಡ್ಡ ನಮಸ್ಕಾರ ಮಾಡ್ಕೊಂಡ ನಮಸ್ಕಾರ ಸೀರಿಯಸ್ಲಿ ಇವರೇ ನಮ್ ಇನ್ಸ್ಪಿರೇಷನ್ ಅಂತ ಎಷ್ಟು ಕಷ್ಟ ಎಷ್ಟು ಕಷ್ಟ ಸಹಿಷ್ಣುಗಳು ಅಂತ ಹೇಳ್ಕೊಂಡು
4: ನಾವು ಬೇರೆ ವಾರ್ಡ್ ಮೀಟಿಂಗ್ ಎಲ್ಲ ಕರೀತ್ರ ಅಷ್ಟೊತ್ತಿ ಹೇಳುದು ಅಲ್ಲ ಊರಷ್ಟು ಕಷ್ಟ ನಿಮ್ಗಿತ್ತ ಬೇರೆ ಇವತ್ತು ಅವ್ರಲ್ಲಿ ಬಪ್ಪು ಕೈಲಿಲ್ಲ ಮಾರಿ ಆ ಮೀಟಿಂಗ್ ಬಪ್ಪು ಕೈಲಿಲ್ಲ ಇವತ್ ನಮ್ಗದ ತಪ್ಪು ಕೈಲಿಲ್ಲ ಅಂತ ನಾವು ಇವ್ರದ್ದು ಉದಾಹರಣೆ ಕೊಡೋದು ಆ ಪರಿಸ್ಥಿತಿಯಲ್ಲಿ ಆ ಹೆಂಗ್ಸ್ ಅಷ್ಟೆಲ್ಲ ಟೈಮ್ ಕೊಟ್ಟು ಆ ಜನರಿಗೋಸ್ಕರ ಮಾಡ್ತಾರಲ್ಲ ಹಂಗಾರೆ ಅವ್ರಷ್ಟು ನಿಮ್ಗ ಕಷ್ಟ ಇತ್ತ ಪರಿಸ್ಥಿತಿ ಅಥವಾ ವೈಯಕ್ತಿಕವಾಗಿ ಅಥವಾ ದುಡ್ಡಿನಲ್ಲೂ ಎಲ್ಲದ್ರಾಗೂ ಅವ್ರಿಗೆ ಮಸ್ತ್ ಕಷ್ಟ ಮಸ್ತು ಬೇಜಾರು
7: ಆದ್ರೆ ಅದೇ ಕೃಷಿ ಸಖಿಯರು ಅವ್ರು ಮಾಡೋ ಇಂಥ ನಿಸ್ವಾರ್ಥ ಕೆಲಸಗಳಿಗೆ ಏನೀಗ ಸಂಭಾವನೆ ಗೌರವ ಸಂಭಾವನೆ ಅಂತ ಕೊಡ್ತೀವಿ ಅದೇನು ಸಾಲ
4: ಏನು ಸಾಲ
7: ದಯವಿಟ್ಟು ಸರ್ಕಾರ ಏನಾದ್ರು ಅದನ್ನ ಸ್ವಲ್ಪ ಆದ್ರೂ ಜಾಸ್ತಿ ಮಾಡ್ರೆ ಅಟ್ಲೀಸ್ಟ್ ಅವ್ರು ಪೆಟ್ರೋಲ್ ಖರ್ಚಾಗಿ ಬದುಕಲಿಕ್ಕೆ ಒಂದ್ ಸ್ವಲ್ಪ ದಾರಿ
4: ಅದೇ ಈಗ ನಮ್ದು ಶಾಸಕರಿಗೆ ಒಂದು ಮನವಿ ಮಾಡ್ಕೊಂಡೆ ಅಂದ್ರೆ ಎಲ್ಲಾ ಪಂಚಾಯತ್ ಅವ್ರು ಬಂದ್ರೆ ನಾನು ಅದ್ ಹೇಳಿದ್ದೆ ಒಂದು ಲೆಟರ್ ಕೊಡು ಅವರಿಗೆ ಕೃಷಿ ಸಖಿಯರಿಗೂ ಏನಾದ್ರು ಅವ್ರಿಗೊಂದು ಆಗುವ ಅಷ್ಟು ಏನೋ ಸರ್ಕಾರದ ವತಿಯಿಂದ ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಎಷ್ಟು ಮಟ್ಟಿಗೆ ಅದನ್ನೊಂದು ಕೊಡುವ ಅನ್ಕೊಂಡು
7: ಬೇಗ ಕೊಡಿ
4: ಹೌದು
7: ಓಕೆ ನಂಗೂ ಹೇಳಿ ನಾನು ಬರ್ತೀನಿ ಮೊಟ್ಟಿಗೆ ಆಯ್ತಾ ಬೇಗ ಕೊಡಿ ಯಾಕೆಂದ್ರೆ ಇಷ್ಟು ನಿಸ್ವಾರ್ಥತೆಯಿಂದ ಕೆಲಸ ಮಾಡೋರಿಗೆ ಏನಾದ್ರೂ ಸಿಗ್ಲೇಬೇಕು ಈ ಕೆಲವರೆಲ್ಲ ಇರ್ತಾರೆ ಅಣ್ಕ ಅಣ್ಕ ಮಾಡುವರು ಅವ್ರು ಬೇರೆ ಕ್ಯಾಟಗರಿ ಬಟ್ ಇಷ್ಟು ಚಂದ ಕೆಲಸ ಮಾಡಿ
4: ಕೃಷಿ ಸಖಿ ಬಗ್ಗೆ ನಮ್ಗೆ ಎಲ್ರಿಗೂ ಸಹ ಇವ್ರು ಒಬ್ರಿಗಲ್ಲ ನಮ್ಮ ಒಕ್ಕೂಟದಲ್ಲಿ ಇದ್ದಾರೆ ನಮ್ಮ ಒಳ್ಳಳ್ಳಿ ಗ್ರಾಮದಾಗ ಎಲ್ರಿಗೂ ಸಹ ಎಷ್ಟೇ ಇದ್ದಿದ್ರು ಅವ್ರು ನಗಾಡ್ತಾ ಮಾತಾಡ್ತಾರೆ ಅದೇ ಒಂದು ಖುಷಿ ಆಗ್ಬೋದು ನಮ್ಗೆ
7: ಆಯ್ಲಿ ಆಯ್ಲಿ ಓಕೆ ಈಗ ಹಡ್ಬಿದ್ದ ಭೂಮಿನ ನೀವೆಲ್ಲ ಹೆಂಗಸರು ಒಟ್ಟಾಗಿ ಎಷ್ಟು ಮನೆಯ ಹೆಣ್ಮಕ್ಳು ಒಟ್ಟಾಗಿ ಈಗ 25 ಎಕರೆ ಭೂಮಿ ಮಾಡಿದ್ದು
4: 9 ಜನ
7: ಸೇರ್ಕೊಂಡು ಅವತ್ತು ಶುರು ಮಾಡಿದ್ರೆ 2021 ನೀವು ಶುರು ಮಾಡಿದ್ದ
4: 22 ಮಾಡಿದ್ ನಾವು 24 ನಾವು ಶಾಸಕರನ್ನ ಕರೆದು ನಾವು ಅದನ್ನ ಆ ಮಾಡದ ಭತ್ತನ ಮಿಲ್ಲಿಗೆ ಹಾಕಿ ಅಕ್ಕಿ ಮಾಡಿ ನಾವು ಅದನ್ನ ಉದ್ಘಾಟನೆ ಮಾಡಿತ್ತು.
7: ಓಕೆ, ಆದ್ರೆ ಯಾಕೆ ಎಂಬುದ ನೀವು ಈಗ ಎಲ್ಲರೂ ಸಾವಯವ ಸಾವಯವ ಸಾವಯವ ಅಂತ ಮಾತಾಡ್ತಿರ್ತಾರಲ್ಲ, ಈ ಸಾವಯವದ ಬಗ್ಗೆ ಯಾಕೆ ಯೋಚನೆ ಮಾಡ್ಲಿಲ್ಲ? ಅದು ಈಗ ಸಾರ ಇಲ್ದೆ ಹಾಕ್ರೆ ಬೆಳಕು ಆತಿಲ್ಲ ಅಂತಾನ ಅಥವಾ ಈ ತರದಲ್ಲಿ ರಿಸ್ಕ್ ನಮ್ ತಕಂ ಕಾತಿಲ್ಲ ಗೇಣಿ ಹಾಕಲ್ಲ ಹೆಂಗೆ?
9: ಇಲ್ಲ ಇಲ್ಲ, ನಾವ್ ಆಕ್ಚುಲಿ ಮಾಡ್ತಾ ಇತ್ತ ಪಟ್ಟ ಗೆದ್ದೆ ಅಡ್ಜಸ್ಟ್ ಆಗ್ತಿಲ್ಲ. ಮೊದ್ಲಿಂದ ಸಾವ ಹಾಕಿ ಹಾಕಿ ಹಾಕಿ ನಾವ್ ಎಷ್ಟೇ ಗೊಬ್ಬರ ಹಾಕ್ಲಿ, ಹಟ್ಟಿ ಗೊಬ್ಬರ 100 ಅಡಿಗೆ ಹಾಕ್ರು ಬಿ 5 kg ಯೂರಿಯಾ ಹಾಕ್ದಿರ ಗಿಡಕ್ಕೆ ಏನ್ತಿಲ್ಲ, ಒಂದೇ ಸಲ ಕೈದ್ ಮಾಡೋಕ್ ಆತಿಲ್ಲ.
7: ಸೊ ಎಂತ ಮಾಡ್ತಿದ್ರಿ ನೀವು?
9: ಮನುಷ್ಯ ಟಾನಿಕ್ ಕುಡ್ದ ನೀವು ಒಂದೇ ಸಲ ಕಷಾಯ ಕುಡಿ ಅಂದ್ರೆ ಕುಡಿಯುವುದಿಲ್ಲ. ಪ್ರತಿಯೊಂದು ಈಗ ಪ್ರತಿಯೊಂದಕ್ಕೂ ಇದಿತ್ತು, ಈಗ ಹೊಡಿ ಗೊಬ್ಬರ ಎಳೆಯವರ ಗೊಬ್ಬರ ಅದೆಲ್ಲ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದ ಮನುಷ್ಯರು. ಈಗ ಎಷ್ಟೇ ತೋಟದಂಗೆ ನೈಸರ್ಗಿಕ ಜೀವಾಮೃತ ಏನ ನಾವು ಮಾಡತ್ತ ಮಾಡಿ ಹೇಳಿ ಹೆಚ್ಚಿನವ್ರು ಮಾಡ್ತಿದ್ವಿ. ಈಗ ಜೀವಾಮೃತ ಬೆಸ್ಟ್ ಅಂತ ಹೇಳಿ ನೈಸರ್ಗಿಕ ಕೃಷಿ ಮಾಡೋತ್ತಿಗೆ ಪ್ರತಿ ಒಂದೇ ಸಲ ಮಾಡಿದ್ರೆ ಅವನಿಗೆ ಆತಿಲ್ಲ. ಒಂದೊಂದೇ ತೋಟ ಅವ್ನ 10 ಎಕರೆ ಗೆದ್ದಿದ್ರೆ 1 ಎಕರೆಯಿಂದ ಸ್ಟಾರ್ಟ್ ಮಾಡ್ತಾ ಬರ್ಕ ಅಂದ್ರೆ ಅದು ಪಟ್ಟ ನಾವು ಇದನ್ನ ಹಾಕಿ ಹಾಕಿ ಅದನ್ನ ಹಾಕಿದ ಕೃಷಿ ಅದು ಒಂದೇ ಸಲ ಫಸಲು ಕೊಡುದಿಲ್ಲ, ಇದ್ದ ಫಸಲು ಕಡಿಮೆ ಆಗ್ತದೆ.
7: ಸೊ ನೀವೀಗ ಅದಕ್ಕೆ ಎಂತ ಮಾಡ್ತಾ ಇದ್ರಿ?
9: ಈಗ ನಾವು ಆಲ್ಮೋಸ್ಟ್ ಹೆಚ್ಚಿನವ್ರು ಈಗ ಅದರಿಂದ ನಮ್ಗೆ ಟ್ರೈನಿಂಗ್ ಆಯ್ತು ನೈಸರ್ಗಿಕ ಕೃಷಿ. ಕೆಲವೊಂದು ಗ್ರಾಮನು ಅಡಾಪ್ಟ್ ಆಯ್ತು. ಈಗ ನಮ್ದು ಮೊಳ್ಳಲ್ಲಿ ಮಾಡ್ಕೊಂಡು ಕೆಲವ್ರು ಇಂಟ್ರೆಸ್ಟ್ ಇತ್ತು, ಅದು ನಮಗೆ ಕೊಡ್ಲಿಲ್ಲ. ಕೊಟ್ಟಿರೋ ನಮ್ಮ ಇದ್ರಲ್ಲಿ ರೈತರಿಗೆ 1 ಎಕರೆ ತಗೊಂಡ ಅವ್ರಿಗೆ ನೈಸರ್ಗಿಕ ಕೃಷಿ ಅನುಭವ ಕೊಟ್ರೆ ಅದ್ರಲ್ಲಿ ಹ್ಯಾಂಗ ಬೆಲೆ ಜಾಸ್ತಿ ಬತ್ತ, ಯೂರಿಯಾ ಸೊಪಲ ಹಾಕಿದ ಮೇಲೆ ಎಷ್ಟು ಬೆಳೆ ಬತ್ತಿದ್ರಂಗೆ ಹೆಂಗ್ ಬತ್ತ ಅಂದೇಳಿ ಅವ್ರು ಅದ್ರಂಗ್ ವ್ಯತ್ಯಾಸ ಕಂಡು ಇನ್ನ ಸ್ಟಾರ್ಟ್
7: ಮಾಡ್ತೇವೆ.
9: ಆಕ್ಚುಲಿ ನೈಸರ್ಗಿಕ ಕೃಷಿ ಮಾಡ್ರೆ ಒಳ್ಳೇದ, ಯಾಕಂದ್ರೆ ಮಿನ್ ಮಕ್ಳಿಗೂ ಒಳ್ಳೇದ. ಈ ಕೆಮಿಕಲ್ ತಿಂದು ತಿಂದು ತಿಂದಕ್ಕಿಂತ ನಾವೀಗ ನಮ್ಗೆ ತರಕಾರಿ ತತ್ತೆ ಅದ್ರಂಗ ಎಂತದೂ ಇರುದಿಲ್ಲ. ಅದೇ ನಾವು ಎರಡು ಗೊಬ್ಬರ ಹೊಡಿ ಹಾಕಿ ಹರ್ಗಿಯೋ ಅದು ಮಾಡಿದ್ರೆ ಅದು ಎಷ್ಟಿರುತ್ತೆ, ರುಚಿ ಇರುತ್ತೆ, ಟೇಸ್ಟ್ ಇರುತ್ತೆ. ಮತ್ತೆ ಕೆಟ್ಟಿ ಆದ್ರೂ ಬಿ ಕೊಯ್ದು ನಾವು ತಿಂತೀವಿ. ಇದು ಫ್ರೆಶ್ ತಂದ್ರು ಬಿ ಅದ್ರೊಳಗೆ ಈಶಾನೆ ಇರುತ್ತೆ ಬಿಟ್ರೆ ಅದರಲ್ಲಿ ಒಳ್ಳೆತನ ಇರುವುದಿಲ್ಲ.
7: ಕರೆಕ್ಟ್ ಕರೆಕ್ಟ್.
9: ಹಾಗಾಗಿ ಈಗ ನೈಸರ್ಗಿಕ ಕೃಷಿ ಹಾಕಿದ್ರು ಅದ್ರ ಜನರಿಗೆ ಇನ್ನು ಮಂದಟ್ಟ ಇಲ್ಲ, ಮಂದಟ್ಟು ಮಾಡ್ರೊಳಗೆ ಇನ್ನೊಂದು 2-3 ವರ್ಷ.
7: ಸೊ ನಿಮ್ದಂತೂ ಪ್ಲಾನ್ ಇದೆ
9: ಪ್ಲಾನ್ ಇದೆ
7: ಸಾವಯವ ಕೃಷಿಗೆ ನಿಧಾನಕ್ಕಾದ್ರು
9: ಮಾಡ್ತಿದ್ರ ಈಗ
5: ಲಾಸ್ಟ್ ಮಂತ್ ನಾವು ಮಾಡುವ ಒಂದ್ ಎಕರೆ ತಕ್ಕಂಡ
4: ನೈಸರ್ಗಿಕ ಕೃಷಿ ಅನ್ಕೊಂಡು ಮಾತಾಡಿದ್ದ ಮುಂದೆ ಹೊಯ್ಲಿಲ್ಲ ಇನ್ನು
7: ಮುಂದೆ ಹಾಪರ್ ಇದ್ರಿ
9: ತುಂಬಾ ನಾ ಈಗ ಮತ್ತೆ ಕಾಣಿಕೆ ನಾವು ಇನ್ನು ಕೃಷಿ ಅಡಿರು ಭೂಮಿ ತಗಂತಿತ್ತ ಅದ್ ನಮ್ಮಲ್ಲಿ ಮೀ ಜಿಂಕೆ ಕಾಟ ತುಂಬಾ ಜಾಸ್ತಿ ಅಂದ್ರೆ ಒಂದೇಡಲ್ಲ ಸಾವಿರ ಗಟ್ಲಿ ಬತ್ತು ಲೈನ್ ಅಲ್ಲಿ ಹಾಗಾಗಿ ನಾವು ಒಂದ್ಸಲ ಹೋದ್ರಶ ಮಾಡ್ದಂಗ 30 ಕ್ವಿಂಟಲ್ ಭತ್ತ ಹಾಕೋದು 3 ಕ್ವಿಂಟಲ್ ಭತ್ತ ಅಷ್ಟು ಲಾಸ್ ಆಗಿ ಒಂದ್ ಸ್ವಲ್ಪ ಕೃಷಿ ನನಗೆ ಇಂಟ್ರೆಸ್ಟ್ ಕಡಿಮೆ ಮಾಡಿದೆ ಆದ್ರೆ ಇನ್ನು ಪ್ರಯತ್ನ ಮಾಡ್ಕೊಂಡೇಳಿ ಇನ್ನು ಕಾಣ್ತಿದ್ ನಾವು ವಿಡಿಯೋ ಜೊತೆ ಮಾತಾಡಿ ಕೃಷಿ ಭೂಮಿ ಒಂದ್ 10-25 ಎಕರೆ ಒಟ್ಟಿಗೆ ಇದ್ದದ್ದ ಫುಲ್ ಬೇಲಿ ಹಾಕಿ ಸರ್ ನಮ್ದು ಸಂಜೀವಿನಿ ಅಂಡರ್ ನಾವು ಮಾಡತ್ತ ಮಾಡಿ ಕೊಡಿ ಅಂತ ಹೇಳಿತ್ತ ಅವ್ರು ಅಡ್ಡಿಲ್ಲ ನಾನು ಕೇಳಿ ನೀವು ಮಾತಾಡಿ ಕೊಡ್ತಿ ಅಂದಿರ ಮಾತಾಡಿ ಕೊಟ್ಟದಿದ್ರೆ ನಾವು ಅಷ್ಟು ಮಾಡತ್ತ ನಮ್ ಸಂಜೀವಿನಿ ಒಕ್ಕೂಟದಿಂದ
7: ಆಕ್ಚುಲಿ ಇದು ಒಳ್ಳೆ ಐಡಿಯಾ ಗೊತ್ತಾ
9: ಸುಮ್ನೆ ವೇಸ್ಟ್ ಮಾಡ್ತಾರೆ ಮುಣಕಾಯಿ ಬೆಳಿತ್ತ ಹಳು ಬೆಳಿತ್ತ ಆಕ್ಚುಲಿ ಅದ್ ನಾವು ಮಾಡ್ರೆ ಜನರಿಗೆ ಭೂಮಿ ತಾಯಿಗೆ ಒಳ್ಳೇದಾತ ಸೀರೆ ಉಟ್ಸ್ದಂಗ
7: ನಿಜ ನಿಜ
9: ಸೀರೆ ಉಟ್ಟ ಆ ತಾಯಿಗೆ ಈಗಲ್ರಿ ಮುಂದಾರದ್ದೇವ್ರು ನಮ್ಗೆ ಅದ್ ಹೆಲ್ಪ್ ಮಾಡ್ತಾ
7: ನಿಜವಾಗ್ಲು ಅದ್ ನಂಗೆ ನಿಮ್ ಐಡಿಯಾ ಒಳ್ಳೆ ತಾಯ್ ಯಾಕಂದ್ರೆ ನಮ್ಮಲ್ಲಿ ಇಪ್ಪದೆಲ್ಲ ಸಣ್ಣ ಹಿಡ್ಬೋಳೆ
9: ಒಂದ್ 5 ಎಕರೆ ನಮ್ಮಲ್ಲಿ ನಮ್ ಕೃಷಿಯಲ್ಲಿ ಮೊಳ್ಳಲ್ಲಿ ಫುಲ್ ಕೃಷಿ ಜಾಸ್ತಿ ಭತ್ತ ಇರ್ಬಹುದು ಅಡಿಕೆ ಇಡಬಹುದು ಎಲ್ಲ ಈಗ ಮಾಳು ಗೆದ್ದಕ್ಕಿಂತ ಹೆಚ್ಚು ಹಡುಬಿದ್ದ ಗೆದ್ದೆ ಜಾಸ್ತಿ ನಮ್ ಸೈಡ್
7: ಓ
9: ಸಿಕ್ಕಾಪಟ್ಟಿ ಇತ್ತು ನಾನೀಗ ಪ್ರತಿ ಒಂದ್ ಗೆದ್ದೆ ಸರ್ವೆ ಮಾಡಕ್ ಹೋತ್ನಲ್ಲ ಅಷ್ಟೊತ್ತಿ ತುಂಬಾ ಬೇಜಾರತ್ ನಂಗೆ ಅಲ್ಲಿ ಅಷ್ಟು ಬಿದ್ದಿತ್ತಲ್ಲ ಮಾಡಿದ್ರೆ ಹೌದು ಜನರಿಗೆ ಎಂತ ಸಿಕ್ಕತ್ತಡ ಅದು ಬಿತ್ತಿದ್ರೆ ಹುಲ್ಲು ಭತ್ತ ಜನರಿಗೆ ಊಟ ಸಿಕ್ಕುತ್ತಲ್ಲ
7: ಸತ್ಯ ಆ ಭೂಮಿನ ಹಾಂಗೆ ಕೆಡು ಬದಲ
9: ಕೆಲವ್ರು ಅದೊಂದು
6: ಗದ್ದೆ ಹಡಬಿದ್ರು ಒಡ್ಡಿಲ್ಲ ಅವ್ರಿಗೆ ಅದು ಒಂದಕ್ಕೆ ಒಂದುವರೆ ಗೇಣಿ ಕೊಡ್ಬೇಕು
7: ಹಾ
6: ಗದ್ದೆ ಹಡಬಿದ್ರು ಒಡ್ಡಿಲ್ಲ ಅವ್ರಿಗೆ ಒಂದ್ಸಲಿ

0: ಬಿಡ್ಲಿ ಬಿಡ, ಯಾರ್ ಮಾಡ್ತಾರ?
1: ಎಕ್ಸಾಕ್ಟ್ ಈಗ ನಂದೇ ಒಂದ್ ವೈಯಕ್ತಿಕ ಉದಾಹರಣೆ ನಾನ್ ಹೇಳ್ತೀನಿ. ನಾನ್ ಮದ್ವೆ ಆಗೋರಿಗೆ ನಂಗ್ ಗೆದ್ದಿ ಗೋಸರ್ ಅಂದ್ರ ಆತಿಲ್ಲ. ಪಪ್ಪ ಎಲ್ಲ ಹುಡುಕೋರು ನಾವ್ ನೀರ್ ತಕೊಂಡು ಆತಿಲ್ಲ ಅಂತಕಂದ್ರೆ ಪಪ್ಪ ಅವರೆಲ್ಲ ಹಟ್ಟಿ ಗೊಬ್ಬರ ತಗೋತೀನಿ ನಾವು ಅವ್ರಿಗೆ ಅವ್ರ ಹತ್ರ ಹೋಗ್ತಿಲ್ಲ ವಾಸನೆ ಬರ್ತಾನೆ. ಆದ್ರೆ ಅದು ರಿಟರ್ನ್ ನಂಗೆ ವಾಪಸ್ ಹೆಂಗಾಯ್ತು? ನಾನ್ ಮದ್ಯಾರ ಮೇಲೆ ನಂಗೆ ಸಿಕ್ಕದ್ದೇ. ಈಗ ನಾನೇ ಗೆದ್ದಿ ಇಳಿತೆ, ನಾವು ಶಗ್ನಿ ಮೆಟ್ಟತೆ, ನಾನೇ ದನಕರಿ.
0: ಈಗ ಅದೇ ಆಪ್ತ
1: ಅನ್ಸುತ್ತದೆ. ಓ ನಂದ್ ಹೆಂಗ್ ರಿಟರ್ನ್ ಆಯ್ತು, ಅದ್ ಯಾವ್ದು ಬ್ಯಾಡ್ ಅಂತಿದ್ನೋ ಅದೇ ನನ್ಗೆ.
0: ಅದನ್ನ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿ.
1: ಈಗ ಅದೇ ನಂಗ್ ಖುಷಿ
0: ಖುಷಿ ಇದೆ ಅಲ್ಲ,
1: ಅದೊಂದು ಜೀವನ ಕೊಟ್ಟಿತ್ತಂತ.
0: ನಿಜವಾಗ್ಲು ಆಕ್ಚುಲಿ ನಾವು ಶನಿಕಿ ಇಪ್ಪತ್ತಿಗೆ ಹಿಂಗೆಲ್ಲ ಮಿಡ್ಕತ್ತಲ್ಲ, ನಂಗೆ ಎದ್ದು ಹೇಳುದಿಲ್ಲ, ಗೊಬ್ಬರ ಮುಟ್ಟುದಿಲ್ಲ, ದನಿನ್ ಮುಟ್ಟುದಿಲ್ಲ, ದನ ತೊಳಗ ಹೇಳ್ಬೇಡಿ, ಹಂಗೆಲ್ಲ ಹೇಳತ್ತಲ್ಲ. ಅದ್ ಮತ್ತೆ ಸ್ವಲ್ಪ ಏಜ್ ಆತಾ ಆತಾ ನಮ್ಗೆ ನಮ್ ಭೂಮಿ ತಾಯಿ ನಾವೇನ್ ತಿಂತಾ ಇದ್ದೀವಿ ಇದೆಲ್ಲ ಅಲ್ಲಿಂದಲೇ ಬಂದದ್ದು, ನಾವೆಲ್ಲ ಅಲ್ಲಿಗೆ ವಿ ಬಿಲಾಂಗ್ ಟು ದಟ್ ಅರ್ತ್ ಅಂತ ಇರುತ್ತಲ್ಲ, ನಾವ್ ಅದಕ್ಕೆ ಸಂಬಂಧಪಟ್ಟವರು. ಆಗ ಪೂಜ್ಯ ಭಾವ ನಮ್ಮ ಅಪ್ಪ ಅಬ್ಬಿ ಎಂತ ಮಾಡ್ತಿದ್ರಲ್ಲ, ಅವ್ರು ಸರಿ ಮಾಡ್ತಿದ್ದೀರ, ಈಗ ನಾನು ಅದನ್ನೇ ಮಾಡ್ತೆ, ಅದೆಲ್ಲ ಮತ್ತೆ ನಮ್ಗೆ ಅನಿಸ್ತಾ.
1: ನಮ್ ಪಾಪ ಹೇಳ್ತಿದ್ರೆ ಅಮ್ಮ ಎಲ್ಲ ಇಲ್ಲ ಅಂದ್ರೆ ನೀನ್ ಇಲ್ಲ ಅಂದ್ರೆ ನಮ್ಗೆ ನನ್ನ ಮಕ್ಕಳು ನೀರ್ ತಂದು ಕೊಡುದಿಲ್ಲ ಗೆದ್ದಿ ಬದಿಗ ಅನ್ಕೊಂಡು. ನಂಗೆ ಈಗ ಅನ್ಸುತ್ತ ಅವಳೆ ಆಗಳಿಕೆಲ್ಲ ಅರ್ಥ ಆತಿರ್ಲ, ಅವ್ರು ಎಂತ ಅಂತಾರೆ ಚೋರಿ ಅಂತ, ನಾವು ಗೆದ್ದಿ ಬದಿಗೆ ಯಾಕೆ ಹೊಯ್ಕ ಅನ್ಕೊಂಡು. ಈಗ ನಾವು ಗೆದ್ದಿ ಬದಿಗೆ ಒಂದ್ಸರಿ ಅಲ್ಲ ಮೂರ್ ಸರಿ ಹೊಯ್ಕತ್ತು
0: ಅಲ್ದ.
1: ಆ ಗೆದ್ದಿ ಕೊಡು, ಗಂಡಸರೆಲ್ಲ ಇರುದಿಲ್ಲ, ಬೇರೆ ಕೆಲಸಕ್ಕೆಲ್ಲ ಹೊರಗಾಯ್ತು. ನಾವೇ ನಿನ್ನೆ ಬಿತ್ತಾನಿ ಗಂಡಸರ ಇದ್ರೆ ಯಾರು ನಮ್ಗೂ ಇಲ್ಲಿ ಚಾ ತಿಂಡಿ ಮಾಡಿ ಕೊಟ್ಕೊಂಡ್ಕ ಯಾರು ಅವ್ರ ಹತ್ರ ನಿತ್ಕೊಂಡ್ಕ, ಅವ್ರು ಬಿತ್ತೋರವರಿಗೆ ಅವ್ರು ಬಿತ್ತತ್ರ ಅವ್ರಿಗೆ ಒಳ್ಳೆ ನಾಲೆಜ್ ಇದ್ದಾರೆ, ಆದ್ರೆ ಅವ್ರ ಹತ್ರ ನಾವು ನಿತ್ಕೊಂಡ್ಕಂಬ್ದ
0: ಧೈರ್ಯ
1: ಇಲ್ಲಲ್ಲ.
0: ಶಿವ
1: ಏನ್ ಮಾಡ್ತಾರೆ ಅಂತ ಕೇಳಿ
2: ಸರ್. ದುಡ್ಡಿನ ಮೇಲೆ ನಮ್ ದುಡ್ಡಾದ್ರೂ ಮಾತ್ರ ಗೊತ್ತಾಗ, ಅಪ್ಪ ಅಮ್ಮನ ದುಡ್ಡು ನಮಗ್ ಗೊತ್ತಾಗ್ತಿಲ್ಲ.
3: ನಾವು ಖರ್ಚು ಮಾಡೋ ದುಡ್ಡು ಮಾತ್ರ ನಮಗ್ ಗೊತ್ತಪ್ಪ, ನಾವ್ ಎಷ್ಟು ಸಾಗೊಳ್ಳಿ ಮಾಡಿ ಎಷ್ಟು ಖರ್ಚಾಯ್ತು ಅದು ಫುಲ್ ನಮಗ್ ಸಿಕ್ಬೇಕು ಅಮೌಂಟ್ ಅಂತೇಳಿ ಒಂದ್
0: ನಂದು
3: ಒಂದೊಂದಿರತ್ತೆ. ಅಂದ್ರೆ ತಂದೆ ತಾಯಿ ಮಾಡೋದ್ ನಮಗ್ ಗೊತ್ತಿರುದಿಲ್ಲ, ನಾವು ದುಡ್ಡು ದುಡ್ಡಿ ಮಾತ್ರ ನಮಗ್ ಗೊತ್ತಿರೋದು
0: ಕಷ್ಟದ ಬೆಳೆ.
3: ಕಷ್ಟದ ಬೆಳೆ ಅದನ್ನ ಬೆಳ್ಕೊಳ್ಬೇಕು, ಅದು ಮತ್ತೆ ನಮ್ಗ್ ಪ್ರಾಫಿಟ್ ಆಯ್ಕೆ ಅಂತೇಳಿ ಇದ್ ಮಾಡೋದು.
0: ಓಕೆ, ನೀವು ಸಾಗುವಳಿ ಸಾಗುವಳಿ ಅಂದ್ರೆ ಅಲ್ಲ ನೀವಿಬ್ರು, ಅವರು ಹೆಂಗೋ ಅಡಿಕೆ ಎಲ್ಲ ಬೆಳೀತಾರ ಅಂತ ಹೇಳ್ರ. ವಿನೋದ ಅಕ್ಕ ಮತ್ತೆ ನಮ್ಮ ಪ್ರೇಮ್, ಹೌದಾ?
4: ಅವರು ತುಂಬಾ ಅಡಿಕೆ ಇದೆ.
0: ವಿನೋದ ಅವ್ರದ್ದು
4: ಅವರು ಮನೆ ಕೆಲಸ ಮಾಡಿ ಹಟ್ಟಿ ಕೆಲಸ ಮಾಡಿ ಈಗ ಮನೆ ಕಟ್ತಿದ್ರು, ಅದನ್ನು ಸಂಭಾಳಿಸಿ ಪ್ರತಿಯೊಂದು ಅದು ಸಂಘದ ಮೀಟಿಂಗ್ ಪ್ರತಿಯೊಂದಕ್ಕೂ ಅಟೆಂಡ್ ಆಗ್ತಾರೆ. ಅವ್ರು ಅಷ್ಟಂದ್ರೆ ಬೆಳಿಗ್ಗೆ 4 ಗಂಟೆ ನನಗೆ ಹೇಳ್ತಾರೆ, ಅವ್ರು ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಅಷ್ಟೆಲ್ಲ ಮಾಡಿ ಪ್ರತಿಯೊಂದಕ್ಕೂ ಇನ್ವಾಲ್ ಆಗಿ ಇಡೀ ಮೊಳಳಿ ಸಂಜೀವಿನಿಗೂ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಸಂಘಕ್ಕೂ ಸದಸ್ಯರಿಗೂ ಒಂದು ಕ್ಯಾಂಪ್ ಆಗಲಿ ಏನೇ ಆಗಲಿ ಅದು ಆದ್ರೆ ಒಂದ್ 4 ಜನಕ್ಕೆ ಗೊತ್ತಾದ್ರೆ ಪಾಪ ಅವ್ರಿಗೆ ಹೆಲ್ಪ್ ಆಗತ್ತಲ್ಲ. ಮೊನ್ನೆ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತೆ, ಗರ್ಭಕೋಶ ಕ್ಯಾನ್ಸರ್ ಇದೆ ಚೆಕಪ್, ಅದ್ರಾಗ ತುಂಬಾ ಒದ್ದಾಡಿ ಅವ್ರ ಹತ್ರ ಹೆಲ್ಪ್ ಇವ್ರ ಹತ್ರ ಹೆಲ್ಪ್ ತಗೊಂಡು ಅಷ್ಟು ಜನರಿಗೆ ಮೊಳಳಿ ಗ್ರಾಮಕ್ಕೆ ಹೆಲ್ಪ್ ಮಾಡಿ ಕೊಟ್ಟಿರ, ಪ್ರತಿಯೊಂದು ಮೊಳಳಿಗೆ ಅಷ್ಟೊಂದು ಹೆಲ್ಪ್ ಮಾಡಿ ಕೊಟ್ಟಿರ, ತುಂಬಾ ಹೆಲ್ಪ್
0: ಖುಷಿಯಾಗಿ. ನಮ್ಮ ಕೃಷಿ ಮಹಿಳೆಯರು ಹೆಂಗಿರ್ತಾರಂತ, ಅವ್ರು ಒಂದ್ರಗಲ್ಲ ಹೊತ್ತರಂಗಿರ್ತಾರ, ಮತ್ತೆ ಎಲ್ಲ ಮ್ಯಾನೇಜ್ ಮಾಡ್ತಾರ.
4: ಹೌದು, ನಾವು ಕ್ಯಾಂಪ್ ಇದು ಕಣ್ಣಿಂದ ಇದು ಮಾಡಿ ಇದ್ ಮಾಡಿತ್ತು, ಕೆಲವರಿಗೆ ಉಚಿತ ಕನ್ನಡಕ ಕೊಟ್ಟಿತ್ತು. ಅಂದ್ರೆ ಅವ್ರು ಸ್ವಲ್ಪ ದುಡ್ಡು ಹಾಕಿ ಮಣಿಪಾಲ್ ವತಿಯಿಂದ ಅವ್ರಿಗೆ ನಾವು ಕೊಟ್ಟಿತ್ತು.
0: ಅಂದ್ರೆ ಡೊನೇಷನ್?
4: ಡೊನೇಷನ್, ಹೌದೌದೌದು. ಇನ್ನೊಬ್ರ ಹತ್ರ ಹೆಲ್ಪ್ ಕೇಂದ್ರ ಕಾರ್ಯಕ್ರಮ ಮಾಡಿ ಸಂಜೀವಿನಿ ವತಿಯಿಂದ ನಾವು ಸುಮಾರು ಕೆಲಸಗಳನ್ನೆಲ್ಲ ಮಾಡಿತ್ತು. ಈಗ ಹಡಿದ ಭೂಮಿ ಮಾಡ್ತಿತ್ತು, ಅದು ನಮ್ಗೆ ಈಗ ಗೆದ್ದಿ ಕರೆಕ್ಟ್ ಸಿಗ್ಲಿಲ್ಲ, ಒಂದ್ ಚೂರ್ ಚೂರ್ ಮಧ್ಯೆ ತಗೊಂಡ್ರೆ ಎಂತ ಆಯ್ತು, ನಮ್ಗೆ ಲಾಸ್ ಆಯ್ತು. ಒಂದೇ ಸಲ ನಮ್
0: ನಮ್ಮ 25 ಎಕರೆ
4: ಒಂದು ಫುಲ್
0: ಉದ್ದಕ್ಕೆ
4: ಸಿಕ್ಕಿದ್ರು ಒಬ್ಬರದು. ಅಂದ್ರೆ ನಮ್ಮ ಮೊಳ್ಳಲಿಗ್ರಂಥ ತುಂಬಾ ಇತ್ತು, ಕೊಡೋಕು ರೆಡಿ ಇಲ್ಲ ಅಷ್ಟು ಬಿಟ್ರೆ ಸರ್ ಮಾತಾಡ್ತಿ ಅಂದಿದ್ರು. ಈಗ ಮಾತಾಡಿ ಕೊಟ್ರು ನಮ್ಗೆ, ನಾವು ಅದು ಒಮ್ಮಕ್ಕೆ ಬೇಲಿ ಹಾಕೊಂಡು ಮಾಡ್ರೆ ಒಂದು 5 ವರ್ಷ 10 ವರ್ಷ ಅಗ್ರಿಮೆಂಟ್ ಬರ್ಕೊಂಡ್ರೆ ಹಾಗ ಮಾಡ್ರೆ ನಮಗೂ ಲಾಭ, ಅವ್ರಿಗೂ ಎಂತಾರು ಕೊಡ್ಲಕ್ಕ.
0: ಅಂದ್ರೆ
4: ಅದ್ರಲ್ಲಿ ನಾವು ಮುಂದೆ ಇಲ್ಲ, 1 ವರ್ಷ ಅವ್ರಿಗೆ ಗದ್ದೆಯೆಲ್ಲ ನಾವು ಕರೆಕ್ಟ್ ಮಾಡಿ ಹಂಚು ಕಟ್ಟಿ ಅದು ಮಾಡಿ ಕೊಡೋಕ್ಕಿಂತ ಅದ್ರ ಬಗ್ಗೆ ನಾವು 5 ವರ್ಷ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡ್ರೆ ಕಡೆಗೆ ಅವ್ರೆ ಮತ್ತು ಕೊಡೋದಾರು ಕೊಡ್ಲಿ, ಇಲ್ಲಾಂದ್ರೆ ಅವ್ರು ಮಾಡ್ರು ಅಡ್ಡಿಲ್ಲ. ಭೂಮಿ ತಾಯಿ 1 ವರ್ಷ ಮಾಡಿ ಮತ್ತೊಂದು
0: ಅವರಿಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ ಆಲ್ಮೋಸ್ಟ್ ಫಲವತ್ತತೆಯನ್ನ ಕಳ್ಕೊಂಡಿರೋ ಭೂಮಿನ ಮತ್ತೆ ನೀವು ಫಲವತ್ತು ಮಾಡಿ ಕೊಡ್ತಾ ಇದ್ದೀರಿ.
4: ಮಾಡಿ ಕೊಡ್ತೇವೆ, ಮತ್ತದ ಪಾಪ ಇನ್ನೊಬ್ರಿಗೂ ಹೆಲ್ಪ್. ನಾವು ಈಗ ಬೆಳೆದ್ದು ನಾವು ಜಾಸ್ತಿ ತಿನ್ನಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಆಗತ್ತಲ್ಲ.
0: ಕರೆಕ್ಟ್,
4: ನಮ್ಮ ಗೆದ್ದಕ್ಕಿಂತ ಇನ್ನೊಬ್ರು ಗೆದ್ದೆ ಮಾಡಿದ್ರು ಅದು ಸಮಾಜಕ್ಕೆ ಒಂಥರ ಒಳ್ಳೇದಲ್ಲ. ನಮ್ಮ ಒಳ್ಳೆಗೆ 100 ಎಕರೆ ಅಲ್ಲ, 8,000 ಎಕರೆ ಬೇಕಾದ್ರೆ ಭೂಮಿ ಇತ್ತು, ಅಷ್ಟು ಭೂಮಿ
0: ಹಳೆ.
4: ಕೆಲವೊಂದು ತೋಟ ಮಾಡ್ಲಿಕ್ಕೂ ಆಗುದಿಲ್ಲ, ನಂಜಿನ ಗೆದ್ದಿ ನೀರ್ ಗೆದ್ದೆ ನೆರೆ ಭತ್ತನಲ್ಲಿ ಮಾಡುದಿಲ್ಲ, ಅದು ಈಗಲೂ ಹಾಳು ಬಿದ್ದಿತ್ತು.
0: ನಿಮ್ ಬದಿಗೆ ನರಿ ಭತ್ತ
4: ತುಂಬಾ ಭತ್ತ ಹೊಳಿ ಮೇಲೆ ಇದು
0: ಗೆದ್ದಿ
4: ಫುಲ್ ಸ್ವಲ್ಪ ನೆರೆ ಬಂದ್ರು ಬಿ ನೀರ್ ಬಂದ್ರು ಬಿ ನೆರೆ ಭತ್ತ.
0: ಸೊ ಅದು ಸಿಹಿ ನೀರೆಯ ಯಾವ್ದು ಹೊಳೆ? ಅದು
4: ಸಿಹಿ ನೀರ್
0: ಪುಣ್ಯ ನಿಮ್ದ
5: ಅದೇ ದೊಡ್ಡ ಪರಿಸ್ಥಿತಿ.
0: ಹೇಳಿ ಕಂಪನಿ ಎಂತ ನೀವು ತಗೊಂಡ್ ವಿನೋದಕ್ಕ? ಅಲ್ಲ ಅದೆಂತ ಆಯ್ತು, ಅದು ಎಲ್ಲರ ಪರಿಸ್ಥಿತಿ
1: ಅಲ್ಲ.

0: ಅವ್ರದ್ ಅಂದ್ರೆ ಹಿಂದಿನ ಮನೆನ ದೊಡ್ಡ ಮನೆ, ಲಾಸ್ಟ್ ಟೈಮಲ್ಲಿ ಇದೇ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಗಾಳೆ ಬಂತ. ಕಂಟಿನ್ಯೂಸ್ ಮೂರ್ ದಿನ ನಿರಂತರ ಬಂದ್ ಮಳೆ, ರಾತ್ರಿ ರಾತ್ರಿ ಮಳೆಗೆ ಫುಲ್ ಮನೆ, ಮೂರ್ ಮನೆ ಅವ್ರದ್ ಆಚೆ ಮೂರು ಮನೆ
1: ಬಿದ್ದು.
0: ಹಾ, ಇವ್ರದೆಲ್ಲ ಅಲ್ಲ ಕುಸ್ತ ಉದ್ದುದ್ದು.
1: ಯಾರಿಗೆ
0: ಎಂತ ಆಯ್ಲಿಲ್ಲ ಅಂದ್ರೆ ಕುಸು ಹಂತರ
2: ಪಾಪ ಊರಿನಲ್ಲೆಲ್ಲ ಬಂದು ನಮ್ಮ ದೊಡ್ಡಮನ್ ಮಗ ಎಲ್ಲ ಬಂದು ಕಾರ್ ಮಾಡಿ ಅಮ್ಮನ್ನೆಲ್ಲ ನೆಕ್ಕೊಂಡು ಹೋಗಿದ್ದು ನಾವು.
1: ಬಂದು ನಿಮ್ಮನ್ನೆಲ್ಲ ಅಷ್ಟೊತ್ತಿಗೆ ಕರ್ಕೊಂಡು ಹೋದ್ರೆ
2: ಇಲ್ಲ ಅಲ್ಲಿ ಇದ್ದೀರ ಮತ್ತೆ ಎಲ್ಲರಿಗೂ ಡೇಂಜರ್.
1: ಹೌದು ಮಾರ್ರೆ,
0: ಒಂದು ವಾರ ಏನು ನಮ್ದು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ನಾವೆಲ್ಲ ಒಂದೊಂದ್ ದಿನ ಊಟಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿ ಶಾಲೆ ಎಲ್ಲ ಅಷ್ಟು ಜನರಿಗೆ ವ್ಯವಸ್ಥೆ ಮಾಡುದು. ಅವ್ರಿಗೆ ಟೆಂಪ್ರವರಿ ಅವ್ರಿಗೆ ಬೇರೆ ಕಡೆ ಆಯ್ಕೊಂಬರವ್ರಿ. ಈಗ ಅದೇ ಮನೆಯನ್ನೆಲ್ಲ ಕೆಡ ಅದನ್ನ ದೂಡಾಕಿ ಕಟ್ತಾ
1: ಅದೇ ಜಾಗದಲ್ಲಿ ಕಟ್ತಾ ಇದೀರಿ, ಹೈಟ್ ಮಾಡಿರಿ. ಹೌದು, ಮತ್ತೆ ನೆರೆ ಬರುತ್ತಲ್ಲ.
2: ಅದೇ ಈಗ ಅಷ್ಟು ಬರಲ್ಲ, ಅದು ಒಂದ್ಸಲ ಫುಲ್ ದೊಡ್ಡ ನೆರೆ ಬಂದಿತ್ತು
1: ಅಲ್ಲ. ಬಟ್ ನಿಮ್ಗೆ ಯಾವಾಗ ಎಷ್ಟು ಬರ್ತಂತ ಹೇಳುಕ್ ಆತಿಲ್ಲ.
0: ಈಗ ನಾವು ಅಂದ್ರೆ ಗವರ್ಮೆಂಟ್ ಗೆ ಅವ್ರ ಪಂಚಾಯತ್ ಥ್ರೂ ಹೇಳಿರ ಅವ್ರದ ನೀರ್ ಹಾಪಕ್ಕೆ ಬದಿ ಇದಕ್ಕೆ ವ್ಯವಸ್ಥೆ ಸರಿ ಇಲ್ಲ, ಆದ್ರಿಂದ ಅದು ನೀರ್ ಫುಲ್ ಮನೆಗೆ
1: ಹೋಗುತ್ತೆ
0: ಹೇಳಿದ್ ಕಾಲುವೆಗೆ. ಅದು ಪಂಚಾಯತ್ ಅಲ್ಲಿ ಅದಕ್ಕೆ ಅಮೌಂಟ್ ಸಾಕತ್ತಿಲ್ಲ, ದೊಡ್ಡ ಮಟ್ಟದಲ್ಲಿ ಬೇಕನ್ಕಂಡ್ ಎಲ್ರು ಬಂದಿರ, ಅಧಿಕಾರಿಗಳೆಲ್ಲ ಬಂದಿರ. ಆದ್ರೆ ಇವರಿಗೆಲ್ಲ ಮನೆ ಹೋದಕ್ಕೆಲ್ಲ ಕೊಡು ಅಂದ್ರೆ ಇವತ್ತಿನವರಿಗೆ ಯಾವ್ದು ಎಂತ ಬರ್ಲಿಲ್ಲ. ನಮ್ದು ಒಕ್ಕೂಟದಲ್ಲಿ ಹಿಂಗಿನವ್ರು ಇದ್ರೆ ಅವ್ರು ಹೇಳ್ರ ನೀವು ಅವ್ರ ಆ ಕಾರ್ಯಕ್ರಮ ಮಾಡ್ರಿ ಈ ಕಾರ್ಯಕ್ರಮ ಮಾಡ್ರಿ. ಈಗ ನಾವು ಒಬ್ಬರಿಂದ ಮಾಡೋಕೆ ಆಗ್ತೇ ಇಲ್ಲ, ಅದಕ್ಕೆಲ್ಲರೂ ಬೇಕು. ಅದಕ್ಕೆ ನಮ್ದು ಇವ್ರು ಬೆಸ್ಟ್. ನಾವ್ ಎಂತ ಇದ್ರು ಪ್ರೇಮಕ್ಕ ಇದೊಂದ್
1: ಕೆಲಸ ಅವರು,
0: ಇದೊಂದ್ ಕೆಲಸ ಮಾಡ್ಕಿತ್ತಲ್ಲ, ಹಾ ರೆಡಿ ಮಾಡು ಎಂತ ಮಾಡ್ಕ
1: ರೆಡಿ
0: ರೆಡಿ. ಸುಮಾರು ಕಾರ್ಯಕ್ರಮ ನಾವ್ ಮೊಳ್ಳಳ್ಳಿ ಮಾಡಿತ್ತು, ಇವ್ರೆಲ್ಲರದ್ದು ಸಹಕಾರ ಇಪ್ಪಕ್ಕೋಸ್ಕರ ಮಾಡ್ತು. ನಾನು ಒಬ್ಬಳದಿಂದ ಮಾಡೋಕ್ ಆದ್ದಲ್ಲ. ನಮ್ದು ಈ ಮಹಿಳೆಯರೇ ಮನೆಗೆ ಐಕ ಕೂಕೊಂಡು ಐಕಂಬರಿಗೆ ಬರೀ ಮನೆ ಕೆಲಸ ಮಾಡ್ಕೊಂಡು ಅವ್ರದ್ದೇ ಅವ್ರ ಕಣ್ಕೊಂಡು ಐಕಂಬದ್ ಬೇಡ ಅಂದ್ರೆ ಅವ್ರಿಗೆ ಸ್ವ ಉದ್ಯೋಗ ಒಂದು ವಾರ ಅವರಿಗೆ ಬೇರೆ ಬೇರೆ ಐಟಮ್ ಕಲಸಿ ಕೊಡುಕೆ.
1: ಯಾವ ತರದ ಐಟಮ್ಗಳು?
2: ಫಿನೈಲ್, ಸೋಪ್, ಅಗರ್ಬತ್ತಿ, ಕ್ಯಾಂಡ್ಲ, ತುಂಬಾ ನಾವು ಮ್ಯಾಟ್ ಸುಮಾರೆಲ್ಲ ಕಲಿತ ಹೆಚ್ಚಿನ ಈಗಲು ಕೊಡ್ತಿದ್ರು ಮಾಡಿ ಮನೆ ಮನೆ ಸೇಲ್ ಮಾಡಿ ನಾವು ಕೊಡ್ತೇ ಇತ್ತು. ಆದ್ರೂ ಅದ್ರದ್ದು ಇದ್ರೊಟ್ಟಿಗೆ
1: ಜೀವನೋಪಾಯ
2: ಸ್ವಉದ್ಯೋಗ ತರ
1: ಅದೆಲ್ಲ ಮಾಡಿಸ್ತಾ ಇದ್ದೀರಾ?
2: ಹೌದು, ಸಂಘದಲ್ಲಿ ಸುಮಾರು ಜನ ಅಗರ್ಬತ್ತಿ, ಆಮೇಲೆ ಬತ್ತಿ ಅಲ್ಲ ಬತ್ತಿ ಕಟ್ಟು ಸುಮಾರು ಜನ
1: ಸೋಪ್ ಆಯಿಲ್.
2: ಸೋಪ್ ಆಯಿಲ್.
1: ನೀವು ಅವ್ರನ್ನೆಲ್ಲ ಕೃಷಿ ಮಾಡೋಕೆ ಯಾಕೆ ಪ್ರೇರೇಪಿಸುದಿಲ್ಲ?
2: ಕೃಷಿ ಮಾಡ್ಲಿಕ್ಕೆ ಕೆಲವರಿಗೆ ಅದೇ ಜಾಗದ ಸಮಸ್ಯೆ ಇತ್ತು, ಕೆಲವರಿಗೆ ಮಿಗದ ಕಾಟ, ಜಿಂಕೆ ನಮ್ಮಲ್ಲಿ ಜಿಂಕೆ ಕಾಟದಿಂದ ಎಲ್ಲರೂ ಸಾಗೊಳ್ಳಿ. ಮೇನ್ ಕಾರಣ ಎಂತ ಅಂದ್ರೆ ಜಿಂಕೆ ಕಾಟ ಅಂತ.
1: ಕಾಡುಗಳೆಲ್ಲ ನಾಶವಾಯ್ತು.
2: ಕಾಡುಗಳ ನಾಶ ಅಂದ್ರೆ ನಮ್ಮಲ್ಲಿ
3: ಜಾಗ ಇಲ್ಲ, ಬಿತ್ತನೆ ಮಾಡತ್ತಲ್ಲ ಸುಗ್ಗಿಗೆದ್ದೆ ಅಷ್ಟೊತ್ತಿಗೆ ತೋಟದಲ್ಲಿ ಹಳ್ಳಿ ಐಕೊಂಡು ಮಲ್ಕೊಳ್ಳೋದು ನಮ್ಮ ಪಪ್ಪ ರಾತ್ರಿ ಇಡೀ ಕೂಗ್ತಾನೇ ಇರ್ಬೋದು, ಇಲ್ಲಾಂದ್ರೆ ಒಂದ್ ಚೂರು ಬೆಚ್ಚುದಿಲ್ಲ. ಅಷ್ಟು ಕಷ್ಟದಿಂದ ಮಾಡುದು ಪ್ರಾಣಿ
1: ತುಂಬಾ ಕಷ್ಟ. ನನಗ ಸುಜಾತ ಶೆಟ್ಟರ್ ಕೇಮ್ದ, ನೀವೀಗ ಆಗ ಹೇಳ್ರಿ ಅಪ್ಪ ಅಮ್ಮ ಎಪ್ಪಲರಿ ಕೃಷಿ ಅಂತ, ನಿಮ್ ನಿಜವಾಗ್ಲೂ ಆತ ಅಪ್ಪ ಅಮ್ಮ ಇಲ್ಲದ?
3: ಇಲ್ಲ ಇಲ್ಲ, ಮಾಡೋಕಾತಿಲ್ಲ.
1: ಅಲ್ಲ ಕೃಷಿ ಬಿಟ್ಟು ಇಪ್ಪಕ್ಕಾತ ಕೇಮ್ದ?
3: ಆತಿಲ್ಲ, ಎಂತ ಮಾಡುದು,
1: ಮಾಡೋಕಾತಿಲ್ಲ.
3: ತೋಟ ಆದ್ರೂ ಕಾಣ್ಕಲ್ಲ, ಸಾಗೊಳ್ಳಿ ಬೇಡ ಅಂತ ಹೇಳ್ರು.
1: ಕೃಷಿಯರಿಗೆ ಅದೊಂದು ಅಡಿಕ್ಷನ್ ಅದು, ಅವರಿಗೆ ಮಾಡ್ತಿದ್ ಕೆಲಸ ಬಿಟ್ಟು ಇಪ್ಪು.
3: ಇಲ್ಲ ಆತಿಲ್ಲ, ಕೂತ್ ಕಮ್ಕಾತಿಲ್ಲ. ನಾನು ಸಹ ಅಷ್ಟೇ, ದನ ಬೇಡ ದನ ಬೇಡ, ದನ ಸಾಕುದಿಲ್ಲ, ಇನ್ ಕೈ ಇದನ್ ಮಾಡುದಿಲ್ಲ ಅನ್ಸುದು. ಒಂದ್ ಏನಾದ್ರೂ ಒಂದ್ ಲಾಸ್ ಆದ್ರೆ ಅಥವಾ ಹುಷಾರಿಲ್ದೆ ಇದ್ರೆ ಅವಾಗ ಇನ್ನೊಂದ್ ದನವೇ ಬೇಡ, ನನ್ಗ ದನ ಸಾಕುದೇ ಇಲ್ಲ ನಾನು ಅನ್ಸುದ. ಆಮೇಲೆ ಒಂದ್ ಸ್ವಲ್ಪ ದಿನ ಅಪ್ಪು ದನ ಇಲ್ದೆ ಇದ್ರೆ ಆತೆ ಇಲ್ಲ, ಎಲ್ಲ ದನ ದಾರಿ ಮೇಲೆ ಅದನ್ನೆಲ್ಲ ಕಾಮದು ಹುಡ್ಕೋದು. ಅದು ಎಷ್ಟು ಹಾಲ್ ಕರಿತ್ತು, ಅದು ಎಷ್ಟು ಹಾಲ್ ಕರಿತ್ತು, ನನ್ಗೆ ಯಾರು ಬೈದ್ರು ಕೇಂತಿಲ್ಲ. ನಿಂಗೆ ಎಂತ ಲಾಭ ಅದ್ರಿಂದ, ನೀನ್ ಎಂತ ಸಾಂಗ್ತ ಕೇಂತಾರೆ ನಂಗೆ ಎಲ್ಲರೂ ಸಹ. ನಂಗದೊಂದು ಹುಚ್ಚು.
1: ಈ 25 ಲೀಟರ್ ಹಾಲು ಅಂದ್ರೆ ಅದು ಕರೋದು ಹೆಂಗ್ ನೀವು? ಮೆಷಿನ್
3: ಮೆಷಿನ್ ಎಲ್ಲ ಕೈಯಲ್ಲೇ ಕರಿತಾರೆ. ನಾನು 25 ಅಲ್ಲ, ಜಾಸ್ತಿ ಕೊಡ್ತಾ ಇದೆ ಈಗ, ಒಂದ್ 25
1: ಅಕ್ಕ.
3: ನಾವು ಬೇಗ ಹೇಳತ್, ಒಂದ್ 5 ಗಂಟೆಗೆ ಹೇಳ್ತೇನೆ ನಾನು.
1: ಈಗ ಮನೆ ಗಂಟೆ ಗಿಂಟಿದ್ರೆ ಯಾವ ಮೋದಿಗೆ ಹೊರಗೆ ಗಡಬಡ ಅಂದ್
3: ಇಲ್ಲ ಇಲ್ಲ, ಮದುವೆ ಮನೆಗೆ ಎಷ್ಟು ತಿಕ್ಕುಳ ಆಗ್ತಾರೆ, ಕಾಮ್ದೆ ಉಣ್ಕಂದು ಮದ್ಮಕ್ಕಳದ್ದೇ ಅಂತದ್ದು ಕಾಣ್ತಿಲ್ಲ ನಾವು ಅಷ್ಟೇ. ಮದ್ಮಕ್ಕಳು ಸ್ಟೇಜ್ಗೆ ರಶ್ ಇದ್ರೆ ಈಚೆ ಕೆಳಗಡೆ ಯಾರು ಅವ್ರ ಮನೆಯವ್ರು ಸಿಕ್ಕ್ರೆ ಸಾಕು, ನಾವು ಬಂದಿತ್ತು ಮದುವೆ ಅಂದೇಳಿ ಹೇಳಿಕೆ ಓಡ್ ಬತ್ತು.
1: ಮನೆ ಬಿಟ್ಟು ಒಂದಿನ
3: ಎಲ್ಲಿಗೆ ಹಾಕಿಲ್ಲ, ಎಲ್ಲಿ ನೈಟ್ ಎಲ್ಲೂ ಉಳಿಲಿಕ್ಕಿಲ್ಲ, ಎಲ್ಲೂ ಎಲ್ಲೂ ಉಳಿಲಿಕ್ಕಿಲ್ಲ. ಈಗ ಹೋದ್ನಲ್ಲ, ಈಗ ಏನೋದಕ್ಕ ನಾನು ಎಷ್ಟು ತಿಬಿಡ್ತಿರ ನಾನ್ ಮನೆ ಹೋಯ್ಕು.
1: ನನಗೆ ಬೈರ
3: ಕರುಕಿತ್ತು ನಂಗೆ, ನೀವು 2.5 ಮನೆಗೆ ಹೋಯ್ಕು ನಾನು ಅಂದ್ ಹೇಳ್ತಾ ಇದ್ದೆ ಈಗ
1: ಅಲ್ಲ. ಸೊ ಈ ತರದ ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡಿರುವಂತಹ
3: ಲೆಕ್ಕಾಚಾರ ಹಾಕೊಂಡು ಕೆಲಸ ಮಾಡು.
1: ಒಂದ್ ಗಳಿಗೆ ಕುಗಂತಿಲ್ಲ
3: ಇಲ್ಲ
1: ಅಪ್ಪ ಕೇನ್ರಿ ಎಲ್ಲ ಕೇಳುಗ್ರೆ. ನಮ್ಮ ಕೃಷಿ ಮಹಿಳೆಯರ ಬದುಕು ಹ್ಯಾಂಗಿತ್ತಂತ ಮೊಳಹಳ್ಳಿಯಿಂದ ಬಂದವ್ರು ಇವರು. ಸೊ ಇವರು ಒಂದು 25 ಎಕರೆ ತನಕದ್ದು ಹಡ್ಬಿದ್ ಭೂಮಿ, ನಮ್ಮ ಭಾಷೆ ಹೇಳುದಾರೆ, ಹಡ್ಬಿದ್ ಭೂಮಿಯನ್ನ ಕೃಷಿ ಮಾಡಿದವರು ಸಾಗೋಳಿ. ಅವ್ರತಕ್ಕಂಥ ಸಾಗೋಳಿ ಮಾತ್ರ ಮಾಡುದ, ಮತ್ತೆ ಉಳಿದ ತೋಟಗಾರಿಕೆ ಆ ತರದ್ದೆಲ್ಲ ಅವ್ರದ್ದು ಎಂತದೆ ಆ ಜಾಗದಲ್ಲಿ ಮಾತ್ರ ಮಾಡುದ. ಈ ಹಡ್ಬಿದ್ ಭೂಮಿಯ ಬೇರೆ ಈಗ ದ್ವಿದಳ ಧಾನ್ಯಗಳನ್ನ ನೆಲಗಡಲೆ ಅಂತದನ್ನೆಲ್ಲ
2: ಮಾಡ್ಲಕ್ ಅಂದ್ರೆ ಬೇಲಿ ಕರೆಕ್ಟ್ ಇದ್ರೆ ಉದ್ದ ಹಾಕ್ಲಕ್ಕ, ನಲ್ಸಂಡಿ ಹಾಕ್ಲಕ್ಕ, ತರಕಾರಿ ಬೆಂಡೆ ಹಾಕ್ಲಕ್ಕ ಎಲ್ಲ ಮಾಡ್ಲಕ್ಕ ಹೆಚ್ಚು ನೀರಿನ ವ್ಯವಸ್ಥೆ ಬೇಕು ಸುಗ್ಗಿ ಮಾಡುವಾಗ. ಈಗ ಹೆಚ್ಚಂದ ನಾವಿಲ್ಲ ಕಾಟ ಅದ್ ಕಾಟ ಹಾಕಿ ಮಾಡುದಿಲ್ಲ ಬೇಕು ಮಾಡಿದ್ರೆ
1: ಔಡಿ ಎಲ್ಲ
2: ಔಡಿ
3: ಮೀನ್ಸ್
1: ಅದೊಂದು ಕಾಲ
2: ಕರಿಯಲ್ಲೆಲ್ಲ ನಾನು ಹಾಕಿದೆ, ನಾನು ಹಾಕಿ ಆಣಿಗುಡ್ಡಿಗೆಲ್ಲ ದೇವಸ್ಥಾನಕ್ಕೆಲ್ಲ ಕೊಟ್ಟಿದೆ. ಅದರಲ್ಲಿ ಹಕ್ಕಿ ಕಾಟ ಬಿಟ್ಟರೆ ಅದ ಮತ್ತೆ ಗಂಟಿ ತಿನ್ನಲ್ಲ ಕರಿಯೆಲ್ಲ ಹಾಕಿದ್ರೆ. ಅದು ಸುಗ್ಗೆ ಭತ್ತ ಕಟಾವಪ್ಪಕ್ಕು ಕಾತಿ ಎಳ್ಳು ತಂದು ಹಾಕಿದ್ರೆ ಒಂದ್
1: ಕರಿ ಎಳ್ಳನ್ನ ತಂದು ಚೆಲ್ಲಿ ಬಿಡುದ
2: ಒಳ್ಳೇದು, ಅದು ಒಳ್ಳೆ ಆಗತ್ತೆ. ಕರಿ ತಂದು ಜಪ್ಪಿ ಕೊಟ್ರೆ ನಮ್ ಮತ್ತೆ ಯಾರು ತಗೊಂತಿಲ್ಲ ಅಂದ್ರೆ ಕಡೆಗೆ ಆಣಿಗುಡ್ಡೆಲ್ಲಿ ಒಳ್ಳೆ ರೇಟ್ ಹಾಕಿ ನಮ್ಗೆ ಕೊಟ್ಟಿದ್ರು. ನಾನೊಂದು 40 ಕೆಜಿ ಅವ್ರಿಗೆ ಕೊಟ್ಟಿದ್ದೆ.
1: ಕರಿ ಎಳ್ಳು ಎಷ್ಟು ಕಾಸ್ಟ್ಲಿ ಮರ್ರೆ?
2: ಹಾಲ ಕೋಲ ಇಲ್ಲಿ ತಗೊಂಡು
1: ಬೆಲೆ ಇಲ್ಲ ಅದಕ್ಕಲ್ಲ, ಅದೇ ಅದೇ ದುರಂತ.
2: ಲಾಭದಾಯಕನೇ ಆಯ್ತು
1: ಅದು. ನಾವು ಅಂಗಡಿಯಲ್ಲಿ ಪ್ಯಾಕೇಜಿಂಗ್ ಕರಿಯಳ ತಪ್ಪತ್ತಿಗೆ ಅಷ್ಟು ಕಾಸ್ಟ್ಲಿ ಇದೆ ಅದು.
2: ನಾನು ಬೆಳೆದಿದ್ದೆ ನಮ್ಮಲ್ಲಿ.
1: ವೆರಿ ನೈಸ್. ಓಕೆ, ಅವ್ರೆಂತ ಹೇಳ್ತಿದ್ರು ಆಗಲಿಕ್ಕೆಲ್ಲ ಎಂತ ವ್ಯವಸಾಯ ಮಾಡ್ತಿದ್ರಿ?
3: ಆಗಲಿಕ್ಕೆ ಔಡಿ ಗಿಣ್ಗ್ ಮತ್ತೆ ಮೆಣಸ ನೆಲಗಡ್ಲಿ ಬದ್ನಿ
1: ಚೌಂತಿ
3: ಚೌಂತಿ
1: ಗುಂಬಳಕಾಯಿ
3: ಚೌಂತಿ ಗುಂಬಳಕಾಯಿ ಕಡಿಮೆ
1: ಮತ್ತೆ ಇದಿಲ್ಲ ವಾಟರ್ ಮೆಲನ್
3: ಅದು ಇತ್ತ ಸ್ವಲ್ಪ ಅದೇ ಇಲ್ಲ
1: ನಿಂಬದಾಗಿಲ್ಲ
3: ನಂಬದಿಲ್ಲ
1: ಕರ್ಗುಂಜಿ ಇಲ್ಲ
3: ಕರ್ಗುಂಜಿ ಇಲ್ಲ ಔಡಿ ಎಲ್ಲ ಇತ್ತು ಔಡಿ ಗಿಣ್ಗ ಚೌಂತಿ ಜಾಸ್ತಿ
1: ಹೊರಳಿ ಉದ್ದ
3: ಈಗ ಏನು ಇಲ್ಲ
1: ಈಗ ಯಾವ್ದು ವಿಧಾನ
3: ಯಾವ್ದಕ್ಕೂ ಮಾಡಕ್ ಎರಡು ಸಾಗೋಳಿ ಮಾಡು ಸುಮ್ನೆ ಎರಡು ಸಾಗೋಳಿ ಮಾಡಿದ್ಮೇಲೆ ಇದನ್ನೆಲ್ಲ ಹಾಕ್ತಾ ಇತ್ತು ಈಗ ಎಂತ ಇಲ್ಲ
1: ಯಾಕಂದ್ರೆ ಕೈದೆ ಮಾಡದೆ ಯಾಕೆ ಕೈದೆ ಮಾಡದೆ
3: ಪ್ರಾಣಿಗಳ ಕಾಟ ಪ್ರಾಣಿಗಳು ಎಂತದು ಇಡುದಿಲ್ಲ ನವಿಲ್ ಇತ್ತಲ್ಲ ನವಿಲ್ ಎಲ್ಲ ಅದು ತಿಂದ ತಿಂದು ಕೋಡನ್ನ ಎಂತದು ಬೆಚ್ಚುದಿಲ್ಲ
1: ನಂತರ ನಿಮ್ಗೆ ಕಾಡು ನಾಶದಿಂದ ನೋಡಿ ಕಾಡು ಇದ್ದಾಗ್ಲೂ ಒಂದ್ ಸ್ವಲ್ಪ ಬೇರೆ ತರ ಸಮಸ್ಯೆಗಳಿತ್ತು ಆದ್ರೆ ಕಾಡನ್ನೆಲ್ಲ ತೆಗ್ದು ನಾವು ಚೊಕ್ಕ ಮಾಡ್ತಲ್ಲ ಅದ್ರ ಮೇಲೆ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಯ್ತು ರೈತನಿಗಂತೂ ಭಾರಿ ಕಷ್ಟ
3: ಗಂಟಿ ಗಂಟಿ ಜೊತೆ ಈಗ ಜಿಂಕೆ ಇದ್ದಲ್ಲ ಅವ್ ಗಂಟಿ ಜೊತೆಗೆ ಮೇವುದು
1: ಹೌದಾ
3: ಇರುದು ಅವದೇ ಹಿಂಡ ಎಲ್ಲ ಗಂಟಿ ಮತ್ತೆ ಮೀಗ ಹೊಟ್ಟೆ ಮೇಯಿತು ಎಷ್ಟೊತ್ತಿಗೆ ಅದೇ ಗೊತ್ತಿಲ್ಲ ದೂರಿಂದ ಕಾಂಬಕ್ಕೆ ನಮ್ದು ಗಂಟಿ ಏನೋ ಒಂದ್ ಕಾಣಕ್ ಅಷ್ಟು ಮೇಯ್ದ ಒಟ್ಟಿಗೆ ಇರ್ತು ಸ್ವಲ್ಪ ಸ್ವಲ್ಪ ಇಲ್ಲ ಒಂದೊಂದು ಹಿಂಡಲ್ಲಿ ಒಂದು 50-100 ಇರ್ತು ಸ್ವಲ್ಪ ಅಲ್ಲ ಏನೋ ಅಲ್ಲ ಕೂತ್ಕೊಂಡ ಸಾಗೊಳ್ಳೆ ಮಾಡೋಕೆ ಅಲ್ಲಿ ನಮ್ಮ ನಮ್ದು ಸೈಡ್ ಅಲ್ಲಿ ನಮ್ ಬೈಲಲ್ಲಿ ನಮ್ಮ ಪೈಪ್ಕೊಂದು ಸಾಗೊಳ್ಳಿ ಎಲ್ಲರದು ಸಹ ಇಲ್ಲಂದ್ರೆ ಇಲ್ಲ ಅಲ್ಲೂ ಸಹ ಎಲ್ಲ ಹೇಳ್ತಾರೆ ಆಶೆ ಟ್ರಿಪ್ ಕೊಯ್ ಒಂದು
1: ಸಾಗೋಳಿ ಕೆಲಸ ಅವ್ರಿಗೆ
3: ಅವ್ರಿ ರಾತ್ರಿ ಎಲ್ಲ ಮಲ್ಕೊಳ್ಳುದು ಹಳ್ಳಿ
1: ಬೆರ್ಸುದ ಹೆಂಗ್
3: ಹಳ್ಳಿ ಮನೆಗೆ ಮಲ್ಕೊಂಡ್ ರಾತ್ರಿ ಇಡೀ ಕೂಗ್ತೈಕಂದು ಗರ್ನಲ್ ಹೊಡ್ಸುದು ರಾತ್ರಿ ಮಲ್ಕೊಂಡು
1: ಗರ್ನಲ್ ಹೊಡ್ಸುದ
3: ರಾತ್ರಿ ಮಲ್ಕೊಂಡು ಗರ್ನಲ್ ಹೊಡ್ಸ್ತೈಕಂದು ನಂದಿ
1: ಎಷ್ಟು ಕಷ್ಟ ಕಡೆ ಮನುಷ್ಯಗೂ ಕಷ್ಟ ಪ್ರಾಣಿಗಳಿಗೂ ಕಷ್ಟ ಪಾಪ ಅವಕ್ಕೂ ಕಷ್ಟವೇ ಅವ್ರು ಹೊಟ್ಟಿಗಿಲ್ಲದ ಕೋಪಲ್ಲ
3: ನಾವು ಬೇಡ ಬೇಡ ಸಾಗೊಳ್ಳೆ ಬೇಡ ಎಂತಕ್ಕೆ ನೀವು ಅದ್ಕಂದು ರಾತ್ರಿ ಎಲ್ಲ ಹಾವು ಬತ್ತದ ಪ್ರಾಣಿ ಎಂತದಾರು ರಾತ್ರಿ ಎಲ್ಲ ಕಚ್ಚರ್ ಕಾಂಬಾರ ಯಾರಿಲ್ಲ ಬೇಡ ಬೇಡ ಅಂದ್ರೆ ಅವ್ರು ಕೇಳ್ತಿಲ್ಲ
1: ಅಪ್ಪಯ್ಯ ಇಲ್ಲಿ ಹಂಗಿನ ಅಪ್ಪ ಇರ್ಕ ತೂರ
2: ಆದ್ರೂ ಬಿ ನಾವು ಅದಕ್ಕೆ ಫಾರೆಸ್ಟ್ ಪೆಟ್ರೋಲ್ ಹೋದ್ರೆ ಅವ್ರ ಹತ್ರ ಮೀಗ ತಿಂತ 20 ಫೋಟೋ ಕಳ್ಸಿ ಅಂತ ಅಷ್ಟೊತ್ತಿಗೆ ನಾವು ಅಲ್ಲಿ ಫೋಟೋ ಕ್ಯಾಮ್ರಾ ತಗೊಂಡೆ ಮೊಬೈಲ್ ತಗೊಂಡ್ರೆ ಅವಲ್ಲಿ ನಿಂತ್ಕೊಂತವ ಅವ್ರಿಗೆ ರೈತರಿಗೆ ಅನುಕೂಲ ಸರ್ ಇದು ನೋಡಿ ಅಂದ್ರೆ ಗಂಟಿ ತಿಂದಂಗಿತ್ತ ಗಂಟಿ ಅಲ್ಲ ಸರ್ ಮೀಗ ಖಾಲಿ ಮಾಡಿದಂದ್ರೆ ನೀವು ಪ್ರೂಫ್ ತಗೊಂಡ್ಬನ್ನಿ ಫೋಟೋ ತಗೊಂಡ್ಬನ್ನಿ ತಿಂತ ಇದ್ದ ಫೋಟೋ ಕೇಳ್ತಾರೆ ಅವ್ರು ಹಾಗೂ ನಾ ಎಷ್ಟೋ ಸಲ ಟ್ರೈ ಮಾಡಿದೆ ಆದ್ರೆ ನನಗೆ ಒಂದು ಕ್ಯಾಮ್ರಾ ಸಲಹೆ ಆಯಿಲ್ಲ ಓಡುತ್ತೆ ಬೇಡ ಅವ್ರಿಗೆ ಗೆದ್ದು ತಿಂತ ಇದ್ದ ಫೋಟೋ ಬೇಕು
1: ನೀವೊಂದು ಕೆಲಸ ಮಾಡಿ ನೆಕ್ಸ್ಟ್ ಯೂಟ್ಯೂಬ್ ಲೈವ್ ಇಡಿ ಲೈವ್ ಮಾಡ್ಕೊಂಡು ಓಡುದು ಬರೀ ಅವ್ರು ಮಾತ್ರ ಅಲ್ಲ ಎಲ್ಲರೂ ಕಾಣ್ಕ ಅದನ್ನ ಅಯ್ಯೋ ಎಂತೆಂತ ಪ್ರಶ್ನೆ
2: ಆದ್ರೆ ನಮ್ಗೆ ಎಷ್ಟು ಬೇಜಾರತ್ತ ರೈತರದೆಲ್ಲ ಕೆಲವ್ರು ತಿಂತಿತ್ತು ನಂಗೆ ಪ್ರೇಮ ಮೀಗ ತಿಂದಿತ್ತು ಏನಾದ್ರು ಹೆಲ್ಪ್ ಸಿಕ್ಕುತ್ತ ಮಗ ಕೇಂದ್ರ ಫಾರ್ಮೆಂಟ್ ತಂದು ಇಟ್ಟಿದ್ದೀನಿ ನಾನು ಕೆಲವ್ರು ಬರ್ದಿದ್ದೆ ಅದ್ರಾಗ ಹೇಳುದು ಮೀಗ ತಿಂತ ಇದ್ದ ಫೋಟೋ ಹಾಕಿ ನಿಮ್ಗೆ ಏನಾದ್ರು ನಾವು ಮಾಡಿ ಕೊಡುವ ಇಲ್ಲಂದ್ರೆ ಆತಿಲ್ಲ ಅಂತರು ಅಷ್ಟೊತ್ತಿಗೆ ನಮ್ಗೆ ಮಸ್ತ್ ಬೇಜಾರ
1: ನೀವು ಗೆದ್ದಿಗೂ ಸಿಸಿ ಕ್ಯಾಮ್ರಾ ಹಾಕಾಯ್ತು
2: ಸಿಸಿ ಕ್ಯಾಮ್ರಾ ಹಾಕ್ರೆ ಹಾಕ್ಲಕ್ ಅಷ್ಟು ದೂರಿಂದ ಹಾಕಿ
1: ಹಾಕುದು ಹೆಂಗೆ ಅದಕ್ಕೆ ಮಳೆ ನೀರು ಬಿದ್ದರೆ
2: ಅಲ್ಲಲ್ಲ ಸೋಲಾರ್ ಇದು ಹಾಕ್ಬಹುದು ತೋಟಕ್ಕೆಲ್ಲ ಅಳವಡಿಸಿದ್ ನಮ್ಮಲ್ಲಿ ನಾ ಕಂಡಿದೆ ಹಾಕ್ಲಕ್ ಅದು ಒಂದೊಂದು ಗದ್ದಿಗೆ ಒಂದೊಂದು ಸಿಸಿ ಕ್ಯಾಮ್ರಾ ಹಾಕಿ ಇವ್ರು ಕೊಡ್ತಾರಲ್ಲಿ ಆ ಪ್ರೊಟೆಕ್ಷನ್ ಮಾಡಿ ನಮಗ್ ಕೊಡೋಕೆ ಪಾಪ ಅವ್ರಿಗೆ
1: ಅದು ಹಬ್ಬದ ಹಬ್ಬದಲ್ಲ ನಾ ಸುಮ್ನೆ ಹೇಳಿದೆ ಲೈವ್ ಫೋಟೋ ತಿಂತಿಪ್ಪದ ಫೋಟೋಸ್ ಎಲ್ಲ ತಿಂಬುದು ಫೋಟೋ
2: ಅಧಿಕಾರಿ ಹತ್ರ ಮಾತಾಡ್ರಿ ನೀವು ತಿನ್ನದಿರೋ ಫೋಟೋ ತಂದ ಕೊಡಿ ಅವ್ರ ಹತ್ರ ಹೇಳಿ ಈಗ ಅವರಲ್ಲ ನಾನೇ ರೈತ ಅದು ನಾವು ಕೃಷಿ ಮಾಡತ್ತೆ ನನಗೆ ಆಯ್ಲ ಸರ್ ಮತ್ತೊಬ್ಬ
1: ಅಲ್ಲ ಹಬ್ಬದ ಹೆಂಗೆ ನೀವು ಫೋಟೋ ತೆಗೋಕೋರ್ ಅದು ಕಾಂತಕ ಈಗ ಪೋಸ್ಟ್ ಕೊಡುತ್ತಾ ಅದು ಓಡಿ ಹೋತ್ತಲ್ಲ ಓಡಿ ಹೋತೋ ಮನ್ಸರ್ ಬಂದ್ರೆ ಎನಿವೇಸ್ ಇವತ್ತಿನ ಕೃಷಿ ಸಮಾಚಾರದಲ್ಲಿ ಇಷ್ಟೊತ್ತ ನಾವು ಮಾತಾಡದ ಮೂರು ಜನ ಕೃಷಿ ಮಹಿಳೆಯರು, ರೈತಾಪಿ ಮಹಿಳೆಯರೊಟ್ಟಿಗೆ, ಮೊಳಹಳ್ಳಿಯವರು ಒಬ್ರು, ವಿನೋದ ಡಿ ಶೆಟ್ಟಿಯವರು ವನದುರ್ಗ ಸಂಜೀವಿನಿ ಒಕ್ಕೂಟದ ಮೊಳಹಳ್ಳಿಯ ಅಧ್ಯಕ್ಷ ಆಗಿರೋರು, ಇನ್ನೊಬ್ರು ಪ್ರೇಮ ಶೆಟ್ಟಿಯವರು ಕೃಷಿ ಸಖಿ, ಪಾಪ್ಯುಲರ್ ಕೃಷಿ ಸಖಿ ಆಫ್ ಮೊಳಹಳ್ಳಿ, ಮತ್ತೊಬ್ರು ಸುಜಾತ ಶೆಟ್ಟಿಯವರು ಪ್ರಗತಿಪರ ರೈತ. ಇವರು ಕಾಣಿ, ಅವರು ಕಷ್ಟ ಸಂಕಷ್ಟ ಅದ್ರ ನಡುವೆಯೂ ನಾವು ವ್ಯವಸಾಯ ಮಾಡ್ತಂತ ಆ ಉಮೇದೇನು ಹಾತಿಲ್ಲ. ಸುಜಾತಕ್ಕಂತ ಹೇಳ್ತೀವಿ ನಾವು ಹಿರ್ಕಂತಂತ, ಆದ್ರೆ ಹಿರ್ಕಂ ಟೈಮ್ ಬಂದಾಗ ಖಂಡಿತವಾಗ್ಲೂ ಅವ್ರು ಹಿರ್ಕಂತಿಲ್ಲ, ಆತಿಲ್ಲ ಅದಿಲ್ಲದೆ. ಹೌದು ಹೌದು, ಆ ಋಣ ಇರುತ್ತಲ್ಲ ಅದೊಂದು, ಆ ರೈತಂಗೂ ಮತ್ತೆ ಭೂಮಿಗೂ ಅದು ಬಿಟ್ಟು ಹಾತಿಲ್ಲ, ಅದು ಒಂದ್ಸಲ ಹಿಡ್ಕಂಡತ್ತ. ಸೊ ನಿಮ್ಮಂತವ್ರ ಇಪ್ಪುಕೋಯ್ ನಮ್ಗೆ ಎರಡು ಉಂಬುಕಿತ್ತ, ಈ ಸಲ ಮಳೆ ಕೂಡ ಹಂಗಿಂಗ್ ಆತಿತ್ತ, ಆದ್ರೂ ಎಲ್ಲರ ಬೆಳೆ
0: ಈ ವರ್ಷ ಫಸ್ಟ್ ಎಲ್ಲರೂ ಹೇಳ್ತಿದ್ರು ಈ ವರ್ಷದ ಇದಕ್ಕೆ ಮಳೆ ಬೆಳೆಗೆ ಬೇಡ, ಮಳೆ ಇಲ್ಲಲ್ಲ ಸಾಗುಳಿ ಬೇಡ ಅನ್ಕಂಡು ಹಿರ್ಕಡಿರ ಎಲ್ರು ಸಹ. ಈಗ ನಾವು ಸಹ ಒಂದ್ ಸಾಲ ಹೂಡಿ ಹುಲ್ಲೆಲ್ಲ ಬೆಳೆದಿದ್ದಂಗ್ ಮಾಡಿ ಬಿಡು ಅನ್ಕಂಡ್, ಆಮೇಲೆ ಎಂತ ಪುಣ್ಯಕ್ಕೂ ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಹಿಂದಿನ ವಾರದಲ್ಲಿ ಮಸ್ತ್ ಮಳಿ ಬಂತ, ಅದ್ರಿಂದ ತಕೊಂಡ್ ಬಂದು ಮತ್ ಪುನಃ ಹೂಡಿ ಅಂತ ಸಾಗುವಳಿ ಮಾಡ್ತಾರ ಅಂದೇಳಿ ಆಯ್ತು.
1: ಮಳೆ ರಾಯ ಕೇಳಿಸ್ಕಂತ ಇರಕ್ಕ, ರೈತರಿಗೆ ಉಮೇದ್ ಬರ್ಕರೆ ಮಳೆ ಬೇಕೇ ಬೇಕು, ಹಂಗಾಯ್
0: ಮಳೆ ಇದ್ರೆ ಮಾತ್ರ ಬೆಳೆ ಅಷ್ಟೇ.
1: ಆಯ್ಲಿ, ತುಂಬಾ ಖುಷಿ ಆಯ್ತ ನಿಮ್ ಉಮೇದ್ ಈ ಎಂತ ಹೇಳ್ತಾರ ಆ ಚಟುವಟಿಕೆ ಆ ಲವಲ್ಲವಿಕೆ ಹಿಂಗೆ ಇರ್ಲಿ, ನೀವು ಇನ್ನಷ್ಟು ಜನರಿಗೆ ಇನ್ಸ್ಪಿರೇಷನ್. ಆಕ್ಚುಲಿ ಈ ರೇಡಿಯೋ ಕುಂದಾಪುರದ ಈ ಕಾರ್ಯಕ್ರಮಕ್ಕೆ ಇಂತಿಪ್ಪ ಇನ್ನೆಷ್ಟೋ ಕೃಷಿ ಮಹಿಳೆಯರು ಇಲ್ಲ ನಾನು ಈ ಸಲ ಒಂದ್ ಹೊಡೆದ್ ಗೆದ್ದಿ ಮಾಡ್ತೀವಿ ಅಂತ ಏರ್ಕ ಹಂಗಿರ್ಕ. ಥ್ಯಾಂಕ್ ಯು ಸೋ ಮಚ್.
0: ನಿಮಗೂ ಕೂಡ ಹಾಗೆ ರೇಡಿಯೋ ಕುಂದಾಪುರ 89.6 FM ಎಸ್ಪೆಷಲಿ ಜ್ಯೋತಿ ಸಾಲಿಗ್ರಾಮ ಅವರಿಗೆ, ಎಲ್ರಿಗೂ ನಮ್ಮ ಒಕ್ಕೂಟದ ಪರವಾಗಿ ಅಥವಾ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಿಮ್ಗೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶಯ ಈಡೇರಿಕೆ ಎಲ್ಲ ಏನೆಲ್ಲ ಆಯ್ಕದೆಲ್ಲ ಆಯ್ಲಿ. ಸೊ ಮತ್ ಸಿಗ್ತಾ ಇಪ್ಪ, ನಿಮ್ಮ ಬೆಳೆ ಈ ಸಲ ಸಮೃದ್ಧವಾಗಿರ್ಲಿ. ಥ್ಯಾಂಕ್ ಯು,
0: ನಿಮ್ದು ಹಾರೈಕೆ.
1: ಸರಿ,
0: ತುಂಬಾ ಧನ್ಯವಾದ.
1: ಸಿಕ್ಕು ಹಂಗಾರೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ್ಕ.